0: ಸಿಂಹಾವಲೋಕನವನ್ನು ರಾಜ್ಯ ರೈತ ಸಂಘದ ಪ್ರಮುಖರಾದ ಕೆಟಿ ಗಂಗಾಧರವರು ನಡೆಸಿಕೊಡಲಿದ್ದಾರೆ. ಸಂಜೆ 6:15 ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಪ್ರೊಫೆಸರ್ ಶ್ರೀಪತಿಯವರು ಪಶ್ಚಿಮ ಘಟ್ಟಗಳ ಕುರಿತು ಮಾತನಾಡಲಿದ್ದಾರೆ. ಸಂಜೆ 7:00 ಜಾನಪದ ಜಗತ್ತಿನ ಅನಾವರಣ ಜನಪದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಇಂದು ಕೊಡಗಿನ ಜನಪದ ಕಲೆಯ ವಿಶೇಷ ಮಾಹಿತಿ ಇರಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಸಂಜೆ 8:20 ರೈತನ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30 ನಾಳೆ ಬೆಳಗ್ಗೆ 5:30 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಕನ್ನಡ ಹಿಂದಿ ಚಲನಚಿತ್ರ ಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಎಲ್ಲರಿಗೂ ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಭಾನುವಾರದ ಭರ್ಜರಿಯ ಶುಭಾಶಯಗಳು. ವೀಕೆಂಡ್ ಬಂತು ಅಂತಂದ್ರೆ ಎಂಜಾಯ್ ಮಾಡೋದಕ್ಕೆ, ಫ್ಯಾಮಿಲಿ ಜೊತೆ ಟೈಮ್ ಕಳೆಯೋದಕ್ಕೆ, ಹೊಸದನ್ನ ಕಲಿಯೋದಕ್ಕೆ ಮತ್ತು ಜೀವನದಲ್ಲಿ ಖುಷಿಯಾಗಿರೋದಕ್ಕೆ ಒಂದು ಒಳ್ಳೆ ದಿನ ಅಂತ ಹೇಳಬಹುದು ಅಲ್ವಾ? ಇಡೀ ದಿನ ಖುಷಿ ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ, ಸ್ನೇಹಿತರೆ, ಪ್ರತಿಯೊಬ್ಬರ ಜೀವನದಲ್ಲೂ ಸಿನಿಮಾ ಮತ್ತು ಸಂಗೀತ ಅನ್ನೋದು ಒಂಥರ ಮ್ಯಾಜಿಕ್.

0: ಅಭಿನಯದ ಸಾಮ್ರಾಟ್ ಬಾಲಕೃಷ್ಣ ಅವರನ್ನು, ಗುಬ್ಬಿ ವೀರಣ್ಣನವರ ರಂಗಭೂಮಿಯಿಂದ ಬಂದು ಭಕ್ತ ಪ್ರಹ್ಲಾದ ಚಿತ್ರದ ಮೂಲಕ ಬೆಳ್ಳಿ ಪರದೆಗೆ ಕಾಲಿಟ್ಟ ಈ ಮಹಾನ್ ನಟ ನೂರಾರು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಪೌರಾಣಿಕ, ಸಾಂಸಾರಿಕ, ಹಾಸ್ಯ, ಖಳನಾಯಕ, ಹೀಗೆ ಯಾವುದೇ ಪಾತ್ರ ಕೊಟ್ಟರೂ ಅದಕ್ಕೆ ಜೀವ ತುಂಬುತ್ತಾ ಇದ್ರು. ಕಿವಿಯ ಆಲಿಕೆ ಸಮಸ್ಯೆ ಇದ್ದರೂ ಎದುರಾಳಿಯ ತುಟಿಯ ಚಲನೆ ನೋಡಿಯೇ ಡೈಲಾಗ್ ಹೊಡಿತಾ ಇದ್ದ ಅವರ ಪ್ರತಿಭೆಗೆ ಸಾಟಿಯೇ ಇಲ್ಲ. ಬಂಗಾರದ ಮನುಷ್ಯ, ಬಬ್ರು ವಾಹನದಂತಹ ಸಿನಿಮಾಗಳನ್ನು ಯಾರು ತಾನೇ ಮರೆಯೋದಕ್ಕೆ ಸಾಧ್ಯ ಅಲ್ವಾ? ಬಾಲಕೃಷ್ಣ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗೋದು ಅವರ ಅದ್ಭುತ ಮುಖಭಾವ, ವಿಶಿಷ್ಟ ಧ್ವನಿ ಮತ್ತು ಆಂಗಿಕ ಅಭಿನಯ. 1935 ಸುಮಾರಿಗೆ ರಂಗಭೂಮಿಯಿಂದ ತಮ್ಮ ಅಭಿನಯದ ಪಯಣ ಶುರು ಮಾಡಿದ ಬಾಲಕೃಷ್ಣ ಅವರು 1943 ರಾಧಾರಮಣ ಚಿತ್ರದ ಮೂಲಕ ಬೆಳ್ಳಿ ಪರದೆಗೆ ಕಾಲಿಟ್ಟರು. ಅಲ್ಲಿಂದ ಮುಂದೆ ಅವರು ಹಿಂತಿರುಗಿ ನೋಡಲೇ ಇಲ್ಲ. ಸುಮಾರು 560 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರ ನೆಚ್ಚಿನ ಬಾಲಣ್ಣ ಆದರು. ನಟನೆಯಲ್ಲಿ ವೈಫಲ್ಯಕ್ಕಿಂತ ವೈವಿಧ್ಯ ಮುಖ್ಯ ಅನ್ನೋದನ್ನ ಬಾಲಣ್ಣ ಸಾಬೀತುಪಡಿಸಿದರು. ಎದುರಿನ ನಟನ ತುಟಿಗಳ ಚಲನೆಯನ್ನು ನೋಡಿ, ಅವರ ಸಂಭಾಷಣೆಯನ್ನು ಗ್ರಹಿಸಿ ಒಂದು ಕ್ಷಣವೂ ತಡ ಮಾಡದೆ ಕೌಂಟರ್ ಡೈಲಾಗ್ ಹೊಡಿತಾ ಇದ್ರು. ಅವರ ಟೈಮಿಂಗ್ ಎಷ್ಟಿತ್ತು ಅಂದ್ರೆ, ನೋಡುವ ವೀಕ್ಷಕರಿಗೆ ಅವರ ಕಿವಿ ಕೇಳಿಸಲ್ಲ ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ಬಾಲಣ್ಣ ಅವರು ಬರೀ ನಗಿಸೋದು ಮಾತ್ರ ಅಲ್ಲ ಸ್ನೇಹಿತರೆ, ಬಂಗಾರದ ಮನುಷ್ಯ, ಭೂತಯ್ಯನ ಮಗ ಅಯ್ಯು, ಸ್ಕೂಲ್ ಮಾಸ್ಟರ್, ಸತ್ಯ ಹರಿಶ್ಚಂದ್ರ, ಹೀಗೆ ಪ್ರತಿಯೊಂದು ಸಿನಿಮಾದಲ್ಲೂ ವಿಭಿನ್ನ ಪಾತ್ರಗಳಿಗೆ ಜೀವ ತುಂಬಿದವರು. ಭೂತಯ್ಯನ ಮಗ ಅಯ್ಯು ಚಿತ್ರದ ಕಳ್ಳ ಮುಳ್ಳ ಗಿಡ್ಡ ಪಾತ್ರವನ್ನು ಯಾರಾದರೂ ಮರೆಯೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ ಅಲ್ವಾ? ಹಾಗೆ ಡಾಕ್ಟರ್ ರಾಜ್ಕುಮಾರ್, ನರಸಿಂಹರಾಜು ಮತ್ತು ಬಾಲಕೃಷ್ಣ ಅವರ ಕಾಂಬಿನೇಷನ್ ಅಂದ್ರೆ ಆ ಕಾಲದ ಪ್ರೇಕ್ಷಕರಿಗೆ ಹಬ್ಬವೋ ಹಬ್ಬ. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಬಾಲಣ್ಣ ಕೊಟ್ಟ ಬೃಹತ್ ಕೊಡುಗೆ ಏನಪ್ಪ ಅಂತಂದ್ರೆ, ಬಾಲಣ್ಣ ಕೇವಲ ಒಬ್ಬ ನಟರಾಗಿರ್ಲಿಲ್ಲ ಸ್ನೇಹಿತರೆ, ಕನ್ನಡ ಚಿತ್ರರಂಗವನ್ನು ಬೆಳೆಸಬೇಕು ಅಂತ ಹೇಳಿ ಮದ್ರಾಸ್ನಿಂದ ಕನ್ನಡ ಚಿತ್ರರಂಗ ಬೆಂಗಳೂರಿಗೆ ಬರಬೇಕು ಅಂತ ಕನಸು ಕಂಡವರು. ತಮ್ಮ ಸ್ವಂತ ಶ್ರಮ, ದುಡಿಮೆಯನ್ನೆಲ್ಲ ಹಾಕಿ ಕಷ್ಟಪಟ್ಟು ಬೆಂಗಳೂರಿನ ಕೆಂಗೇರಿ ಬಳಿ ಅಭಿಮಾನ್ ಸ್ಟುಡಿಯೋ ನಿರ್ಮಿಸಿದರು. ಕನ್ನಡ ಚಿತ್ರರಂಗ ಸ್ವಾವಲಂಬಿಯಾಗಲು ಬಾಲಣ್ಣ ಪಟ್ಟ ಶ್ರಮ ಮತ್ತು ತ್ಯಾಗ ನಿಜಕ್ಕೂ ಪ್ರತಿಯೊಬ್ಬ ಕನ್ನಡಿಗನೂ ನೆನಪಿಸಿಕೊಳ್ಳಲೇಬೇಕಾದದ್ದು. 1995 ಈ ಮಹಾನ್ ಚೇತನ ನಮ್ಮನ್ನೆಲ್ಲಾಗಲಿದರೂ ಅವರು ಬಿಟ್ಟು ಹೋದ ನೂರಾರು ಪಾತ್ರಗಳು, ಆ ನಗು, ಆ ಅಭಿನಯ ಇವತ್ತಿಗೂ ಪ್ರತಿಯೊಬ್ಬ ಕನ್ನಡಿಗನ ಮನಸ್ಸಿನಲ್ಲಿ ಜೀವಂತವಾಗಿದೆ. ಅಂತಹ ಮಹಾನ್ ಕಲಾವಿದ ಬಾಲಣ್ಣ ಅವರಿಗೆ ನಮ್ಮ ರೇಡಿಯೋ ಸ್ಟೇಷನ್ ಕಡೆಯಿಂದ ಭಾವಪೂರ್ಣ ನಮನಗಳು ಅಂತ ಹೇಳ್ತಾ ಈಗ ಬಾಲಣ್ಣ ಅವರ ಒಂದು ಡೈಲಾಗ್ ಅನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಅಲ್ಲಿ ನಿನ್ನ ಮಗಳಿಗೊಂದು ಒಳ್ಳೆ ಸಂಬಂಧ ನೋಡಿದ್ದೀನಿ. ಆ ಹುಡುಗನ ಹೆಸರು ನರಸಿಂಹಯ್ಯ ಅಂತ, ಲಕ್ಷಾಧೀಶ್ವರ ಮುತ್ರಂತ ಹುಡುಗ. ನಿನ್ನ ಮಗಳು ಆ ಮನೆ ಸೇರ್ಬಿಟ್ರೆ ನೋಡವ, ಆ ಸದಾ ರಾಜಕುಮಾರಿ ಹಾಗೆ ಸುಪ್ಪತ್ತಿಯ ಮೇಲೆ ಹೊರಳಾಡ್ತಾ ಇರ್ಬಹುದು.
2: ಇರೋಳೊಬ್ಳು ಮಗಳು, ಒಳ್ಳೆ ಕಡೆ ಸೇರ್ಬೇಕು ಅಂತ.
1: ನಾನ್ ಸೇರಿಸ್ಬಿಡ್ತೀನಿ, ಅದಕ್ಕೆ ಅಲ್ವೇ ಉರಿ ಬಿಸಿಲಲ್ಲಿ ಓಡೋಡ್ ಬಂದಿದ್ದು, ಕಾಲು ಬಂದಿದ್ದು, ತಲೆ ಉರಿದಿದ್ದು. ಹೌದು, ಪಾವ ಎಲ್ಲಿ?
2: ಅರಮನೆಗೆ ಹೋಗಿದ್ದಾರೆ, ಬರಕ್ಲಿ ನೀವೇ ಮಾತಾಡಿ. ಅವ್ರು ಹೂ ಅಂದ್ರೆ ಚಂದ್ರಾಪುರಕ್ಕೆ ಹೋಗಿ ಬರೋಣ.
1: ಸುಪಚ್ಚಿ ಶೀಘ್ರ. ಅಮ್ಮ ಸರಸ್ವತಿ, ತುಂಬಾ ಅದೃಷ್ಟವಂತೆ ಅಮ್ಮ ನೀನು, ನವಮನ್ಮಥನಂತ ಗಂಡನ್ ಹುಡುಕಿದ್ದೀನಮ್ಮ ನಿನಗೆ.
2: ನಂಗೇನು ಮದ್ವೆ ಬೇಡ, ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಅವ್ರು ಬರ್ತಿದ್ದಂಗೆ
1: ಇಲ್ಲಿ
3: ಯಾವನ ಅವನು?
4: ಏ, ನಮ್ ಗುರುಗಳ ಹಳೆಯ ಶಿಷ್ಯ ಇರ್ಬೇಕು. ಕೂಗುದ್ರ ನಮ್ಮನ್ನ?
3: ಯಾಕೆ ಪಾಠ?

0: ಹೇಳ್ಕೊಡೋಕೆ. ನೀವು ಉಟ್ಬಿಡ್ತೀನಿ, ಚಚ್ಬಿಡ್ತೀನಿ ಅಂತಿದ್ರಲ್ಲ, ಅದ್ ತಪ್ಪು, ಹಾಗನ್ಬಾರ್ದು.
1: ಇನ್ ಹ್ಯಾಗನ್ಬೇಕು
0: ಹೇಳ?
2: ಹೇಳಿ, ನಾವು ಕೇಳ್ತೀವಿ.
0: ಸರಿಯಾಗಿ ನೋಡ್ಕೊಳ್ಳಿ, ಸರಿಯಾಗಿ ಕೇಳ್ಕೊಳ್ಳಿ. ಚೆನ್ನೆ ಮೇಲೆ ಹೊಡೆದ್ರೆ ಫಳಾರ್, ತಲೆ ಮೇಲೆ ಹೊಡೆದ್ರೆ ಕಿತಾರ್, ಬೆನ್ನಿನ ಮೇಲೆ ಹೊಡೆದ್ರೆ ಟಮಾರ್, ತೊಡೆ ಮೇಲೆ ಹೊಡೆದ್ರೆ ಛಟಾರ್.
1: ನಮ್ ಗುರುಗಳು ಈ ಪಾಠ ನಮಗ್ ಹೇಳ್ಕೊಟ್ಟೇ ಇಲ್ಲ. ಸ್ವಾಮಿಗಳೇ, ನಮ್ ಸ್ನೇಹಿತರನ್ನೆಲ್ಲ ಕರಿತೀವಿ, ಇನ್ನೊಂದ್ಸಾರಿ ಹೇಳ್ಕೊಡ್ತೀರಾ?
3: ಅಬ್ಬಬ್ಬಾ, ಗುರು ಶಿಷ್ಯರು ಸಿನಿಮಾದಲ್ಲಿ ಬಾಲಕೃಷ್ಣ ಅವರ ಆ ಡೈಲಾಗ್ ಡೆಲಿವರಿ, ಮುಖದ ಎಕ್ಸ್ಪ್ರೆಷನ್ ನೆನ್ಸ್ಕೊಳ್ತಾ ಇದ್ರೆ ಈಗ್ಲೂ ನಗು ತಡೆಯೋದಕ್ಕೆ ಆಗ್ತಾ ಇಲ್ಲ ಅಲ್ವಾ? ನಿಜಕ್ಕೂ ಹಳೆಯ ನೆನಪುಗಳೇ ಹಾಗೆ, ಕಿವಿಯಲ್ಲಿ ಬಿದ್ರೆ ಸಾಕು, ಮುಖದಲ್ಲಿ ಸಣ್ಣದೊಂದು ಮುಗುಳ್ನಗು ಮೂಡಿಸಿಬಿಡುತ್ತೆ. ಸೊ ಸ್ನೇಹಿತರೆ, ಸರ್ ಬಾಲಕೃಷ್ಣ ಅವರದ್ದಾಯಿತು. ಈಗ ನಮ್ಮ ಸ್ಯಾಂಡಲ್ವುಡ್ನ ಹಾಸ್ಯ ಬ್ರಹ್ಮ, ನವರಸ ನಾಯಕ ನರಸಿಂಹರಾಜು ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ. ಹಾಸ್ಯ ಅಂತಂದ್ರೆ ಬರೀ ನಗಿಸೋದಷ್ಟೇ ಅಲ್ಲ ಸ್ನೇಹಿತರೆ, ಅದೊಂದು ಕಲೆ ಅಂತ ಸಾಬೀತು ಮಾಡಿದವರು ನಮ್ಮ ನರಸಿಂಹರಾಜು ಸರ್ ಅವರು. ಯಾವುದೇ ಪಾತ್ರ ಕೊಟ್ಟರೂ ಅವರು ತೆರೆ ಮೇಲೆ ಬಂದ್ರೆ ಸಾಕು, ಪ್ರೇಕ್ಷಕರ ಮುಖದಲ್ಲಿ ನಗುವಂತೂ ಗ್ಯಾರಂಟಿ. ಅವರು ಮಾಡದ ಪಾತ್ರಗಳಿಲ್ಲ, ಕೋಟ್ಯಾಂತರ ಕನ್ನಡಿಗರನ್ನು ನಗಿಸದ ದಿನಗಳಿಲ್ಲ ಅಂತಾನೆ ಹೇಳಬಹುದು. ಹಾಗಾದ್ರೆ ಸ್ನೇಹಿತರೆ, ನರಸಿಂಹರಾಜು ಅವರ ಜೀವನದ ಸ್ವಾರಸ್ಯಕರ ಸಂಗತಿಗಳು, ರಾಜ್ಕುಮಾರ್ ಅವರ ಜೊತೆಗಿನ ಆ ಅದ್ಭುತ ಕಾಂಬಿನೇಷನ್, ಮತ್ತು ಅವರು ನಮಗೆ ಬಿಟ್ಟು ಹೋದ ಎಂದಿಗೂ ಮರೆಯಲಾಗದಂತಹ ಅಪರೂಪದ ಹಾಸ್ಯ ಸನ್ನಿವೇಶಗಳ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ, ತಡ ಯಾಕೆ, ಹಾಸ್ಯದ ರಾಜಮಹಾರಾಜ ನರಸಿಂಹರಾಜು ಅವರ ಈ ವಿಶೇಷ ಪ್ರಯಾಣಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನರಸಿಂಹರಾಜು ಅವರ ನಟನೆಯ ಅತ್ಯಂತ ಜನಪ್ರಿಯವಾದ ಒಂದು ಸದಾಬಹಾರ್ ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ho, ho, ho.

0: ಹೌದಾ ಮಾಮ? ಆಮೇಲೆ
1: ಮಂಕಾಗಿ ಮಂಕಾಗಿ ಹರಿಸ್ತಾಳೆ ಕಣ್ಣೀರ ಕೋಡಿ ಕಣ್ಣೀರ ಕೋಡಿ.
0: ಇವಂದೆಲ್ಲ ಬುರುಡೆ ಪುರಾಣ
1: ನಮ್ಮೂರ್ನಾಗ ನಾನೊಬ್ಬನೆ ಜಾಣ್ಣ.
0: ಹಾಡಂದ್ರೆ ಹಾರುತ್ತೆ ಪ್ರಾಣ.
1: ಇಲ್ಲ ಇಲ್ಲ, ಹಾಡೋಕೆ ಬಾಯ್ ಬಿಟ್ರೆ ಹಾಡೋಕೆ ಬಾಯ್ ಬಿಟ್ರೆ ಸರ್ ಸರ್ನೆ ಹೊರಡುತ್ತೆ.

ಸ್ನೇಹಿತರೆ, ಈಗ ತಾನೇ ನರಸಿಂಹರಾಜು ಅವರು ನಟಿಸಿರುವಂತಹ ನಾರಿ ಮುನಿದರೆ ಮಾರಿ ಅನ್ನೋ ಚಿತ್ರದಿಂದ ಒಂದು ಸೂಪರ್ ಹಾಡನ್ನ ಕೇಳಿ ಬಂದಿದ್ದಾಯ್ತು. ಹಾಡು ಕೇಳಿ ಮನಸ್ಸು ಫುಲ್ ಫ್ರೆಶ್ ಆಯ್ತು ಅಲ್ವಾ? ಸೊ ಸ್ನೇಹಿತರೆ, ನಗು ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಎಷ್ಟು ಮುಖ್ಯ ಅಲ್ವಾ? ನಗುನೇ ಇಲ್ಲದ ಜೀವನ ಒಂಥರ ಉಪ್ಪಿಲ್ಲದ ಅಡುಗೆ ಇದ್ದಂತೆ. ಹಾಗಿದ್ರೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ತಮ್ಮ ನಗುವಿನ ಮೂಲಕ ಕೋಟ್ಯಾಂತರ ಕನ್ನಡಿಗರ ಮನಸ್ಸನ್ನು ಗೆದ್ದು ಹಾಸ್ಯ ಚಕ್ರವರ್ತಿ ಅಂತಲೇ ಹೆಸರು ಪಡೆದ ಆ ಮಹಾನ್ ಕಲಾವಿದ ಯಾರು ಗೊತ್ತಾ? ಅವರೇ ನಮ್ಮೆಲ್ಲರಿಗೂ ಚಿರಪರಿಚಿತರಾದ TR ನರಸಿಂಹರಾಜು ಅವರು. ಇವತ್ತಿನ ನಮ್ಮ ಈ ಸ್ಪೆಷಲ್ ಸೆಗ್ಮೆಂಟ್ನಲ್ಲಿ ನರಸಿಂಹರಾಜು ಅವರ ರೋಚಕ ಹಾಗೂ ಸ್ಫೂರ್ತಿದಾಯಕ ಚಿತ್ರ ಪಯಣದ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ. ಸ್ನೇಹಿತರೆ, ನರಸಿಂಹರಾಜು ಅಂದ ತಕ್ಷಣ ನಮಗೆ ನೆನಪಾಗೋದು ಅವರ ಆ ಚುರುಕಾದ ಕಣ್ಣುಗಳು, ವಿಶಿಷ್ಟವಾದ ಮುಖಭಾವ ಮತ್ತು ಮಾತುಗಳ ಆ ವೇಗ. ಆದರೆ ಅವರ ಈ ಅದ್ಭುತ ಅಭಿನಯದ ಹಿಂದಿತ್ತು ಸುದೀರ್ಘವಾದ ರಂಗಭೂಮಿ ಅನುಭವ. 1923 ಜುಲೈ 24 ತಿಪಟೂರಿನಲ್ಲಿ ಜನಿಸಿದ ನರಸಿಂಹರಾಜು ಅವರು ತೀರಾ ಚಿಕ್ಕ ವಯಸ್ಸಿನಲ್ಲೇ, ಅಂದರೆ ಕೇವಲ 4-5 ವರ್ಷದ ಮಗುವಾಗಿದ್ದಾಗಲೇ ರಂಗಭೂಮಿಗೆ ಕಾಲಿಟ್ಟರು. ಪ್ರಸಿದ್ಧ ಗುಬ್ಬಿ ಕಂಪನಿ ಸೇರಿದಂತೆ ಹಲವು ನಾಟಕ ಮಂಡಳಿಗಳಲ್ಲಿ ನಟಿಸುತ್ತಾ ರಂಗಭೂಮಿಯನ್ನೇ ತಮ್ಮ ತಾಯಿಯಾಗಿ ಸ್ವೀಕರಿಸಿದರು. ನಾಟಕಗಳಲ್ಲಿ ಸ್ತ್ರೀ ಪಾತ್ರಗಳಿಂದ ಹಿಡಿದು ಹಾಸ್ಯ ಪಾತ್ರಗಳವರೆಗೆ ಪ್ರತಿಯೊಂದರಲ್ಲೂ ತಮ್ಮ ಛಾಪನ್ನು ಮೂಡಿಸಿದರು. ಇನ್ನ 1954 ಬೇಡರ ಕಣ್ಣಪ್ಪ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಎಷ್ಟು ಪ್ರಮುಖವೋ ನರಸಿಂಹರಾಜು ಅವರಿಗೂ ಅಷ್ಟೇ ವಿಶೇಷ ಅಂತಾನೆ ಹೇಳಬಹುದು. ಯಾಕೆ ಅಂದ್ರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ನರಸಿಂಹರಾಜು ಅವರು ಕೂಡ ಇದೇ ಚಿತ್ರದ ನಾಚಿಕ ಎಂಬ ಪಾತ್ರದ ಮೂಲಕ ಬೆಳ್ಳಿ ಪರದೆಗೆ ಎಂಟ್ರಿ ಕೊಟ್ರು. ಅಲ್ಲಿಂದ ಮುಂದೆ ಶುರುವಾಗಿದ್ದು ಕನ್ನಡಿಗರ ನಗುವಿನ ಸಾಮ್ರಾಜ್ಯ. ಡಾಕ್ಟರ್ ರಾಜ್ಕುಮಾರ್, ಬಾಲಕೃಷ್ಣ ಮತ್ತು ನರಸಿಂಹರಾಜು ಅವರ ತ್ರಿವಳಿ ಜೋಡಿ ತೆರೆ ಮೇಲೆ ಬಂದರೆ ಪ್ರೇಕ್ಷಕರಿಗೆ ಹಬ್ಬವೋ ಹಬ್ಬ. ನಿಮಗೆ ಗೊತ್ತಾ ಸ್ನೇಹಿತರೆ, 1960 ಮತ್ತು 70 ದಶಕದಲ್ಲಿ ಕನ್ನಡ ಸಿನಿಮಾಗಳಲ್ಲಿ ನರಸಿಂಹರಾಜು ಅವರ ಹಾಸ್ಯ ಸನ್ನಿವೇಶಗಳಿಲ್ಲದಿದ್ದರೆ ಆ ಸಿನಿಮಾ ಪೂರ್ಣವಾಗ್ತಲೇ ಇರಲಿಲ್ಲವಂತೆ. ಪ್ರೊಡ್ಯೂಸರ್ಸ್ಗಳು ಮತ್ತು ಡೈರೆಕ್ಟರ್ಗಳು ನರಸಿಂಹರಾಜು ಅವರ ಕಾಲ್ ಶೀಟ್ಗಾಗಿ ಕ್ಯೂನಲ್ಲಿ ನಿಲ್ತಾ ಇದ್ರು. ಸುಮಾರು 250 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ನರಸಿಂಹರಾಜು ಅವರು ನಾಯಕ ನಟನಷ್ಟೇ ಜನಪ್ರಿಯತೆ ಮತ್ತು ಸಂಭಾವನೆಯನ್ನು ಪಡೀತಾ ಇದ್ರು. ಅಂದ್ರೆ ಅವರ ಕ್ರೇಜ್ ಎಷ್ಟಿತ್ತು ಅಂತ ಒಮ್ಮೆ ಯೋಚನೆ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ನರಸಿಂಹರಾಜು ಅವರು ನಟಿಸಿರುವಂತಹ ಅದ್ಭುತ ಚಿತ್ರಗಳು ಸತ್ಯ ಹರಿಶ್ಚಂದ್ರ ಚಿತ್ರದ ನಕ್ಷತ್ರನ ಪಾತ್ರವಿರಲಿ, ಪ್ರೊಫೆಸರ್ ಹುಚ್ಚರಾಯ, ಖಂಡೀರವ, ಬಂಗಾರದ ಮನುಷ್ಯ, ಇಮ್ಮಡಿ ಪುಲಕೇಶಿ, ಹೀಗೆ ಪ್ರತಿಯೊಂದು ಸಿನಿಮಾದಲ್ಲೂ ಅವರ ಟೈಮಿಂಗ್ ಮತ್ತು ಡೈಲಾಗ್ ಡೆಲಿವರಿ ಅದ್ಭುತವಾಗಿರ್ತಿತ್ತು. ಅವರ ಪ್ರತಿಯೊಂದು ನಗು, ಪ್ರತಿಯೊಂದು ಹಾವಭಾವ ಇವತ್ತಿಗೂ ನಮಗೆ ನಗು ತರಿಸುತ್ತೆ. 1979 ಅವರು ನಮ್ಮನ್ನಗಲಿದರು ಸ್ನೇಹಿತರೆ. ಅವರು ಬಿಟ್ಟು ಹೋದ ಆ ನಗುವಿನ ಆಸ್ತಿ ಎಂದಿಗೂ ಅಮರ ಅಂತ ಹೇಳ್ತಾ ಈಗ ಹಾಸ್ಯ ನಟ ನರಸಿಂಹರಾಜು ಅವರು ನಟಿಸಿರುವಂತಹ ಒಂದು ಚಿತ್ರದ ಗೀತೆಯನ್ನ ಕೇಳಲಿದ್ದೀರಿ. ಇದು ಅರುಣೋದಯ ಕಾರ್ಯಕ್ರಮ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಾಹ್, ಹಾಸ್ಯ ಚಕ್ರವರ್ತಿ ನಮ್ಮ ಹೆಮ್ಮೆಯ ನರಸಿಂಹರಾಜು ಅವರ ಕಚಗುಳಿ ಇಡೋ ಕಥೆಗಳನ್ನ ಕೇಳ್ತಾ ಇದ್ರೆ ಮುಖದಲ್ಲಿ ಮುಗುಳ್ನಗು ಹಾಗೆ ಉಳ್ಕೊಳ್ಳುತ್ತೆ ಅಲ್ವಾ? ಹಾಗಾದ್ರೆ ಆ ನಗುವಿನ ಜೊತೆಗೆ ನಿಮ್ಮ ಕಿವಿಗಳಿಗೆ ತಂಪೆರೆಯೋಕೆ, ಮನಸ್ಸಿಗೆ ಹಿತ ಕೊಡೋಕೆ ಬರ್ತಿದ್ದಾರೆ ಕನ್ನಡ ಚಿತ್ರರಂಗದ ಸ್ವೀಟ್ ಅಂಡ್ ಚಾರ್ಮಿಂಗ್ ಸಿಂಗರ್ ಅನುರಾಧ ಭಟ್ ಅವರು. ಹೌದು ಸ್ನೇಹಿತರೆ, ಮಂಗಳೂರಿನ ಈ ಕೋಗಿಲೆ ನಮ್ಮ ಸ್ಯಾಂಡಲ್ವುಡ್ಗೆ ಕಾಲಿಟ್ಟು ದಶಕಗಳೇ ಕಳೆದಿವೆ. ಅನುರಾಧ ಭಟ್ ಅವರು ಪ್ರಖ್ಯಾತ ಹಿನ್ನೆಲೆ ಗಾಯಕಿ. ಪ್ರಧಾನವಾಗಿ ಕನ್ನಡದ ಸಿನಿಮಾ, ಸುಗಮ ಸಂಗೀತ, ಕಿರುತೆರೆಗಳ ಆವರಣದಲ್ಲಿ ಶೋಭಿಸುತ್ತಿರುವ ಅವರು ಒಟ್ಟು 16 ಭಾಷೆಗಳಲ್ಲಿ ತಮ್ಮ ಪ್ರತಿಭೆ ತೋರಿಸಿದ್ದಾರೆ. ಜುಲೈ 23ರಂದು ಅನುರಾಧ ಭಟ್ ಅವರ ಜನ್ಮದಿನ. ಇವರು ಮಂಗಳೂರಿನವರು. ತಂದೆ ಶ್ರೀಕೃಷ್ಣ ಭಟ್, ನಿವೃತ್ತ ಮೆಕ್ಯಾನಿಕಲ್ ವೃತ್ತಿಪರರು. ಹಾಗೆ ತಾಯಿ ಗಾಯತ್ರಿ ಶ್ರೀಕೃಷ್ಣ. ಇವರದ್ದು ಸಂಗೀತದ ಹಿನ್ನೆಲೆಯುಳ್ಳ ಕುಟುಂಬ ಅಲ್ಲವಾದರೂ ತಂದೆ ತಾಯಿ ಇಬ್ಬರು ಕಟ್ಟ ಸಂಗೀತ ಪ್ರಿಯರು. ಅನುರಾಧ ಅವರ ತಂಗಿ ಅನುಪಮಾ ಭಟ್ ಜನಪ್ರಿಯ ಕಿರುತೆರೆಯ ನಿರೂಪಕಿ ಮತ್ತು ನಟಿ. ಹಾಗೆ ಸ್ನೇಹಿತರೆ, ಅನುರಾಧ ಭಟ್ ಬಾಲ್ಯದಿಂದಲೂ ಬಹುಮುಖಿ ಪ್ರತಿಭಾನ್ವಿತೆ. ಶಾಲಾ ಶಿಕ್ಷಣ ಮತ್ತು ಲಲಿತ ಕಲೆಗಳು ಇವರ ಜೊತೆ ಜೊತೆಯಲ್ಲೇ ಸಾಗಿ ಬಂದವು. ಎಲ್ಲೆಡೆ ಇವರು ತಮ್ಮ ಪ್ರತಿಭೆ ಸಾಬೀತುಪಡಿಸಿದರು. ತಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿಯೂ ಉತ್ತಮ ಸಾಧನೆ ಮಾಡಿ ಬಿಎಸ್ಸಿ ಮತ್ತು ಎಂಬಿಎ ಪದವಿಗಳನ್ನು ಪಡೆದರು. ಅನುರಾಧ ಭಟ್ ಅವರು ವಿದುಷಿ ಕಮಲಾ ಭಟ್ ಅವರಿಂದ ಭರತನಾಟ್ಯ ತರಬೇತಿ ಪಡೆದು ವಿದ್ವತ್ ಸಾಧನೆ ಮಾಡಿದರು. ವಿದ್ವಾನ್ ಎಂ ಶ್ರೀನಾಥ್ ಮರಾಠೆ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಗಾಯನ, ಭಕ್ತಿ ಮತ್ತು ಲಘು ಸಂಗೀತ ಗಾಯನ ತರಬೇತಿ ಪಡೆದರು. ವಿದುಷಿ ರಂಗನಾಯಕಿ ವರದರಾಜನ್ ಅವರಿಂದ ವೀಣಾವಾದನವನ್ನು ಕಲಿತರು. ಪ್ರಸಿದ್ಧ ಸಂಗೀತ ಸಂಯೋಜಕರಾದ ರಾಜನ್ ಅವರಿಂದ ಧ್ವನಿ ಸಂಸ್ಕೃತಿ ಪಾಠಗಳನ್ನು ಪಡೆದರು. ಅನುರಾಧ ಭಟ್ ಇಟಿವಿಯ ಎಸ್ಪಿಬಿ ನೇತೃತ್ವದ ಎದೆತುಂಬಿ ಹಾಡಿದೆನು ಕಾರ್ಯಕ್ರಮದಲ್ಲಿ ಬೆಳಕಿಗೆ ಬಂದರು. ಹಂಸಲೇಖ ಅವರ ನೆನಪಿರಲಿ ಚಿತ್ರಕ್ಕೆ ಮೊದಲು ಹಾಡಿದರು. ಮುಂದೆ ಹಂಸಲೇಖ ಅವರ ಸಂಗೀತ ನಿರ್ದೇಶನದಲ್ಲಿ ಮೀರಾ ಮಾಧವ ರಾಘವ ಚಿತ್ರದಲ್ಲಿ ವಸಂತ ವಸಂತ ಹಾಡಿದ ಹಾಡಿನ ಮೂಲಕ ಪೂರ್ಣ ಪ್ರಮಾಣದ ಹಿನ್ನೆಲೆ ಗಾಯಕಿಯಾಗಿ ಹೊರಹೊಮ್ಮಿದರು. ಸೊ ಸ್ನೇಹಿತರೆ, ಅನುರಾಧ ಭಟ್ ಒಬ್ಬ ಬಹುಮುಖಿ ಭಾರತೀಯ ಹಿನ್ನೆಲೆ ಗಾಯಕಿಯಾಗಿ ರೂಪುಗೊಂಡಿದ್ದು, ಅವರು ಕನ್ನಡ, ತಮಿಳು, ತೆಲುಗು ಹಾಗೂ ತುಳು ಸೇರಿದಂತೆ 16 ಭಾಷೆಗಳ 100 ಚಿತ್ರಗಳಲ್ಲಿ ಹಲವು ಸಹಸ್ರ ಗೀತೆಗಳನ್ನ ಹಾಡಿದ್ದಾರೆ. ವಿಶ್ವದಾದ್ಯಂತ ವೇದಿಕೆಗಳಲ್ಲಿನ ನೇರ ಪ್ರದರ್ಶನಗಳಲ್ಲಿ ಹಾಡಿದ್ದಾರೆ. ಅವರು ಫಿಲ್ಮ್ ಫೇರ್ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ರೇಡಿಯೋ ಮಿರ್ಚಿ ಸಂಗೀತ ಪ್ರಶಸ್ತಿ, ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಮತ್ತು ಇನ್ನೂ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ಚಲನಚಿತ್ರ ಹಿನ್ನೆಲೆ ಗಾಯನದ ಜೊತೆಗೆ ಅನುರಾಧ ಭಟ್ ಅವರು 16 ವಿವಿಧ ಭಾಷೆಗಳಲ್ಲಿ ವಿವಿಧ ಪ್ರಕಾರಗಳ 5,000ಕ್ಕೂ ಹೆಚ್ಚು ಗೀತೆಗಳಿಗೆ ಹಾಡಿದ್ದಾರೆ. ಕಾರ್ಟೂನ್ ಪಾತ್ರಗಳಿಗೆ ಡಬ್ ಮಾಡಿದ್ದಾರೆ ಮತ್ತು ಹಲವಾರು ಆನಿಮೇಟೆಡ್ ಚಿತ್ರಗಳು, ಸಾಕ್ಷ್ಯ ಚಿತ್ರಗಳು, ಜಿಂಗಲ್ಗಳು ಮತ್ತು ಇತರ ಯೋಜನೆಗಳಿಗೆ ನಿರೂಪಣೆಯಲ್ಲಿ ತಮ್ಮ ಧ್ವನಿಯನ್ನು ನೀಡಿದ್ದಾರೆ. ಅನುರಾಧ ಭಟ್ ಅವರು ಪ್ರದರ್ಶಿಸಿದ ಚಿನ್ನು, ಕನ್ನಡ ಪ್ರಾಸಗಳ ಸರಣಿ ಸಂಪುಟ 1, 2 ಮತ್ತು 3 ಚಿಕ್ಕ ಮಕ್ಕಳಲ್ಲಿ ಬಹಳ ಜನಪ್ರಿಯವಾಗಿದೆ. ರಿಯಾಲಿಟಿ ಶೋಗಳಲ್ಲಿ ಯುವ ಪ್ರತಿಭೆಗಳಿಗೆ ಮೆಂಟರ್ ಆಗಿದ್ದಾರೆ. ತಮ್ಮದ್ದೇ ವಿಶಿಷ್ಟ ಶೈಲಿಯ ಆಲ್ಬಮ್ಗಳಿಗೂ ಹೆಸರಾಗಿದ್ದಾರೆ ಅಂತಾನೆ ಹೇಳಬಹುದು. ಹಾಗಾದ್ರೆ ಈಗ ಅನುರಾಧ ಭಟ್ ಅವರು ಹಾಡಿದ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ಇದು ಅರುಣೋದಯ ಕಾರ್ಯಕ್ರಮ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಅಬ್ಬಬ್ಬ, ಇಷ್ಟೊತ್ತು ನಮ್ಮ ಸ್ಯಾಂಡಲ್ವುಡ್ನ ಹಾಸ್ಯ ಬ್ರಹ್ಮ ನರಸಿಂಹರಾಜು ಅವರ ಬಗ್ಗೆ, ಹಾಗೆ ಅಪ್ರತಿಮ ನಟ ಬಾಲಕೃಷ್ಣ ಸರ್ ಅವರ ಬಗ್ಗೆ, ಜೊತೆಗೆ ಕೋಗಿಲೆ ಕಂಠದ ಗಾಯಕಿ ಅನುರಾಧ ಭಟ್ ಅವರ ಸೂಪರ್ ಸಾಂಗ್ಸ್ ಅನ್ನ ಕೇಳಿದ್ದಾಯ್ತು. ಹಾಗಾದ್ರೆ ಈಗ ಬ್ರೇಕ್ನ ನಂತರ ನಾವು ಕಾಲಿಡ್ತಾ ಇರೋದು ಬಾಲಿವುಡ್ನ ಗೋಲ್ಡನ್ ಎರಾ ಎವರ್ ಗ್ರೀನ್ ಜಗತ್ತಿಗೆ. ಹೌದು ಸ್ನೇಹಿತರೆ, ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ ಕೂಡಲೇ ಸಿನಿಮಾ ಪ್ರಿಯರ ಮನಸ್ಸಿನಲ್ಲಿ ಮಿಂಚಿ ಮರೆಯಾಗೋ ಆ ಗ್ರೇಟ್ ಲೆಜೆಂಡ್ ಬೇರೆ ಯಾರು ಅಲ್ಲ, ಭಾರತ್ ಕುಮಾರ್ ಅಂತಲೇ ಪ್ರಸಿದ್ಧರಾಗಿದ್ದ ನಮ್ಮ ನೆಚ್ಚಿನ ಮನೋಜ್ ಕುಮಾರ್ ಸರ್ ಅವರು. ಸ್ನೇಹಿತರೆ, 1937 ಜುಲೈ 24 ಹರಿಕೃಷ್ಣಗಿರಿ ಸ್ವಾಮಿ ಆಗಿ ಜನಿಸಿದ ಇವರು ಬಾಲಿವುಡ್ಗೆ ಬಂದ ಮೇಲೆ ಮನೋಜ್ ಕುಮಾರ್ ಅಂತ ಹೆಸರು ಬದಲಾಯಿಸಿಕೊಂಡರು. ನಿಮಗೆ ಗೊತ್ತಾ, ದಿಲೀಪ್ ಕುಮಾರ್ ಅವರ ಮೇಲಿದ್ದ ಅಪಾರ ಅಭಿಮಾನದಿಂದ ಶಬ್ನಮ್ ಅನ್ನೋ ಸಿನಿಮಾದಲ್ಲಿದ್ದ ದಿಲೀಪ್ ಅವರ ಪಾತ್ರದ ಹೆಸರಾದ ಮನೋಜ್ ಅನ್ನೇ ತಮ್ಮ ತೆರೆಯ ಮೇಲಿನ ಹೆಸರನ್ನಾಗಿ ಇಟ್ಟುಕೊಂಡ್ರು. ಆದರೆ ಹಿಂದಿ ಚಿತ್ರರಂಗಕ್ಕೆ ಇವರು ಕೊಟ್ಟ ಕೊಡುಗೆ ನಿಜಕ್ಕೂ ಅಭೂತಪೂರ್ವ ಅಂತಾನೆ ಹೇಳ್ಬಹುದು. ಸ್ನೇಹಿತರೆ, ಭಾರತ್ ಕುಮಾರ್ ಅನ್ನೋ ಬಿರುದು ಬಂದಿದ್ದು ಹೇಗೆ ಅಂತ ಹೇಳೋದಾದ್ರೆ, 1965 ತೆರೆ ಕಂಡ ಶಾಹಿದ್ ಸಿನಿಮಾದಲ್ಲಿ ಭಗತ್ ಸಿಂಗ್ ಪಾತ್ರದಲ್ಲಿ ಮನೋಜ್ ಕುಮಾರ್ ಅಭಿನಯಿಸಿದ ರೀತಿ ಇದೆಯಲ್ಲ, ಅಬ್ಬಾ, ಇವತ್ತಿಗೂ ಆ ನಟನೆಗೆ ರೋಮಾಂಚನವಾಗುತ್ತೆ. ಈ ಚಿತ್ರವನ್ನು ನೋಡಿದ ಅಂದಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಎಷ್ಟು ಪ್ರಭಾವಿತರಾದರೆಂದರೆ, ತಾವು ನೀಡಿದ ಜೈ ಜವಾನ್ ಜೈ ಕಿಸಾನ್ ಘೋಷಣೆಯನ್ನಿಟ್ಟುಕೊಂಡು ಒಂದು ಸಿನಿಮಾ ಮಾಡುವಂತೆ ಮನೋಜ್ ಕುಮಾರ್ ಅವರಿಗೆ ವಿನಂತಿಸಿಕೊಂಡರಂತೆ ಸ್ನೇಹಿತರೆ. ಹಾಗೆ ಶಾಸ್ತ್ರೀಜಿಯವರ ಮಾತನ್ನು ಶಿರಸ ವಹಿಸಿ ಮನೋಜ್ ಕುಮಾರ್ ಅವರೇ ಕತೆ ಬರೆದು ನಿರ್ದೇಶಿಸಿ ನಟಿಸಿದ ಅದ್ಭುತ ಚಿತ್ರವೇ ಉಪಕಾರ್. ಈ ಚಿತ್ರದಲ್ಲಿ ಅವರ ಪಾತ್ರದ ಹೆಸರು ಭಾರತ್ ಅಂತ. ಸೊ ಅವತ್ತಿನಿಂದ ಪ್ರೀತಿಯಿಂದ ಇಡೀ ಭಾರತೀಯ ಚಿತ್ರರಂಗ ಇವರನ್ನ ಭಾರತ್ ಕುಮಾರ್ ಅಂತಲೇ ಕರೆಯಲು ಶುರು ಮಾಡಿತು. ಬರೀ ನಟನೆಯಷ್ಟೇ ಅಲ್ಲ ಸ್ನೇಹಿತರೆ, ನಿರ್ದೇಶನದಲ್ಲೂ ಅವರು ಸೈ ಎನಿಸಿಕೊಂಡವರು. ಪೂರಬ್ ಔರ್ ಪಶ್ಚಿಮ್, ಕ್ರಾಂತಿ ಹೀಗೆ ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿ ದೇಶಭಕ್ತಿ ಹಾಗೂ ಸಾಮಾಜಿಕ ಕಾಳಜಿಯನ್ನು ಬೆಳ್ಳಿ ಪರದೆಯ ಮೇಲೆ ತಂದ ಅಪರೂಪದ ಕಲಾಬಂಧು ಇವರು. ಅಷ್ಟೇ ಅಲ್ಲ ಸ್ನೇಹಿತರೆ, ಮುಖದ ಮುಂದೆ ಕೈಯಿಟ್ಟು ಯೋಚಿಸೋ ಅವರ ಐಕಾನಿಕ್ ಸಿಗ್ನೇಚರ್ ಫೋಸ್ ಇವತ್ತಿಗೂ ಕೂಡ ಎಷ್ಟೋ ಮಿಮಿಕ್ರಿ ಆರ್ಟಿಸ್ಟ್ಗಳಿಗೆ, ಸಿನಿ ಪ್ರಿಯರಿಗೆ ಫೇವರೇಟ್ ಅಂತಾನೆ ಹೇಳಬಹುದು. ಭಾರತೀಯ ಚಿತ್ರರಂಗಕ್ಕೆ ಇವರು ನೀಡಿದ ಅಮೂಲ್ಯ ಕೊಡುಗೆಗಾಗಿ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಹಾಗೂ ಚಿತ್ರರಂಗದ ಅತ್ಯುನ್ನತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅಂದಹಾಗೆ ಮನೋಜ್ ಕುಮಾರ್ ಅವರ ಸಿನಿಮಾದ ಹಾಡುಗಳು ಅಂದರೆ ನೆನಪಾಗೋದು ದೇಶಭಕ್ತಿಯ ತರಂಗಗಳು. ಎಸ್, ಮನೋಜ್ ಕುಮಾರ್ ಅವರ ಜರ್ನಿ ಕೇಳಿ ನನಗಂತೂ ಮೈ ಜುಮ್ ಅನಿಸ್ತಾ ಇದೆ. ಈಗ ನಿಮಗಾಗಿ ಅವರ ನಟನೆಯ ಉಪಕಾರ್ ಸಿನಿಮಾದ ಎಂದೆಂದಿಗೂ ಅಮರವಾದ ಆ ಹಾಡು ಕಾಯ್ತಾ ಇದೆ ಅಂತ ಹೇಳ್ತಾ, ನಿಜವಾಗ್ಲೂ ಇವತ್ತಿನ ಈ ದಿನ ಇಷ್ಟು ಸುಂದರವಾದ ಕಲಾಕಾರರ ನೆನಪುಗಳಿಂದ ತುಂಬಿ ತುಡುಕ್ತಾ ಇದೆ ಅಂತಂದ್ರೆ ತಪ್ಪಾಗಲ್ಲ. ಈ ಎಲ್ಲಾ ಅದ್ಭುತ ಗೀತೆಗಳು ಮತ್ತೆ ಕಥೆಗಳು ನಿಮ್ಮ ಇಡೀ ದಿನದ ಆಯಾಸವನ್ನ ಮರೆಸಿ ಮನಸ್ಸಿಗೆ ಒಂದೊಳ್ಳೆ ಎನರ್ಜಿ ಸಿಕ್ತು ಅಂತ ಭಾವಿಸಿದ್ದೀನಿ. ಸೊ ಸ್ನೇಹಿತರೆ, ಈಗ ಕಾರ್ಯಕ್ರಮ ಮುಗಿಸೋ ಸಮಯ ಬಂದಿದೆ. ಆದ್ರೆ ನೆನಪಿರ್ಲಿ, ಹಾಡುಗಳು ಮುಗಿಬಹುದು, ಆದರೆ ಈ ನೆನಪುಗಳ ಪಯಣ ಎಂದಿಗೂ ಮುಗಿಯಲ್ಲ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
1: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
0: ಪರಿಶುದ್ಧವಾದ ಹಾಲು?
2: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
3: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪರಿಸರ ಸಂರಕ್ಷಣೆ ಯಾರ ಹೊಣೆ? ಇದು ಎಲ್ಲರ ಪ್ರಶ್ನೆ. ಪರಿಸರದ ಕಾನೂನುಗಳ ಕುರಿತಾದ ಮಾಹಿತಿಯನ್ನ ಈಗ ನೀವು ಕೇಳಲಿದ್ದೀರಿ. ಈ ಮಾಹಿತಿಯನ್ನ DR ಕುಮಾರಸ್ವಾಮಿ ಅವರು ನೀಡಲಿದ್ದಾರೆ. ಶ್ರೀಯುತ DR ಕುಮಾರಸ್ವಾಮಿ ಅವರು ನಮ್ಮ ಶಿವಮೊಗ್ಗದ ದಿವಂಗತ ರಂಗಪ್ಪ ಮತ್ತು ದಿವಂಗತ ಲಕ್ಷ್ಮಮ್ಮರವರ ಪುತ್ರರಾಗಿ 1959 ಜನಿಸಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನು ಜಿಲ್ಲೆಯ ವಿವಿಧೆಡೆ ನಡೆಸಿ ಆನಂತರ ಇಂಜಿನಿಯರಿಂಗ್ ಪದವಿಯನ್ನು ದಾವಣಗೆರೆಯಲ್ಲಿ 1983 ಪಡೆದುಕೊಂಡಿರುತ್ತಾರೆ. ಆನಂತರ 1984 ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಪರಿಸರ ವಿಜ್ಞಾನಿಯಾಗಿ ಸೇರಿಕೊಂಡು ಅವಿರತ 35 ವರ್ಷಗಳಷ್ಟು ಕಾಲ ಕಾರ್ಯನಿರ್ವಹಿಸಿರುತ್ತಾರೆ. ಇಲಾಖೆಯ ಪ್ರಮುಖ ಜವಾಬ್ದಾರಿಯಾದ ಸದಸ್ಯ ಕಾರ್ಯದರ್ಶಿ, ಮುಖ್ಯ ಪರಿಸರಾಧಿಕಾರಿ, ಮುಖ್ಯ ವೈಜ್ಞಾನಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುತ್ತಾರೆ. ಶ್ರೀಯುತರು ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯದಲ್ಲಿ ಎಂಟೆಕ್ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ವಿಶ್ವದ ಹಲವಾರು ದೇಶಗಳಲ್ಲಿ ಅಧ್ಯಯನ ಪ್ರವಾಸ ಮಾಡಿದ ಅನುಭವಿಗಳಾಗಿದ್ದಾರೆ. ಪ್ರಸ್ತುತ ನಿವೃತ್ತ ಜೀವನವನ್ನು ಬೆಂಗಳೂರಿನಲ್ಲಿ ಪತ್ನಿಯೊಂದಿಗೆ ಕಳೆಯುತ್ತಿದ್ದಾರೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ಪರಿಸರದ ಕುರಿತು ಇರುವ ಕಾರ್ಯಕ್ರಮಗಳ ಅರಿವನ್ನು ಶಾಲಾ ಕಾಲೇಜುಗಳಿಗೆ, ಉದ್ಯಮಗಳಿಗೆ ನೀಡುತ್ತಾ ತಮ್ಮ ವಿಶ್ರಾಂತ ಜೀವನವನ್ನ ನಡೆಸುತ್ತಿದ್ದಾರೆ. ಶ್ರೀಯುತರು ಪ್ರೀತಿಯಿಂದ ನಮ್ಮ ರೇಡಿಯೋ ಶಿವಮೊಗ್ಗ FM ಕೇಳುಗರಿಗಾಗಿ ಪರಿಸರದ ಕಾನೂನು ಮಾಹಿತಿಯನ್ನು ಈ ಸರಣಿ ಕಾರ್ಯಕ್ರಮದ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ. ಬನ್ನಿ ಶ್ರೀಯುತ ಕುಮಾರಸ್ವಾಮಿಯವರ ಮಾತುಗಳನ್ನು ಕೇಳೋಣ.
8: ಎಪಿಸೋಡ್ 9 ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹೆವಿ ಮೆಟಲ್ ಅಥವಾ ಭಾರಲೋಹ ಲೆಡ್, ಇದರ ಬಗ್ಗೆ ಮಾಹಿತಿಯನ್ನು ಕೊಡಲು ಇಚ್ಛಿಸುತ್ತೇನೆ. ಭಾರತದಲ್ಲಿ 12 ವಯಸ್ಸಿನ 53.5% ಮಕ್ಕಳಲ್ಲಿ 10 µg/dL ಲೆಡ್ ಇದೆ ಎಂದು ವರದಿಯಾಗಿದೆ. ಇದು ವಿವಿಧ ಮಕ್ಕಳಲ್ಲಿ ಬ್ಲಡ್ಡಿನಲ್ಲಿ ಅಂದರೆ ರಕ್ತದಲ್ಲಿ ಟೆಸ್ಟ್ಗಳನ್ನು ಮಾಡಿದಾಗ ಅಲ್ಲಿ ಲೆಡ್ ಅಂಶವು ಕಂಡುಬಂದಿದೆ. ಇದಕ್ಕೆ ಕಾರಣ ಹಿಂದಿನ ದಿನಗಳಲ್ಲಿ ಪೆಟ್ರೋಲ್ಗೆ ಲೆಡ್ಡನ್ನು ಬಳಸುತ್ತಿದ್ದರು. ಈ ಲೆಡ್ಡು ಪೆಟ್ರೋಲ್ನಲ್ಲಿ ನಾಕ್ಔಟ್ ಸಿಸ್ಟಮ್ಗೆ, 2-stroke ಇಂಜಿನ್ ಅಂತ ನಾವು ಏನು ಕರೀತೇವೋ ಅಲ್ಲಿ ಇದು ಬೇಕೆಂದೇ ಉಪಯೋಗಿಸುತ್ತಿದ್ದರು. ಅದಾದ ನಂತರ ಎಲ್ಲ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ಈ ಟೆಸ್ಟ್ಗಳನ್ನು ಮಾಡಿದ ನಂತರ ಕೇಂದ್ರ ಸರ್ಕಾರಕ್ಕೆ ಪೆಟ್ರೋಲ್ನಲ್ಲಿರುವ ಲೆಡ್ಡನ್ನು ಕಡಿಮೆ ಮಾಡುವಂತೆ ಸೂಚಿಸಲಾಯಿತು. ಹಾಗಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ಅಂದರೆ ಸುಮಾರು 10 ವರ್ಷಗಳಿಂದ ಪೆಟ್ರೋಲ್ನಲ್ಲಿ ಲೆಡ್ 0.4% ಮಾತ್ರ ಇರುತ್ತದೆ. ಹಾಗಾಗಿ ಈ ಥರದ ಪ್ರಾಬ್ಲಮ್ಗಳು ಅಂದರೆ ತೊಂದರೆಗಳು ಏನು ಮೊದಲು ಆಗ್ತಾಯಿತ್ತು ಮಕ್ಕಳಲ್ಲಿ, ಆ ಥರ ಮಕ್ಕಳಲ್ಲಿ ಈಗ ಯಾವುದೇ ತೊಂದರೆಗಳು ಇಲ್ಲ ಎಂದು ತಿಳಿಸಲು ಇಚ್ಛಿಸುತ್ತೇನೆ. ಲೆಡ್ ಮಕ್ಕಳಲ್ಲಿ IQ ಇಂಟೆಲಿಜೆಂಟ್ ಕ್ವೋಷಂಟನ್ನು ಕಡಿಮೆ ಮಾಡುತ್ತದೆ. ಮಕ್ಕಳ ಬೆಳವಣಿಗೆಗೆ ಸಣ್ಣ ಪ್ರಮಾಣದಲ್ಲಿ ಜಿಂಕ್, ಕ್ಯಾಲ್ಶಿಯಮ್, ಮೆಗ್ನೀಷಿಯಂ ಮತ್ತು ಐರನ್ ಬೇಕಾಗುತ್ತದೆ. ಆದರೆ ಇದರ ಜೊತೆಗೆ ಲೆಡ್ ಬೆರೆತರೆ ದೇಹದಲ್ಲಿ ಹೀರಿಕೊಂಡು ಮಕ್ಕಳ IQ ಕಡಿಮೆ ಮಾಡುತ್ತದೆ. ದೊಡ್ಡವರಿಗೆ ಹೆಚ್ಚು ಹಾನಿ ಮಾಡುವುದಿಲ್ಲ, ಏಕೆಂದರೆ ಗಣಿಗಳಲ್ಲಿ ದೊಡ್ಡವರು ಕೆಲಸ ಮಾಡುತ್ತಿರುತ್ತಾರೆ, ಹಾಗಾಗಿ ಅವರಿಗೆ ಹೆಚ್ಚು ಹಾನಿಯಾಗುವುದಿಲ್ಲ. ಆದರೆ ಸತತವಾಗಿ ಗಣಿಗಳಲ್ಲಿ ಕೆಲಸ ಮಾಡುವ ಎಂಪ್ಲಾಯೀಸ್ಗೆ, ಅಲ್ಲಿಯ ನೌಕರರಿಗೆ ಕಾಲಕ್ರಮೇಣ ಅದು ಹೆಚ್ಚಿನ ತೊಂದರೆಯನ್ನು ಮಾಡುತ್ತದೆ. ಲೆಡ್ ಮನುಷ್ಯನಲ್ಲಿ ಎಷ್ಟು ಇದೆ ಎಂದು ರಕ್ತದ ಪರೀಕ್ಷೆಯ ಮೂಲಕ ತಿಳಿಯಬಹುದು. ಲೆಡ್ ಧಾತುವಿನಿಂದ ಮನುಷ್ಯರ ಮನಸ್ಸಿಗೆ ಬಂದಂತೆ ಮಾತಾಡುತ್ತಾರೆ, ಕೆಲಸದಲ್ಲಿ ನಿರಾಸಕ್ತಿ ಇರುತ್ತದೆ ಹಾಗೂ ಏಕಾಗ್ರತೆ ಕಡಿಮೆಯಾಗುತ್ತದೆ. ಏಕಾಗ್ರತೆ ಕಡಿಮೆಯಾದಾಗ ಮಕ್ಕಳಲ್ಲಿ IQ ಕಡಿಮೆಯಾಗುತ್ತದೆ. ದಿನಪತ್ರಿಕೆಗಳು ಪೇಪರನ್ನು ಉಪಯೋಗಿಸಿ ಪ್ಯಾಕ್ ಮಾಡಿದ ತಿಂಡಿಗಳನ್ನು ತಿನ್ನಬಾರದು, ಏಕೆಂದರೆ ದಿನಪತ್ರಿಕೆಗಳ ಪೇಪರ್ನ ಇಂಕ್ನಲ್ಲಿ ಈ ಲೆಡ್ಡನ್ನು ಬಳಸುತ್ತಾರೆ. ನೀವು ಈ ದಿನಪತ್ರಿಕೆಗಳಲ್ಲಿ ತಿಂಡಿಗಳನ್ನು ಪ್ಯಾಕ್ ಮಾಡಿದ ತಿಂಡಿಗಳನ್ನು ತಿಂದರೆ ತಿನ್ನುವ ತಿಂಡಿಯಲ್ಲಿ ಇಂಕ್ನಲ್ಲಿರುವ ಲೆಡ್ ಕರಗುತ್ತದೆ ಹಾಗೂ ಈ ಲೆಡ್ ಬಾಯ ಮೂಲಕ ನಮ್ಮ ಅಂಗಾಂಗಗಳನ್ನು ಪ್ರವೇಶಿಸುತ್ತದೆ ಹಾಗೂ ಅದು ರಕ್ತದಲ್ಲಿ ಸೇರುತ್ತದೆ. ಅದೇ ರೀತಿ ಬಣ್ಣದ ಪೆನ್ಸಿಲ್ಗಳಲ್ಲಿಯೂ ಸಹ ಲೆಡ್ ಇರುತ್ತದೆ. ಸೊ ಇದರ ಲೆಡ್ಡನ್ನು ಬಾಯಿಂದ ಚೀಪಬಾರದು, ಏಕೆಂದರೆ ಪೆನ್ಸಿಲ್ಗಳನ್ನು ಬರೆಯುವಾಗ ನಾರ್ಮಲ್ಲಾಗಿ ಕಲರ್ ಪೆನ್ಸಿಲ್ಗಳ ಲೆಡ್ಗಳನ್ನು ಚೀಪುವ ಒಂದು ಪ್ರವೃತ್ತಿ, ಕೆಟ್ಟ ಅಭ್ಯಾಸನೇ ಅಂತ ಹೇಳ್ಬೋದು, ಅದು ಮಕ್ಕಳಲ್ಲಿ ಇರುತ್ತದೆ. ಲೆಡ್ ವಿಷ ಧಾತುವನ್ನು ಬಟ್ಟೆ ತಯಾರಿಸಲು ಮತ್ತು ಪೆಟ್ರೋಲ್ಗಳಲ್ಲಿ ಬಳಸುತ್ತಾರೆ. ನಿಮಗೆ ಈಗಾಗಲೇ ನಾನು ಹೇಳಿದೆ, ಪೆಟ್ರೋಲ್ಗಳಲ್ಲಿ ಬಳಸುತ್ತಿದ್ದರು, ಈಗ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಅದನ್ನು ಬಳಸುತ್ತಾರೆ. ಈಗಲೂ ಬಳಸ್ತಾರೆ, ಆದರೆ ಅದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರ್ತದೆ. ಹಾಗೂ ಬಣ್ಣದ ವಿಗ್ರಹಗಳಲ್ಲಿ ಅದನ್ನು ಉಪಯೋಗಿಸ್ತಾರೆ. ಉದಾಹರಣೆಗೆ ಎರಡು ಹಬ್ಬಗಳಲ್ಲಿ ನಾವು ವಿಗ್ರಹಗಳನ್ನು ಅತ್ಯಂತ ಹೆಚ್ಚು ವಿಜೃಂಭಣೆಯಿಂದ ಪೂಜೆ ಮಾಡುತ್ತೇವೆ. ಒಂದು ಗಣೇಶನ ಹಬ್ಬ, ಗಣೇಶ ಚತುರ್ಥಿಯ ದಿನ ವಿವಿಧ ಬಣ್ಣದ ಗಣೇಶ ವಿಗ್ರಹಗಳನ್ನು ತಂದು ಪೂಜಿಸಿ ನಂತರ ನಾವು ಅದನ್ನು ನೀರಿನಲ್ಲಿ ವಿಸರ್ಜಿಸುತ್ತೇವೆ. ಅದೇ ರೀತಿ ನವರಾತ್ರಿಯಲ್ಲಿಯೂ ಸಹ ಕಾಳಿ ಮಾತೆಯ ವಿಗ್ರಹಗಳನ್ನು ಮಾಡಿ ಅದಕ್ಕೆ ಬಣ್ಣವನ್ನು ಬೆಳೆದು ಅದರಲ್ಲಿ ಪೂಜೆಯನ್ನು ಮಾಡಿ ಸಂಭ್ರಮಿಸುತ್ತೇವೆ. ಆದರೆ ಈ ಎರಡೂ ವಿಗ್ರಹಗಳ ಬಣ್ಣದಲ್ಲಿ ಲೆಡ್ ಉಪಯೋಗಿಸಿ ಬಣ್ಣಗಳನ್ನು ಮಾಡಿರುತ್ತಾರೆ. ಲೆಡ್ ಮಾನವನಲ್ಲಿ ರಕ್ತದಲ್ಲಿ ಶೇಖರಣೆಯಾಗುತ್ತದೆ. ಇಂತಹ ನೀರನ್ನು ಕುಡಿದಾಗ, ಅಂದರೆ ವಿಸರ್ಜನೆ ಮಾಡಿರತಕ್ಕಂತಹ ಗಣೇಶ ಅಥವಾ ಕಾಳಿಮಾತೆಯ ಕರಗಿದ ಕೆರೆಗಳಲ್ಲಿ, ನದಿಗಳಲ್ಲಿ ಅಥವಾ ಸಮುದ್ರಗಳಲ್ಲಿ ನೀರುಗಳನ್ನು ಮಾನವನ್ನು ಕುಡಿದಾಗ ಅಥವಾ ಪ್ರಾಣಿಗಳು ಕುಡಿದಾಗ ಈ ಲೆಡ್ ನಿಂದ ಕಲುಷಿತವಾಗಿ ಮನುಷ್ಯನ ದೇಹವನ್ನು ಸೇರುತ್ತದೆ. ಲೆಡ್ ವಾತಾವರಣದಲ್ಲಿ ಕಾಯಂಆಗಿ ನಿಲ್ಲುತ್ತದೆ. ಕಲುಷಿತಗೊಂಡ ಮಣ್ಣನ್ನು ತೆಗೆಯಬೇಕಾಗುತ್ತದೆ. ಇದು ತುಂಬ ದುಬಾರಿಯಾದ ಕೆಲಸ, ಆದ್ದರಿಂದ ನಿಯಂತ್ರಣ ಮಾಡುವುದೇ ಅತ್ಯಂತ ಸೂಕ್ತವಾಗಿದೆ. ಈಗಾಗಲೇ ಹಲವಾರು ಲೆಡ್ ಆ್ಯಸಿಡ್ ಬ್ಯಾಟ್ರಿಗಳನ್ನು ಪ್ರಪಂಚದಾದ್ಯಂತ ಉಪಯೋಗಿಸುತ್ತಾರೆ. ಈ ಲೆಡ್ ಆ್ಯಸಿಡ್ ಬ್ಯಾಟ್ರಿಗಳನ್ನು ಬದಲಾಯಿಸುವಾಗ ಹಳೆಯದನ್ನು ನೀಡಿ ಹೊಸ ಲೆಡ್ ಆ್ಯಸಿಡ್ ಬ್ಯಾಟ್ರಿಗಳನ್ನು ಪಡೆಯಬೇಕಾಗಿರುತ್ತದೆ. ಆದರೆ ಈ ವೆಹಿಕಲ್ ಮಾಲೀಕರು ಅಥವಾ ಲಾರಿ ಮಾಲೀಕರು ತಾವು ಈ ಲೆಡ್ ಆ್ಯಸಿಡ್ ಬ್ಯಾಟ್ರಿಗಳನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿ ಅದನ್ನು ಕಬಾಡಿ ವಾಲಗಳಿಗೆ ನೀಡುತ್ತಾರೆ. ಇಂಥ ಕಬಾಡಿ ವಾಲಗಳು ಇಲ್ಲೀಗಲಾಗಿ ಲೆಡ್ ರಿಕವರಿ ಅಥವಾ ರೀಸೈಕಲ್ ಮಾಡತಕ್ಕಂಥ ಮಾಲೀಕರಿಗೆ ಮಾರುತ್ತಾರೆ. ಹಾಗಾಗಿ ಲೆಡ್ಡನ್ನು ಕಾರ್ಖಾನೆಗಳಲ್ಲಿ 90% ರಿಕವರಿ ಮಾಡುತ್ತಾರೆ. ಆದರೆ ಈಗ ಇಲ್ಲೀಗಲ್ ಆಗಿ ಲೆಡ್ ಆ್ಯಸಿಡ್ ಬ್ಯಾಟ್ರಿಗಳನ್ನು ಪುನರ್ಬಳಕೆ ಮಾಡುವ ಕಾರ್ಖಾನೆಯಲ್ಲಿ ಸುಮಾರು 60-70% ಮಾತ್ರ ಲೆಡ್ಡನ್ನು ಹಿಂದೆ ಪಡೆಯುತ್ತಾರೆ. ಅಂದರೆ ಸುಮಾರು 20-30% ಲೆಡ್ಡು ವಾತಾವರಣವನ್ನು ಸೇರುತ್ತದೆ. ಅವರು ಅದೇ ರೀತಿ ಲೆಡ್ ಆ್ಯಸಿಡ್ ಬ್ಯಾಟ್ರಿಗಳಲ್ಲಿ ಆಸಿಡ್ ಸಹ ಇರ್ತದೆ, ಅಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡನ್ನು ಉಪಯೋಗಿಸುತ್ತಾರೆ. ಇಂಥ ಆ್ಯಸಿಡ್ಗಳಲ್ಲಿಯೂ ಸಹ ಲೆಡ್ ಕರಗಿರುತ್ತದೆ. ಆದರೆ ರೀಸೈಕಲ್ ಅಥವಾ ಪುನರ್ಬಳಕೆ ಮಾಡತಕ್ಕಂಥ ಇಲ್ಲೀಗಲ್ ಮ್ಯಾನುಫ್ಯಾಕ್ಚರರ್ ಅಂತ ಏನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಕರೆಯುತ್ತದೆ, ಅಂತಹ ಇಲ್ಲೀಗಲ್ ರೀಸೈಕಲರ್ಸ್ಗಳು ಸುಮಾರು 20-30% ಲೆಡ್, ಕಲುಷಿತವಾದ ಲೆಡ್ಡನ್ನು ಚರಂಡಿಗಳಲ್ಲಿ ಚೆಲ್ಲುತ್ತಾರೆ. ಚರಂಡಿಗಳು ಕೊನೆಗೆ ಅವು ಮಳೆಗಾಲದಲ್ಲಿ ಕೆರೆಗಳನ್ನು, ನದಿಗಳನ್ನು, ಸಮುದ್ರಗಳನ್ನು ಸೇರುತ್ತವೆ. ಇಂತಹ ವಿಷಯದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಅತ್ಯಂತ ಕಠಿಣವಾದ ನಿರ್ಧಾರಗಳನ್ನು ಕೈಗೊಳ್ಳುತ್ತದೆ. ಹಾಗೂ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಸಹ ಹೂಡಬಹುದಾಗಿದೆ. ಆದರೆ ಹೆಚ್ಚಿನ ಲೆಡ್ ರೀಸೈಕ್ಲರ್ಗಳು ಇಲ್ಲೀಗಲ್ ಆಗಿ, ಅಂದರೆ ಯಾರಿಗೂ ಕಾಣದೆ ಸ್ವಲ್ಪ ಕಾಡು ಪ್ರದೇಶದಲ್ಲಿ ಅಥವಾ ಊರಿಂದ ಹೊರಗಡೆ ಇವುಗಳನ್ನು ಆಪರೇಟ್ ಮಾಡುವುದರಿಂದ ಇಂಥವರನ್ನು ಕಂಡುಹಿಡಿಯುವುದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಕಷ್ಟವಾಗುತ್ತದೆ. ಆದ್ದರಿಂದ ಯಾವುದೇ ವ್ಯಕ್ತಿಗಳು ಇಲ್ಲೀಗಲ್ ಆಗಿ ಯಾವುದೇ ಕೆಲಸವನ್ನು, ಅಂದರೆ ಊರಿನಿಂದ ಹೊರಗಡೆ ಯಾರಾದರೂ ಇಂಥ ಕೆಲಸಗಳನ್ನು ಮಾಡುತ್ತಿದ್ದರೆ ಅಂಥವರ ಫೋಟೋಗಳನ್ನು ತೆಗೆದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ವಾಟ್ಸಪ್ ಮೂಲಕ ಕಳಿಸುವುದರಿಂದ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಅಧಿಕಾರಿಯ ಮಂಡಳಿಗಳು ಸ್ಥಳ ಪರಿಶೀಲನೆಯನ್ನು ನಡೆಸಿ ಅಂಥವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲು ಸಹಾಯವಾಗುತ್ತದೆ. ಇಲ್ಲಿಗೆ ಲೆಡ್ನಿಂದ ಆಗುವ ಮಾಲಿನ್ಯದ ಬಗ್ಗೆ ತಾವು ತಿಳಿದುಕೊಂಡಿರುತ್ತೀರಿ. ಇಲ್ಲಿಗೆ ಎಪಿಸೋಡ್ 9 ಮುಕ್ತಾಯವಾಗುತ್ತದೆ. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
4: ಇದುವರೆಗೂ ಪರಿಸರ ಸಂರಕ್ಷಣೆ ಯಾರ ಹೊಣೆ, ಪರಿಸರದ ಕಾನೂನು ಕುರಿತಾದ ಮಾಹಿತಿಯನ್ನ ಕೇಳಿದ್ದೀರಿ. ಇದನ್ನು ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.
9: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರ ಧಾರವಾಡ, ಇವರ ಪ್ರಸ್ತುತಿಯಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ.
10: ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಕಳೆದ ಸುಮಾರು 23 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅರ್ಥಪೂರ್ಣವಾಗಿ ಕ್ರಿಯಾಶೀಲವಾಗಿದೆ. ನಿಜವಾದ ಸಮಗ್ರ ಕಲಿಕೆ ಎಂದರೇನು, ಅದು ಸಾಧ್ಯವಾಗುವುದು ಯಾವಾಗ, ಅದರಲ್ಲಿ ಶಿಕ್ಷಕರ ಮತ್ತು ಮಕ್ಕಳ, ಪಾಲಕರ ಹಾಗೂ ಒಟ್ಟು ಸಮಾಜದ ಪಾತ್ರವೇನು, ಇವೇ ಮುಂತಾದ ಪ್ರಶ್ನೆಗಳನ್ನು ಎತ್ತಿಕೊಂಡು ಶಿಕ್ಷಕರು ಮತ್ತು ಮಕ್ಕಳೊಂದಿಗೆ ಕೆಲಸ ಮಾಡ್ತಿದೆ. ಸಮಾಜ ವಿಜ್ಞಾನ ಹಾಗೂ ಭಾಷೆಗಳನ್ನು ತನ್ನ ಮುಖ್ಯ ವಿಷಯಗಳನ್ನಾಗಿ ಆಯ್ದುಕೊಂಡಿರುವ ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಶಿಕ್ಷಕರ ತರಬೇತಿಗಳು ಹಾಗೂ ಸಂಪನ್ಮೂಲ ಸೃಷ್ಟಿಗೆ ಆದ್ಯತೆ ನೀಡಿದೆ. ಒಟ್ಟು ಶಿಕ್ಷಣ ಪ್ರಕ್ರಿಯೆಯಲ್ಲಿ, ಅದರಲ್ಲೂ ಭಾಷೆಯ ಕಲಿಕೆಯಲ್ಲಿ ಕಥೆಗಳ ಪಾತ್ರ ಅತ್ಯಂತ ಮಹತ್ವದ್ದು. ಕಥೆಗಳನ್ನು ಕೇವಲ ಮನರಂಜನೆಗೆ ಹೇಳುವುದಲ್ಲ, ಮನರಂಜನೆಗಾಗಿ ಕಲಿಯುವುದಲ್ಲ, ಒಟ್ಟು ವ್ಯಕ್ತಿತ್ವದ, ಒಟ್ಟು ಸಮಾಜದ ಒಂದು ಸ್ವಾಸ್ಥ್ಯಪೂರ್ಣ ಬೆಳವಣಿಗೆಗೆ ಅವುಗಳ ಪಾತ್ರ ಅತ್ಯಂತ ಮಹತ್ವದ್ದು. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು 100 ಕಥೆಗಳನ್ನು ಮಕ್ಕಳಿಗಾಗಿ, ಶಿಕ್ಷಕರಿಗಾಗಿ ಹೇಳಿದೆ. ಇವುಗಳನ್ನು ನೀವು ಈಗ ಕೇಳಿಸಿಕೊಳ್ಳಬಹುದು.

ಇವನು ಒಂದು ದಿನ ಸಿಂಹರಾಜನ ಮಗ ಎಲ್ಲಾ ಪ್ರಾಣಿಗಳ ಜೊತೆ ಆಟ ಆಡುತ್ತಿದ್ದನು. ಒಂದು ದಿನ ಸಿಂಹಕ್ಕೆ ಒಂದು ಬೇಟೆ ಸಿಕ್ಕಿತು. ಆಗ ಸಿಂಹರಾಜ ನೋಡಿ ಅದನ್ನು ಬೇಟೆಯಾಡಲು ಓಡಿ ಹೋಗುತ್ತಿತ್ತು. ಆಗ ಆ ಪ್ರಾಣಿಯು ಓಡಿತು. ಆಗ ಸಿಂಹ ಅದರ ಬಳಿ ಓಡಿ ಹೋಯಿತು. ಆಗ ಸಿಂಹದ ಮಗನು ಆ ಪ್ರಾಣಿಯ ಜೊತೆ ಓಡಿ ಹೋಯಿತು. ಸಿಂಹವು ತನ್ನ ಮಗನನ್ನು ನೋಡಿ, ನೀನು ಏಕೆ ಇಲ್ಲಿದ್ದೀಯಾ ಎಂದು ಪ್ರಶ್ನಿಸಿತು. ಆಗ ಸಿಂಹನ ಮಗ, ಅಪ್ಪ ಕ್ಷಮಿಸು ಎಂದು ಕೇಳಿತು. ಅದು ನಡೆದಿದ್ದೆಲ್ಲ ಹೇಳಿತು. ಆಗ ಸಿಂಹವು ಪ್ರಾಣಿಯ ಬಳಿ ಬಂದು ಕ್ಷಮೆ ಕೋರಿತು. ಹಾಗೆಯೇ ಪ್ರಾಣಿಗಳೇ, ನನ್ನ ಮಗನನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೀರಿ, ಆದ್ದರಿಂದ ನಾನು ನಿಮಗೆ ಧನ್ಯವಾದ ಹೇಳುತ್ತೇನೆ ಎಂದಿತು.

ಅಮ್ಮ, ಶಾಲೆಯಲ್ಲಿ ವಾರ್ಷಿಕೋತ್ಸವ ಇದೆ, ಮರಳಿ ಬರೋದು ತಡವಾಗ್ತದೆ ಎಂದು ಹೇಳುತ್ತಾ ರಾಮು ಶಾಲೆಗೆ ಹೊರಟ. ಹುಷಾರು ರಾಮು, ಒಬ್ಬನೇ ಬರಬೇಡ, ಬೇಕಾದ್ರೆ ಅಪ್ಪ ಬರ್ತಾರೆ ನೀನು ಕರ್ಕೊಂಡು ಬರೋಕೆ ಅಂದಳು ಅಮ್ಮ. ಅಂಥದ್ದೇನು ಇಲ್ಲಮ್ಮ, ಹೇಗೂ ದಿನಾಲು ಬರ್ತೀನಲ್ಲ, ಇಂದು ಸ್ವಲ್ಪ ತಡ ಆಗ್ಬೋದು ಅಷ್ಟೇ ಎಂದವನೇ ಸೈಕಲ್ ಹತ್ತಿ ಶಾಲೆಗೆ ಹೊರಟ. ಆ ದಿನ ಶಾಲೆಯಲ್ಲಿ ವಿವಿಧ ಸ್ಪರ್ಧೆಗಳು ನಡೆದು ಬಹುಮಾನ ವಿತರಣೆ, ಸನ್ಮಾನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಇಷ್ಟೆಲ್ಲ ಆಗೋದ್ರಲ್ಲಿ ಸಮಯ ರಾತ್ರಿ 8 ಗಂಟೆ ಮೀರಿತ್ತು. ವರ್ಗದ ಗುರುಗಳಿಗೆ ಹೇಳಿ ರಾಮು ತನ್ನೂರು ದಾರಿ ಹಿಡಿದ. ಶಾಲೆಗೂ ರಾಮನ ಊರಿಗೂ 4 ಕಿಲೋಮೀಟರ್ ಅಂತರ ಇತ್ತು. ರಾತ್ರಿ ವೇಳೆ ಹೋಗ್ತಿರುವುದು ಅವನಿಗೆ ಇದೇ ಮೊದಲಾಗಿತ್ತು. ನಿಧಾನವಾಗಿ ಸೈಕಲ್ ತುಳಿತಾ ಸ್ಮಶಾನ ದಾಟಿ ಮುಂದಕ್ಕೆ ಸಾಗಿದ. ನಾಯಿಯೊಂದು ಬೊಗಳಿದು ಸದ್ದಾಯಿತು. ಹೊರಳಿ ನೋಡಿದ, ನಾಯಿ ಇರಲಿಲ್ಲ. ತುಸು ಹೆದರಿಕೆಯಾಗಿ ಮೈ ಬೆವರ್ತು. ಸೈಕಲ್ ಪೆಡಲ್ ಜೋರಾಗಿ ತುಳಿದ್ರು ದಾರಿ ಸಾಕ್ತಿಲ್ಲ ಅನ್ನಿಸ್ತು. ಬಲಗಡೆ ಹೊಲದ ಬೇಲಿಯಲ್ಲಿ ಕಪ್ಪು ಸೀರೆ ಉಟ್ಟ ಹೆಂಗಸೊಬ್ಬಳು ನಿಂತು ಅವನತ್ತ ನೋಡಿ ಕೈ ಮಾಡಿ ಕರೆಯುವಂತೆ ಭಾಸವಾಯಿತು. ಆಕೆಯ ತಲೆ ಅಲುಗಾಡ್ತಿತ್ತು. ನಿಜಕ್ಕೂ ಭಯವಾಗಿ ಚೀರುವಂತಾಯಿತು. ಎದೆ ಠಾವುಗುಟ್ಟಿತು. ಕೈ ಕಾಲುಗಳಲ್ಲಿ ಶಕ್ತಿ ಇಲ್ಲದಂತಾಗಿ ರಾಮುಗೆ ಸೈಕಲ್ ಓಡಿಸುವುದು ಕಷ್ಟವಾಯಿತು. ಹೇಗೋ ಗಟ್ಟಿ ಧೈರ್ಯ ಮಾಡಿ ಹೊರಳಿ ನೋಡದೆ ಹೊರಟ. ಇಂದು ಅಮಾವಾಸ್ಯೆ ಕತ್ತಲು ಎನ್ನುವುದು ನೆನಪಾಗಿ ಮತ್ತಷ್ಟು ಮೈ ಒತ್ತೆ ಆಯಿತು. ಊರು ತಲುಪುವುದು ಕಷ್ಟ ಅನ್ನಿಸ್ತು. ಮುಂದೆ ದೇಸಾಯಿ ಅವರು ತೋಟದ ಮನೆ ಕಾಣಿಸಿ ಹೋದ ಜೀವ ಬಂದಂತಾಯಿತು. ಇನ್ನೇನು ಊರು ದೂರವಿಲ್ಲವೆನಿಸಿ ಬರ ಬರ ಸೈಕಲ್ ಪೆಡಲ್ ತುಳಿದು ಮನೆ ತಲುಪಿದ. ಅಪ್ಪ ಅಮ್ಮ ದಾರಿ ಕಾಯ್ತಿದ್ರು. ಕೈಕಾಲು ಮುಖ ತೊಳ್ಕೊಂಡು ಮನೆಯೊಳಗೆ ಹೋಗಿ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿ, ಅಮ್ಮ ನನಗೆ ಹಸಿವಿಲ್ಲ, ಅಲ್ಲಿ ಉಪ್ಪಿಟ್ಟು ತಿಂದು ಬಂದಿರುವೆ ಎಂದು ಅಮ್ಮನಿಗೆ ಹೇಳಿ ಹಾಸಿಗೆ ಹಾಸಿ ಹೊತ್ತು ಮಲಗಿದ. ಬೆಳಿಗ್ಗೆ ಎಚ್ಚರಾಗಿ ಕಣ್ಣು ತೆರೆದ. ಅಮ್ಮ ಅವನ ತಲೆಯನ್ನು ತನ್ನ ತೊಡೆ ಮೇಲೆ ಇಟ್ಕೊಂಡು ಹಣೆಗೆ ನೀರಿನ ಪಟ್ಟಿ ಕಟ್ತಿದ್ರು. ಯಾಕೆ ಎಂದು ರಾಮು ಕೇಳಿದ. ರಾಮು, ಹೆದರ್ಕೊಂಡಿದೀಯಾ? ನೀನು ರಾತ್ರಿಯೆಲ್ಲ ಏನೇನೋ ಬಡಬಡಿಸ್ತಾ ಇದ್ದೆ, ವಿಪರೀತ ಜ್ವರ ನಿನಗೆ, ಈಗಲೂ ಮೈ ಸುಡ್ತಿದೆ ಎಂದಳು ಅಮ್ಮ. ಅಷ್ಟೊತ್ತಿಗೆ ಅಪ್ಪ ಬಂದು, ರಾಮು ಈಗ ಹೇಗಿದ್ದೀಯಪ್ಪ ಎಂದು ಕೈ ಹಿಡಿದು ನೋಡಿ, ಇನ್ನೂ ಜ್ವರ ಬಿಟ್ಟಿಲ್ಲ, ತಯಾರಾಗು ದವಾಖಾನೆಗೆ ಹೋಗೋಣ ಎಂದರು. ಅಮ್ಮ ಬಿಸಿನೀರು ಕಾಯಿಸಿಕೊಟ್ರು. ಹಲ್ಲುಜ್ಜಿ ಮುಖ ತೊಳೆದುಕೊಂಡು ರಾಮು ತಯಾರಾದ. ಖಾಲಿ ಹೊಟ್ಟೆಯಲ್ಲಿ ಹೋಗಬಾರದೆಂದು ಅಮ್ಮ ಹೇಳಿದ್ರಿಂದ ಚಹಾ ಬಿಸ್ಕಿಟ್ ಸೇವಿಸಿದ. ಅಪ್ಪನ ಜೊತೆಗೆ ಸೈಕಲ್ ಹತ್ತಿದ. ರಾತ್ರಿ ಬರುವಾಗ ಬಲಗಡೆ ಕಂಡದ್ದು ಏನಿರಬಹುದು ಎಂದು ಅಂಜಂಜುತ್ತಲೇ ಎಡಗಡೆ ನೋಡ್ತಿದ್ದ. ಆ ಸ್ಥಳ ಬಂದೇ ಬಿಡ್ತು. ಅಪ್ಪ ಅಪ್ಪ ಸೈಕಲ್ ನಿಲ್ಲಿಸು, ಇಲ್ಲೇ ಇಲ್ಲೇ, ನಿನ್ನೆ ನನಗೆ ಹೆದರಿಕೆ ಆದದ್ದು, ಇಲ್ಲಿ ಯಾರೋ ಒಬ್ಬಳು ಕರಿ ಸೀರಿ ಉಟ್ಟು ಹೆಂಗಸು ಕೈ ಮಾಡಿ ಕರೆದಂತಾಯ್ತು ಎಂದಾಗ ಅಪ್ಪ ಅತ್ತ ಹೊರಳಿ ನೋಡಿ ನಕ್ಕರು.
ಇದನ್ನ ಕಂಡು ಅಂಜಿದೀಯಾ? ಅಲ್ಲಿ ನೋಡು, ಅದು ಕರಿ ಜಾಲಿ ಗಿಡ, ಅದನ್ನ ಯಾರೋ ಅರ್ಧ ಕಡಿದು ಬಿಟ್ಟಿದ್ದಾರೆ. ಅದ್ರ ಒಂದು ತುದಿಗೆ ಕಪ್ಪು ಪ್ಲಾಸ್ಟಿಕ್ ಚೀಲ ಸಿಕ್ಕಾಕೊಂಡಿದೆ. ಅದು ಗಾಳಿಗೆ ಅಲ್ಗಾಡಿದ್ರಿಂದ ರಾತ್ರಿ ವೇಳೆ ನಿನಗೆ ಹೆಂಗಸಿನ ಥರ ಕಂಡಿದೆ ಎಂದು ಅಲ್ಲಿಗೆ ಅವನನ್ನು ಕರೆದು ಒಯ್ದು ತೋರಿಸಿದರು. ಆಗ ರಾಮನ ಭಯ ದೂರವಾಯಿತು. ರಾಮು ತುಸು ಹೊತ್ತು ಬಿಟ್ಟು ಮೈಕೈ ಮುಟ್ಟಿ ನೋಡಿಕೊಂಡ, ಜ್ವರ ಇರಲಿಲ್ಲ. ದುಗುಡ ದೂರಾಗಿ ಹಗುರುವೆನಿಸ್ತು. ಅಪ್ಪ, ಈಗ ಆಸ್ಪತ್ರೆಗೆ ಹೋಗೋದು ಬೇಡ, ನನ್ನ ಹಣೆ ಮುಟ್ಟು ನೋಡಿ ಎಂದ. ಅವರು ಕೈ ಹಣೆ ಮುಟ್ಟು ನೋಡಿ, ಹೌದಲ್ಲ, ಈಗ ಸ್ವಲ್ಪನೂ ಜ್ವರ ಇಲ್ಲ ಎಂದವರ ನಸು ನಕ್ಕು ಸೈಕಲ್ ಹೊರಳಿಸಿ ರಾಮುನನ್ನು ಹಿಂದೆ ಕೂರಿಸಿಕೊಂಡು ಮರಳಿ ಮನೆ ಕಡೆಗೆ ಹೊರಟರು.

ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
2: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
3: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
2: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
3: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
2: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8 7 7 7 3 6 4 5 ಗೆ ಕರೆ ಮಾಡಿ, ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
3: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
0: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
4: ನಮಸ್ಕಾರ, ಶ್ರೀಯುತ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಧ್ಯೇಯ ಯಾವುದು? ತಾಯೋ ತಂಗಿಯೋ ಎನಿಪ ಶುಚಿಯ ಸೌಮ್ಯದ ಸೊಬಗು, ಪ್ರೇಯಸಿಯ ಕರೆವಲಾತುರ ವಡಿಪ ಬೆದಗು, ಈ ಎರಡು ಸಮದ ರುಚಿ ನಿನ್ನ ನಿಬ್ಬೆಗೆ ಗೊಳಿಸೆ ಧ್ಯೇಯ ನಿನಗಾವುದೆಲೋ ಮಂಕುತಿಮ್ಮ. ತಾಯೋ ತಂಗಿಯೋ ಎನಿಪ, ತಾಯೋ ತಂಗಿಯೋ ಅನಿಸುವಂತಹ ಶುಚಿಯ ಸೌಮ್ಯದ ಸೊಬಗು, ಅದೊಂದು ಶುಚಿಯಾಗಿರೋ ಸೌಮ್ಯದ ಸೊಬಗು. ಪ್ರೇಯಸಿಯ ಕರೆವೊಲಾತರ ವಡಿಪ, ಕರೆವಲು ಕರೆವ ಒಲು ಕರೆಯೋ ರೀತಿ ಹಾಗೆ, ಆತುರ ವಡಿಪ ಆತುರ ಪಡಿಸುವ ಬೆಡಗು ಪ್ರೇಯಸಿಯದ್ದು, ಈ ಎರಡು ಸಮದ ರುಚಿ ನಿನ್ನ ನಿಬ್ಬಗೆ ಗೊಳಿಸೆ ನಿನ್ನನ್ನು ಇಬ್ಬಗೆ ಗೊಳಿಸೆ ಧ್ಯೇಯ ನಿನಗಾವುದೆಲೋ, ನಿನ್ನ ಧ್ಯೇಯ ಯಾವುದು? ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ತಾಯೋ ತಂಗಿಯೋ ಎನಿಪ ಶುಚಿಯ ಸೌಮ್ಯದ ಸೊಬಗು, ಪ್ರೇಯಸಿಯ ಕರೆವಲು ಆತುರ ವಡಿಪ ಬೆದಕು, ಈ ಎರಡು ಸಮದ ರುಚಿ ನಿನ್ನನ್ನು ಇಬ್ಬಗೆ ಗೊಳಿಸೆ ಧ್ಯೇಯ ನಿನಗಾವುದು ಎಲೋ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ತಾಯಿ ಸೋದರಿ ಅನ್ನೋ ಭಾವನೆ ಶುಚಿಯಿಂದ ಕೂಡಿದ ಸೊಬಗಾಗಿದೆ. ಹೆಂಡತಿಯಂತೆ ಭಾವಿಸುವಲ್ಲಿ ಕಾಮ ಭಾವನೆ ತುಂಬತ್ತೆ. ಈ ಎರಡೂ ಸಮದ ರುಚಿಗಳು ಮನಸ್ಸಿಗೆ ಎರಡು ದಾರಿನ ತೋರಿಸುತ್ತೆ. ಹಾಗಾದ್ರೆ ನಮ್ಗೆ ಧ್ಯೇಯ ಯಾವುದು ಅನ್ನೋ ಪ್ರಶ್ನೆ ಇಟ್ಟಿದ್ದಾರಿಲ್ಲಿ ಗುಂಡಪ್ಪನವರು. ಸೃಷ್ಟಿಯಲ್ಲಿರೋ ಪ್ರೀತಿ ಸಹಜವಾದದ್ದು. ಈ ಪ್ರೀತಿಗೆ ಹಲವು ಮುಖಗಳಿದೆ. ಪ್ರೀತಿ ತಲುಪಬಹುದಾದ ಅತ್ಯಂತ ಎತ್ತರದ, ಉತ್ಕಟದ, ನಿಷ್ಕಾಮ ಮತ್ತೆ ಅತ್ಯಂತ ನಿರ್ಮಲ ಸ್ಥಿತಿಯನ್ನ ತಾಯಿಯಲ್ಲಿ ಕಾಣಬಹುದು. ಅದನ್ನ ತಾಯಿಯಲ್ಲಷ್ಟೇ ಕಾಣಬಹುದು. ಅದು ವಾತ್ಸಲ್ಯ ಭಾವ. ಕಕ್ಕುಲತೆ ಅನ್ನೋದು ಅಣ್ಣ ತಂಗಿ, ಅಕ್ಕ ತಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಹೀಗೆ ಒಡಹುಟ್ಟಿದವರ ಮಧ್ಯೆ ಇರೋ ಪ್ರೀತಿ. ಅದಕ್ಕೂ ಅಗಾಧವಾದ ಶಕ್ತಿ ಇದೆ. ಸ್ನೇಹ ಅನ್ನೋದು ಹೆಸರೇ ಹೇಳೋ ಹಾಗೆ ಸ್ನೇಹಿತರ ಮಧ್ಯೆ ವಿಜೃಂಭಿಸಬಲ್ಲ ಭಾವ ದ್ರವ್ಯ. ಒಂದೇ ಊರು, ಭಾಷೆ, ಒಂದೇ ರೀತಿಯ ಆಚಾರ ವಿಚಾರಗಳು ಬಾಂಧವ್ಯ ಪ್ರೀತಿಯಡಿ ಹೃದಯಗಳನ್ನ ಬಂಧಿಸುತ್ತೆ. ಮಣ್ಣು, ಸಂಸ್ಕೃತಿಯ ಅಭಿಮಾನ, ದೇಶ ಪ್ರೇಮವಾಗೋದು ಪ್ರೀತಿಯ ಮತ್ತೊಂದು ಮುಖ. ಮತ್ತೊಂದು ರಭಸದ ಆತುರದ ಪ್ರೀತಿ ಹದಿಹರೆಯದಲ್ಲಿ ಉಕ್ಕುವಂಥದ್ದು. ಅದು ಪ್ರಮುಖವಾಗಿ ದೇಹಾಕರ್ಷಣೆ ಉಳ್ಳದ್ದು. ಅದನ್ನ ಪ್ರಣಯ ಪ್ರೀತಿ ಅಂತ ಹೇಳ್ಬಹುದು. ಅದರ ಸೆಳೆತ ಬೆಡಗು ತುಂಬಾ ಹೆಚ್ಚು. ಇಷ್ಟು ತರಹದ ಪ್ರೀತಿಗಳಲ್ಲಿ ಯಾವ್ದು ಸರಿ, ಯಾವ್ದು ಹೆಚ್ಚು ಪ್ರಬಲವಾದದ್ದು? ಪ್ರತಿಯೊಂದು ಪ್ರೀತಿಯು ಅದರದೇ ಆದ ಸಂದರ್ಭದಲ್ಲಿ ಸರಿಯಾದದ್ದೇ ಅಲ್ವಾ? ಆದ್ರೆ ಅವುಗಳ ನಡುವೆ ತಾಕಲಾಟ ಬಂದ್ರೆ? ಇದೇ ಪ್ರಶ್ನೆನ ಇಲ್ಲಿ ಕಗ್ಗದಲ್ಲಿ ಡಿ ವಿ ಜಿ ಅವರು ಕೇಳ್ತಾ ಇದ್ದಾರೆ. ತಾಯಿ ಅಥವಾ ಸಹೋದರಿಯ ಪ್ರೀತಿ ತುಂಬಾ ಶುಚಿಯಾದದ್ದು, ಅದರದು ಸೌಮ್ಯದ ಸೊಗಸು. ಪ್ರೇಯಸಿಯ ಕರೆ ಸೌಮ್ಯವಾದದ್ದಲ್ಲ, ಅದು ಉದ್ವೇಗದ್ದು, ಆತುರದ್ದು, ತೀವ್ರವಾದ ಸೆಳೆತ ಉಳ್ಳದ್ದು. ಇವೆರಡೂ ಇಬ್ಬಗೆಯಾಗಿ ನಮ್ಮನ್ನು ವಿರುದ್ಧವಾಗಿ ಎಳೆದಾಡಿದಾಗ ನಮ್ಮ ಅವಸ್ಥೆ ಏನಾಗಬಹುದು? ಯಾವುದ್ರ ಕಡೆಗೆ ನಾವು ಮನಸ್ಸನ್ನು ಕೊಡಬೇಕು? ಇದಕ್ಕೆ ಉತ್ತರವಾಗಿ ಇದೇ ಸರಿ ಅಂತ ಹೇಳೋದಿಕ್ಕಾಗೋದಿಲ್ಲ. ನಮ್ಮ ಜೀವನದ ನಿಷ್ಠೆಗಳಲ್ಲಿ ಯಾವುದೊಂದನ್ನು ಬಿಡೋದಿಕ್ಕಾಗೋದಿಲ್ಲ, ಯಾವುದನ್ನು ಮಿತಿ ಮೀರಿ ಬೆಳೆಸೋದಿಕ್ಕಾಗೋದಿಲ್ಲ. ಈ ಮಿತಿ ವಿವೇಚನೆಯ ಮೂಲಕ ಸಾಧಿಸಬಹುದಾದ ನಿಷ್ಠಾ ಸಮನ್ವಯವೇ ಅದಕ್ಕೊಂದು ಉಪಾಯ. ನಿಮಗೆಲ್ಲ ಗೊತ್ತೇ ಇರ್ತಾರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಅವರನ್ನ ಒಬ್ಳು ಯುವತಿ ತುಂಟತನದಿಂದ ಕೇಳ್ತಾಳಂತೆ, ಸರ್ ನಿಮ್ಮ ಬದುಕಲ್ಲಿ ಯಾವುದಾದ್ರೂ ಹೆಣ್ಣನ್ನ ಪ್ರೀತಿಸಿದಿರಾ ಅಂತ. ಅವರು ಬಾಯಿ ತುಂಬ ನಕ್ಕು, ಹೌದಮ್ಮ, ನಾನು ಬಹಳ ಜನ ಹೆಣ್ಮಕ್ಳನ್ನ ಪ್ರೀತಿಸಿದ್ದೀನಿ, ಅವರಲ್ಲಿ ನನ್ನ ತಾಯಿ, ತಂಗಿ, ಮಗಳು, ಹೆಂಡತಿ ಎಲ್ಲರೂ ಸೇರಿದ್ದಾರೆ. ತಾಯಿಯ ಪ್ರೀತಿ ಹೆಂಡತಿಯ ಪ್ರೇಮಕ್ಕೆ ಅಡ್ಡ ಬರಲಿಲ್ಲ, ಮಗಳ ಪ್ರೀತಿ ತಂಗಿಯ ಒಲುಮೆಗೆ ಅಡಚಣೆ ಆಗಲಿಲ್ಲ. ಇಬ್ಬಗೆಯಾಗಿ ಎರಡೂ ಪ್ರೀತಿಗಳು ಸೆಳೆದಾಗಲೇ ಈ ಸಮನ್ವಯವೇ ಸರಿಯಾದ ದಾರಿ ಅನ್ಸುತ್ತಲ್ಲ. ತಂದೆ, ತಾಯಿ, ಅಕ್ಕ, ತಂಗಿ, ಅಣ್ಣ, ತಮ್ಮ ಎಲ್ಲವೂ ನಮಗೆ ಜನ್ಮತಃ ಬರೋ ಸಂಬಂಧಗಳು. ಆದರೆ ಈ ಸಂಬಂಧದ ಹೊರಗೆ ನೋಡಿದರೆ ಎಲ್ಲರೂ ಬೇರೆ ಬೇರೆ ವ್ಯಕ್ತಿಗಳು. ನಮಗೆ ನಮ್ಮ ತಾಯಿ ಮತ್ತು ಅಕ್ಕ ತಂಗಿಯರು ಸುಂದರವಾಗಿ ಕಾಣ್ತಾರೆ. ಅವರ ಸೌಂದರ್ಯ ನಮಗೆ ಕಾತರತೆಯನ್ನು, ಸೆಳೆತವನ್ನು ಉಂಟಾಗಿಸೋದಿಲ್ಲ. ಆದರೆ ಈ ರೀತಿಯ ಸಂಬಂಧಗಳು ಇಲ್ದಿದ್ರೆ ಬೇರೆಯವರ ಸೌಂದರ್ಯದ ಸೆಳೆತ ಇರುತ್ತೆ, ಮತ್ತು ಆ ಸಂಬಂಧದ ರೂಪವೇ ಬೇರೆ ಇರುತ್ತೆ. ಹೀಗೆ ನಮ್ಮ ಮನಸ್ಸುಗಳಲ್ಲುಂಟಾಗೋ ಎರಡೂ ಬಗೆಯ ಭಾವನೆಗಳಲ್ಲಿ ಭೇದನ ಮನಗಂಡು ವರ್ತಿಸೋದೇ ನಾಗರಿಕತೆ. ಅದು ನಮಗೆ ಸಂಸ್ಕೃತಿ ಮತ್ತು ಸಂಸ್ಕಾರಗಳ ಬೆಳವಣಿಗೆಯಿಂದ ಬಂದದ್ದು. ಅಷ್ಟೇ ಅಲ್ಲ, ಪ್ರಕೃತಿಯಲ್ಲಿ ನಮಗೆ ಕಂಡುಬರುವಂತಹ ಹತ್ತು ಹಲವಾರು ವಸ್ತುಗಳಲ್ಲೂ ಸಹ ನಮಗೆ ಬಗೆ ಬಗೆಯ ಸೌಂದರ್ಯಗಳು ಅನುಭವಕ್ಕೆ ಬರುತ್ತೆ. ವಸ್ತು ಭೇದದೊಂದಿಗೆ ಸೌಂದರ್ಯಾಸ್ವಾದನೆಯ ಬಗೆಯೂ ಬೇರೆಯಾಗಿ ನಮ್ಮ ಅನುಭವಕ್ಕೆ ಬಂದಾಗ ಗುಂಡಪ್ಪನವ್ರು ಹೇಳೋ ಹಾಗೆ ಸಮದ ರುಚಿ ನಮ್ದಾಗತ್ತೆ. ಹಾಗಾಗದಿದ್ರೆ ಅನುಭವ ಸಂಕರವಾಗಿ ನಮ್ಮ ಮನಸ್ಸು ಕೆಡತ್ತೆ. ಕೆಟ್ಟ ಮನಸ್ಸು ಆಲೋಚಿಸೋ ಪರಿಯನ್ನು ನೋಡಿದರೆ ಅಸಹ್ಯ ಉಂಟಾಗತ್ತೆ. ಹಾಗಾಗಿ ನಾವು ಸಮದ ರುಚಿಯನ್ನ ಅನುಭವಿಸೋ ಸದಭಿ ರುಚಿಯನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
2: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಈಗ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಖ್ಯಾತ ಚಿಂತಕ, ನಾಟಕಕಾರ, ನಾಟಕ ಶಿಕ್ಷಣಕ್ಕೆ ಪಠ್ಯಕ್ರಮಗಳನ್ನು ನೀಡಿದ ಮೈಸೂರಿನ ಶ್ರೀ ನಾ ಶ್ರೀನಿವಾಸು ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸರವರು ಮನೋನಾಟಕ ವಿಚಾರದ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಇವರ ಜೊತೆಗೆ ಸಂವಾದದಲ್ಲಿ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀತಾ ಜನಾರ್ದನ್ ಜಿಎಲ್ರವರು ಭಾಗವಹಿಸಲಿದ್ದಾರೆ. ಈಗ ನಿಮ್ಮ ಮುಂದೆ ಮನೋನಾಟಕ ಚಿಂತನ ಮಂಥನ ಕಾರ್ಯಕ್ರಮ.
6: ಹಾಂ ಸ್ನೇಹಿತರೆ, ಈಗ ನಾವು ಅಲ್ಲ 11 ಎಪಿಸೋಡ್ ಕೇಳಿಸ್ಕೊಂಡಿದ್ದೇವೆ, ಈಗ 12ನೇ ಎಪಿಸೋಡ್ಗೆ ಹೋಗ್ತಾ ಇದ್ದೇವೆ. 12ನೇ ಎಪಿಸೋಡ್ನಲ್ಲಿ ಈಗ ನಾವು ಒಂದೀಗ ಇಂದಿನ ಎಪಿಸೋಡ್ನಲ್ಲಿ ನಾವು ಭಾವ ವಿರೇಚನೆ ಹೇಗೆ ಮಾಡ್ಕೋಬೇಕಾಗತ್ತೆ, ಹೇಗೆ ಮಾಡಿಸ್ಬೋದು ಅನ್ನೋಂಥದ್ದು
7: ಆ್ಯಕ್ಷನ್ ಥಿಯರಿ
6: ಅದರಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಈಗ ನಾವಿನ್ನು ಮುಂದಿನ ವಿಷಯ ಅಂತೇಳಿದ್ರೆ ಆ್ಯಕ್ಷನ್ ಥಿಯರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ನಮಸ್ಕಾರ ಶ್ರೀನಿವಾಸ್.
7: ನೋಡಿ, ಆಕ್ಷನ್ ಥಿಯರಿನಲ್ಲಿ ಒಂದು ಪ್ರಮುಖವಾದಂಥ ಅಂಶ ಸ್ಪಾಂಟೇನಿಟಿ ಅನ್ನೋದು. ಸೊ ಇಲ್ಲಿ ಈ ಸಂಚಿಕೆಯಲ್ಲಿ ನಾವು ಈ ಸ್ಪಾಂಟೇನಿಟಿ ಅಥವಾ ಈ ಸೃಜನಶೀಲತೆ ಅಥವಾ ಸ್ವಾಭಾವಿಕವಾಗಿ ಆ್ಯಸ್ ಎ ರಿಫ್ಲೆಕ್ಸ್ ಸ್ವಾಭಾವಿಕವಾಗಿ ರಿಯಾಕ್ಟ್
6: ಮಾಡ್ತಕ್ಕಂಥ
7: ಅದಕ್ಕೆ ಸ್ಪಾಂಟೇನಿಟಿ ಕ್ರಿಯೇಟಿವಿಟಿ ತತ್ವಗಳು ಅಂತ ಕರೀತಾರೆ. ಅಂದರೆ ಸ್ವಾಭಾವಿಕತೆಯೂ ಇರಬೇಕು, ಸೃಜನಶೀಲತೆಯೂ ಇರಬೇಕು, ಎರಡು ಒಟ್ಟಿಗೆ ಸೇರಿ ಮರನ ಅವರು ಕೊಟ್ಟಿರುವಂಥ ಎಲ್ಲ ಕೊಡುಗೆಗಳಿಗೆ ಕಾರ್ನರ್ ಸ್ಟೋನ್, ಮೂಲಾಧಾರ ಅಂದರೆ ಇದೆ, ಕ್ರಿಯೇಟಿವಿಟಿ ಆ್ಯಂಡ್ ಸ್ಪಾಂಟೇನಿಟಿ. ಹೌದಾ? ಯಾಕಂದ್ರೆ ಅವ್ರು ಇಡೀ ಮನೋನಾಟಕದ ಒಟ್ಟು ಕೋರ್ ಎಲಿಮೆಂಟ್ ಇರೋದೇ ಯಾವ ವ್ಯಕ್ತಿ ಸ್ಪಾಂಟೇನಿಯಸ್ ಆಗಿ ಆಯಾ ಕ್ಷಣದಲ್ಲೇ ಬದುಕಿ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಬರ್ತಾನೋ ಆಗ ಅವನ ಎಲ್ಲ ಮಾನಸಿಕ ದೈಹಿಕ ಸಮಸ್ಯೆಗಳು ಪರಿಹಾರ ಆಗಿದೆ.
6: ಆ ಸ್ಥಿತಿಗೆ ತಗೊಂಡು ಹೋಗಿ
7: ಬಿಕಮ್ ಎ ಡೈನಾಮಿಕ್ ಇಂಡಿವಿಜುವಲ್. ಆ ಥರ ಡೈನಾಮಿಕ್ ಇಂಡಿವಿಜುವಲ್ಸ್ಗಳ ಒಂದು ಕಮ್ಯುನಿಟಿನೇ
6: ಡೆವಲಪ್
7: ಆಗ್ತದೆ ಅನ್ನತಕ್ಕಂಥದ್ದು ಇರ್ತದೆ. ಇದರಲ್ಲಿ ಮನೋನಾಟಕ ಕೂಡ ಸೇರಿದೆ. ಅವ್ರ ಮನೋನಾಟಕಕ್ಕೆ ಮೂಲ ಆಧಾರ ಇಟ್ಕೊಂಡಿರೋದೆ ಸ್ಪಾಂಟೇನಿಟಿ ಆ್ಯಂಡ್ ಕ್ರಿಯೇಟಿವಿಟಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾಳೆ ನಾವು ಈ ಮನೋನಾಟಕ ಪ್ರಾಕ್ಟೀಸ್ ಮಾಡೋರು ನಾವು ಮೊದಲೇ ಸ್ಕ್ರಿಪ್ಟ್ ಬರೆದಿಟ್ಟಿರ್ಬೇಕಾ, ಅಥವಾ ಯಾರೋ ಬರೆದಿದ್ದ ಸ್ಕ್ರಿಪ್ಟನ್ನ ನಾವು ಇಟ್ ಮಾಡಬೇಕಾ, ಯಾರೋ ಅದನ್ನು ಡೈರೆಕ್ಟ್ ಮಾಡ್ತಾರ, ಹೀಗೆ ಬನ್ನಿ ಹೀಗೆ ನಿಂತ್ಕೋ ಅಂತ ಹೇಳ್ತಾರ, ನಾವು ಬಯಾಲ್ಟ್ ಮಾಡಬೇಕಾ, ಆ್ಯಕ್ಷನ್ನ ಪ್ರಾಕ್ಟೀಸ್ ಮಾಡಬೇಕಾ ಅನ್ನೋ ಎಲ್ಲ ಅನುಮಾನಕ್ಕೂ ಇಲ್ಲೇ ಆಗುತ್ತೆ
6: ತೆರೆ ಬೀಳ್ತದೆ.
7: ಹಿಯರ್ ಆ್ಯಂಡ್ ನೌ, ಇಲ್ಲಿ ಈಗಲೇ ಈ ಕ್ಷಣ,
6: ಯಾವುದೋ ಪ್ರಿಪ್ರೇಷನ್ ಇಲ್ಲ,
7: ನೋ ಪ್ರಿಪ್ರೇಷನ್, ಹೌದಾ,
6: ನೋ ರಿಹರ್ಸಲ್.
7: ರಿಹರ್ಸಲ್ ಅನ್ನೋದು ಇಲ್ಲ, ರಿಹರ್ಸಲ್ ಅನ್ನೋದು ಬರುತ್ತೆ, ಅದು ಥೆರಪೆಟಿಕ್ ದೃಷ್ಟಿಯಿಂದ ಹೋಗ್ತಾ ಹೋಗುತ್ತೆ. ಆ ರಿಹರ್ಸಲ್ ಸ್ಟೇಜಸ್ಗಳಿವೆ. ಈ ಮನೋನಾಟಕದಲ್ಲಿ ಏನಾಗುತ್ತೆ, ಯಾವ ಥರ ಸೇರಿಸಿದ್ದಾರೆ, ಯಾವುದೇ ರೀತಿಯ ಕ್ರಿಯೆ ವಿಧಾನಗಳಲ್ಲಿ ಆ್ಯಕ್ಷನ್ ಮೆಥಡ್ಸಲ್ಲಿ ಭಾಗವಹಿಸಿದಾಗ, ಅದು ಯಾವುದೇ ಇರಲಿ, ಅದು ಸಮಾಜಶಾಸ್ತ್ರೀಯ ಪ್ರಯೋಗವಿರಲಿ, ಸೋಷಿಯೋಮೆಟ್ರಿಕ್ ಇರಲಿ, ಪಾತ್ರಾಭಿನಯ ತರಬೇತಿ ಆಗಿರಲಿ, ಒಂದು ರೋಲ್ ಟ್ರೈನಿಂಗ್ ಆಗಿರಲಿ, ಅಥವಾ ಸೈಕೋಡ್ರಾಮಾ ಮನೋನಾಟಕ ಇರಲಿ, ಮತ್ತು ಸಾಮಾಜಿಕ ನಾಟಕ ಸೋಷಿಯೋ ಡ್ರಾಮಾ ಅಂತ ನಾವು ಕರಿತೀವಲ್ಲ, ಆ ನಾಟಕ ಇರಲಿ, ಇವುಗಳು ಗುಂಪಿನ ಹಾಗೂ ವ್ಯಕ್ತಿಯ ಸ್ವಾಭಾವಿಕತೆಯನ್ನು ಹೆಚ್ಚಿಸ್ತದೆ. ಆ
6: ಸ್ಪಾಂಟೇನಿಟಿ
7: ಎಂತ ಮೊರೆನೋ ಭಾಳ ಸ್ಪಷ್ಟವಾಗಿ ನಂಬ್ಕೊಂಡಿರ್ತಾರೆ. ಮನೋನಾಟಕದಲ್ಲಿ ಭಾಗವಹಿಸೋರಿಗೆ ತಮ್ಮ ಬದುಕನ್ನು ಹೆಚ್ಚು ಸ್ವಾಭಾವಿಕವಾಗಿ ಬದುಕೋದಕ್ಕೆ ಸಹಾಯ ಮಾಡೋದಕ್ಕಾಗೇ ಮನೋನಾಟಕವನ್ನು ಹೆಚ್ಚು ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾಗ್ತದೆ. ನಮ್ಮಲ್ಲಿ ಏನಾಗ್ತದೆ, ನಾಟಕದ ಮೂಲ ತತ್ವ ಏನು ಹೇಳ್ತದೆ ಅಂದರೆ, ಬಿ ನ್ಯಾಚುರಲ್ ಇನ್ ಫ್ರಂಟ್ ಆಫ್ ಅನ್ನೋನ್ಸ್ ಅಂತ ಹೇಳ್ತದೆ. ನೀವು ಅಪರಿಚಿತರ ನಡುವೆ ತುಂಬ ಸ್ವಾಭಾವಿಕವಾಗಿ ವರ್ತಿಸಿ. ನಮ್ಮಲ್ಲಿ ಭಾಳಷ್ಟು ಸಮಸ್ಯೆ ಬಂದಿರೋದು ಅಪರಿಚಿತರ ಮಧ್ಯೆ ಸ್ವಾಭಾವಿಕವಾಗಿ ವರ್ತಿಸೋಲ್ಲ, ತುಂಬ ಅಸ್ವಾಭಾವಿಕವಾಗೋ ಕೃತಕವಾಗೋ ವರ್ತಿಸ್ತಾ ಇರ್ತಾರೆ. ಈ ಮನೋನಾಟಕದಲ್ಲಿ ಭಾಗವಹಿಸೋನು ಈ ನಾಯಕ ಅಂತ ಇದ್ದಾನೆ, ಅವನೇ ಪೇಷಂಟ್ ಅಂತ ನಾವು ಕರಿತೀವಿ. ಇವನಿಗೆ ತನ್ನ ಬದುಕನ್ನು ಹೆಚ್ಚು ಸ್ವಾಭಾವಿಕವಾಗಿ ಬದುಕೋದು ಹೇಗೆ, ಮೋರ್ ಆ್ಯಂಡ್ ಮೋರ್ ನ್ಯಾಚುರಲ್ ಆಗಿ ಬದುಕೋದು ಹೇಗೆ ಅನ್ನುವಂಥ ಇದಕ್ಕೆ ಹೆಲ್ಪ್ ಮಾಡೋದೇ ಮನೋನಾಟಕದ ಗುರಿ. ಅವನೇನೋ ಥೆರಪೆಟಿಕ್ ಇದು ಮಾಡಿಬಿಡ್ಬೇಕು, ಅವನು ಹೈಪೋಕಾಂಡ್ರಿಯ ಕಿತಾಕ್ಬಿಡ್ಬೇಕು,
6: ಇನ್ನೊಂದು ಯಾವುದು
7: ಡಯಾಗ್ನೈಸ್ ಮಾಡಿರತಕ್ಕಂಥದ್ದು ಅನ್ನೋದಲ್ಲ. ಇದು ಏನಾದರೂ ರಿಪೇರಿ ಆಗ್ಬಿಟ್ರೆ, ಅವನೇನಾದರೂ ಸಮರ್ಥ ಆಗ್ಬಿಟ್ರೆ, ಎಲ್ಲ ಸಮಸ್ಯೆಗಳು ಕೂಡ. ಅದಕ್ಕೆ ಅವರು ಸ್ಪಷ್ಟವಾಗಿ ನ್ಯೂರಾಟಿಕ್ ಅನ್ನೋದಪ್ಪಲ್ಲ, ಬರೀ ರೂಢಿಗತದ
6: ಬಗ್ಗೆ ಹೆಚ್ಚು ಫೋಕಸ್ ಮಾಡಿದ್ದಾರೆ.
7: ಹೌದಾ, ಆ ನಾರ್ಮ್ಯಾಲಿಟಿ ಅಥವಾ ನಾರ್ಮ್ಯಾಟಿಕ್ ಅನ್ನೋದಕ್ಕೆ ಹೋಗ್ತಾರೆ ಹೊರತು ನ್ಯೂರಾಟಿಕ್ ಅಥವಾ ಸೈಕಿಕ್ ಅನ್ನೋ ಪದಗಳನ್ನ ಒಪ್ಪಲ್ಲ. ಮನೋನಾಟಕಕ್ಕೆ ಬದುಕಿನ ಆಧಾರಿತ ಮಾದರಿಯೇ, ಅದು ಮಾಡೆಲ್ಡ್ ಆಫ್ಟರ್ ಲೈಫ್ ಹೊರತು ಇದೇ ಬದುಕಿನ ಅಂತಿಮತೆ ಫೈನಾಲಿಟಿ ಆಫ್ ಲೈಫ್ ಅನ್ನೋದೇ ಇರಲ್ಲ. ಅವನು ಹೆಂಗೆ ಬದುಕಿದ್ದ ಅದರ ಆಧಾರವಾಗಿ ಹೆಂಗೆ ಬದುಕಬೇಕು ಅಂತ ತೋರಿಸುತ್ತೆ ಹೊರತು ಇಲ್ಲ ಇದೇ ಫೈನಲ್ ಈಗಿದ್ರೆ ನೀನು
6: ಅಂತ ಮಾಡೆಲ್ ಅಂತ ಕ್ರಿಯೇಟ್ ಮಾಡ್ತೀವಿ. ಈ ಮಾಡೆಲ್ ಲೆಕ್ಕದಲ್ಲಿ ಇಲ್ಲ,
7: ಪ್ರಯೋಗಗಳನ್ನು ಮಾಡೋಕ್ಕೆ ಟು ಎಕ್ಸ್ಪೆರಿಮೆಂಟ್, ಸನ್ನಿವೇಶಗಳಿಗೆ ಪ್ರತಿಕ್ರಿಯಿಸಿ ರೆಸ್ಪಾಂಡ್ ಟು ದಿ ಸಿಚುಯೇಷನ್, ಅದು ಹಿಂದೆಂದೇ ಇರಲಿ ವರ್ತಮಾನದ್ದೇ ಇರಲಿ ಅಥವಾ ಹಲವಾರು ವಿಧಾನಗಳಲ್ಲಿ ಹಳೆಯ ಸನ್ನಿವೇಶಗಳೇ ಇರ್ಬೋದು, ಅದಕ್ಕೆ ಹೊಸ ರೀತಿಯ ಪ್ರತಿಕ್ರಿಯೆಗಳನ್ನು ಸೃಷ್ಟಿಸೋದಕ್ಕಿರ್ಬೋದು, ಅಥವಾ ಹೊಸ ಸನ್ನಿವೇಶಗಳಿಗೆ ಯಾವ ರೀತಿ ಸೂಕ್ತವಾಗಿ ಪ್ರತಿಕ್ರಿಯೆನ ಮಾಡಬೇಕು ಅದನ್ನು ಹೆಂಗೆ ಸೃಷ್ಟಿಸೋದು ಅದರ ಬಗ್ಗೆ ಇರ್ಬೋದು. ಇದೆಲ್ಲದಕ್ಕೂ ಮನೋನಾಟಕದಲ್ಲಿ ನಾಯಕನಿಗೆ ಸ್ವಾತಂತ್ರ್ಯ ಕೊಟ್ಟಿರ್ತಾರೆ.
6: ಓಕೆ,
7: ಅವನಿಗೆ ಪದೇ ಪದೇ ಅವಕಾಶಗಳನ್ನ ಕೊಟ್ಟು ಕೊಟ್ಟು ಕೊಟ್ಟು ಅವನು ಒಂದು ರೀತಿ ತರಬೇತಿ ಮಾಡ್ತಾ ಹೋಗ್ತಾರೆ. ಅವನು ಯಾವುದು ಬದುಕಿನಲ್ಲಿ ನಿತ್ಯ ಜೀವನದಲ್ಲಿ ಅದನ್ನು ಮಾಡೋಕ್ಕಾಗೋದಿಲ್ಲ, ಅದನ್ನು ಆ ಮನೋನಾಟಕದ ವೇದಿಕೆಯಲ್ಲಿ ಅವಕಾಶ ಕೊಡ್ತಾ ಹೋಗ್ತಾರೆ. ಆಯಾ ಸನ್ನಿವೇಶಗಳಿಗೆ ಎಕ್ಸ್ಪೋಸ್ ಆಗಿ ಅವನ ಒಳಗಡೆ ಇರತಕ್ಕಂಥ ಎಲ್ಲ ಸಾಮರ್ಥ್ಯಗಳು ಅಥವಾ ಅಳುಗಳು ಅದು ಪ್ರಾಬ್ಲಮ್ಸ್ಗಳು ಆಚೆ ಬರೋಕ್ಕೆ ಶುರು ಆಗುತ್ತೆ. ಮೊರೆನ್ ಅವ್ರು ಏನು ಮಾಡ್ತಾರೆ, ಅವರು ಹಡ್ಸನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಅವರು ಮೊದಲು ಮನೋನಾಟಕದ ವಿಧಾನನ ಮಾಡ್ತಾಯಿದ್ರು ಆರಂಭದಲ್ಲಿ. ಅಲ್ಲಿ ಸ್ವಾಭಾವಿಕ ಸೃಜನಶೀಲತೆಯ ತಪಾಸಣೆ ಸ್ಪಾಂಟೇನಿಟಿ ಟೆಸ್ಟ್ ಅಂತ ಮಾಡ್ತಾಯಿದ್ರು. ನಮ್ಮಲ್ಲಿ ಭಾಳಷ್ಟು ತರಬೇತಿದಾರರು ನಾವು ಯೋಚನೆ ಮಾಡಬೇಕು, ಸ್ಪಾಂಟೇನಿಟಿ ಟೆಸ್ಟ್ ಮಾಡ್ತಾ ಇದ್ದೀರಾ?
6: ನೆವರ್ ಡನ್.
7: ನಾವು ಸ್ಪಾಂಟೇನಿಟಿ ಟೆಸ್ಟ್ ಅನ್ನೋದನ್ನು ನಾವು
6: ಆಲೋಚಿಸ್ಕೊಂಡಿಲ್ಲ,
7: ಕಲ್ಪನೆ ಕೂಡ ಮಾಡಿಲ್ಲ. ಆ 1926 ಹಿಂದೆನೆ ಸ್ಪಾಂಟೇನಿಟಿ ಟೆಸ್ಟನ್ನ ಅಮೇರಿಕನ್ಗಳಿಗೆ ಮಾಡ್ತಾ ಇದ್ರು ಅಂದರೆ ನಮ್ಮಲ್ಲಿ ಇನ್ನೂ ಸ್ಪಾಂಟೇನಿಟೀಸ್ ಇರಲಿ, ಕ್ರಿಯೇಟಿವಿಟಿ ಇರಲಿ, ಮತ್ತೊಂದಿರಲಿ, ಅದರ ಮಟ್ಟ ಎಷ್ಟಿದೆ ಅಂತ ಗುರುಸುವಂಥ ಯಾವ ಪ್ರಯತ್ನ ನಡೆದಿದೆ? ಸ್ಪಾಂಟೇನಿಟಿ ಬೇಕು ಅಂತ ಹೇಳ್ತೀವಿ ಹೊರತು ಸ್ಪಾಂಟೇನಿಟಿ ಯಾವ ಮಟ್ಟದಲ್ಲಿದೆ, ಅದರ ಮಾಪಕ ಏನು, ಅದರ ಮೌಲ್ಯಮಾಪನ ಹೆಂಗೆ ಮಾಡ್ತೀಯಾ, ಸ್ಪಾಂಟೇನಿಟಿ ಅಳೆಯೋ ವಿಧಾನ. ಸ್ಪಾಂಟೇನಿಟಿಯನ್ನು ಅಳೆಯೋ ವಿಧಾನ ನಾಟಕದಲ್ಲಿ ಸಿಗ್ತದೆ, ನಿಮಗೆ ಬೇರೆ ಎಲ್ಲೂ ಸಿಗಲ್ಲ,
6: ಸಾಧ್ಯ ಇಲ್ಲ.
7: ನಿಮಗೆ ಗೊತ್ತಾಗುತ್ತೆ ಒಂದು ನಾಟಕ ನೋಡ್ತದೆ ಏನೇ ಅವನು ಪ್ರಾಬ್ಲಮ್ ಬಂತು, ಹೆಂಗೆ ಹೊಡೆದ ಡೈಲಾಗು, ಹೆಂಗೆ ಮ್ಯಾನೇಜ್ ಮಾಡ್ಬಿಟ್ಟ, ಒಂಚೂರು ಗೊತ್ತಾಗದೇ ಇದ್ದಂಗೆ ಏನೊಂದು ಆ ಅಪ್ರಿಷಿಯೇಷನ್ ಕಾಣಿಸ್ಕೊಳ್ಳೋದು ಆ ಸ್ಪಾಂಟೇನಿಟಿನಲ್ಲಿ. ಸೊ ಅಲ್ಲೆಲ್ಲೋ ಒಂದು ಕಡೆ ನಾಟಕರಂಗ ಸ್ಪಾಂಟೇನಿಟಿ ಟೆಸ್ಟ್ಗೆ ನಮ್ಮ ಹತ್ರ ಟೂಲ್ ಇದೆ ಅಂತ ಹೇಳ್ತಾ ಇತ್ತಲ್ವಾ? ಸಮಸ್ಯೆ ಇದ್ದಿದ್ದೇನಂದರೆ ಎಂಟರ್ಟೈನ್ಮೆಂಟ್
6: ಎಷ್ಟಕ್ಕೆ ಸೀಮಿತ ಆಗಿತ್ತು,
7: ಮನೋರಂಜನೆ ಅನ್ನೋದು ರೀಕ್ರಿಯೇಷನ್ ಅಂದರೆ ಮನೋರಂಜನೆ ಅಂತ ಮಾಡಿದ್ರಿಂದಾನೆ
6: ಆ
7: ಮಿಸ್ ಇಂಟರ್ಪ್ರಿಟೇಷನ್ ಆಗಿದ್ದರಿಂದ ರೀಕ್ರಿಯೇಟ್ ಅನ್ನೋವಂಥದ್ದು ಹೋಗಿ ಕ್ರಿಯೇಷನ್ ಇರಲಿ ರೀಕ್ರಿಯೇಟ್ ಮಾಡೋದಕ್ಕೂ ಕೂಡ ಆಗದೆ ಇರೋವಂಥ ಸ್ಥಿತಿ ಆಗೋಯ್ತು. ಸೊ ಇದನ್ನು ಅವರು ಅದಕ್ಕೆ ಅವರು ಸೈಕೋಡ್ರಾಮಾ ಅಂತ ಬುಕ್ಕಿನ ಟೈಟ್ಲು ಸೈಕೋಡ್ರಾಮಾ ಅಂತಿದ್ರು, ಕ್ರಿಯೇಟಿವಿಟಿ ವರ್ಸಸ್ ಕನ್ಸರ್ವಿಟಿ ಅಂತಲೇ ಅವ್ರು ಹಾಕಿರೋದು ಟೈಟ್ಲು. ಈ ಕನ್ಸರ್ವ್ಡ್ ವ್ಯಾಲ್ಯೂನಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ಈವನ್ ಡಿಕ್ಷ್ನರಿ ಈಸ್ ಎ ಕನ್ಸರ್ವ್ಡ್ ವ್ಯಾಲ್ಯೂ ಅಂತಾರೆ, ಪೇರೆಂಟ್ಸ್ ಕನ್ಸರ್ವ್ಡ್ ವ್ಯಾಲ್ಯೂ ಅಂತಾರೆ. ಯಾವುದೇ ಸಿದ್ಧ ಬುಕ್ಗಳು, ಟೆಕ್ಸ್ಟ್ ಬುಕ್ಗಳು, ಬಯೋ ನಮ್ಮ ಪುರಾಣ ಗ್ರಂಥಗಳು ಅವೆಲ್ಲವೂ ಕೂಡ ಅದು ಪ್ರಿಸರ್ವ್ಡ್ ಆ್ಯಂಡ್ ಕನ್ಸರ್ವ್ಡ್. ಸೊ ಇಫ್ ಯು ವಾಂಟ್ ಟು ಕ್ರಿಯೇಟ್ ಥಿಂಗ್ ಕ್ವಶನ್ ಇಟ್ ಅದನ್ನು. ಈಗ ನಮ್ಮಲ್ಲೂ ಕೂಡ ಫಿಲಾಸಫರ್ಸ್ ಮಾಡಿದ್ದೇನು, ಹಿಂದೆ ಪ್ರಿಸರ್ವ್ ಆಗಿರೋ ಕನ್ಸರ್ವ್ಡ್ ತತ್ವಗಳನ್ನು ಅವ್ರು ಕ್ವಶನ್ ಮಾಡಿದ್ರಿಂದಾನೆ ಅವ್ರು
6: ಇನ್ನೊಂದು
7: ಸೃಷ್ಟಿಯಾಗಿದ್ದು.
6: ಸಾಧ್ಯ ಆಯಿತು.
7: ಸೊ ಕ್ವಶನಿಂಗ್ ಆ್ಯಟಿಟ್ಯೂಡೇ
6: ನಿಲ್ಲಾಗಿದೆ, ಈಗ
7: ನಿಲ್ಲಾಗಿದೆ. ಸೊ ರಂಗಭೂಮಿ ಒಂದು ಕ್ವಶನ್ ಮಾಡ್ತಾ ಇದೆ, ಇದು ಈಗ ಯಾಕಿರಬೇಕು, ಅತ್ತೆ ಸೊಸೆನೇ ಯಾಕೆ ಗೋಳಾಕೋಬೇಕು, ಸೊಸೆ ಗೋಳಾಕೊಂಡ್ರೆ ಏನಾಗುತ್ತೆ? ಒಂದು
6: ಅವಕಾಶ ಇದೆ,
7: ಒಂದು ಒಂದು ಏನಾದ್ರು ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ನ ಮಾಡೋ
6: ಸಾಧ್ಯತೆಗಳಿದೆ,
7: ಲ್ಯಾಟ್ರಲ್ ಥಿಂಕಿಂಗ್ನ ಮಾಡ್ತಕ್ಕಂಥದ್ದು. ಸೊ ಅದರಿಂದ ಅವರ ಲರ್ನಿಂಗ್ ಆ್ಯಂಡ್ ಪರ್ಸೆಪ್ಷನ್ಸ್ ಹೆಚ್ಚಿಸ್ಕೊಳ್ಳೋಂಥ ಸಾಧ್ಯತೆಗಳಿದೆ. ಆ ದೃಷ್ಟಿಯಿಂದನೇ ಸ್ಪಾಂಟೇನಿಟಿ ಅಥವಾ ಸ್ವಾಭಾವಿಕವಾಗಿ ಆಲೋಚನೆ ಮಾಡೋದು, ಸ್ವಾಭಾವಿಕವಾಗಿ ಅದ್ಭುತವಾಗಿ ಆಲೋಚನೆ ಮಾಡೋ ಅಂದರೆ ಮಗು.
6: ಪ್ರಿಜಿಡೈಸ್ ಆಗಿರಲ್ಲ,
7: ಅದು ಪ್ರಿಜಿಡೈಸ್ ಇಲ್ಲ, ಅದು ಎಲ್ಲದಕ್ಕೂ ಸ್ವಾಭಾವಿಕ ಪ್ರತಿಕ್ರಿಯೆನೇ
6: ಕೊಡುತ್ತೆ.
7: ಅದು ಅಸ್ವಾಭಾವಿಕ ಆಗೋದು ನಂತರದ ಹಂತಗಳಲ್ಲಿ. ಇವ್ರ ಎದುರುಗಡೆ ನೀನು ಹಂಗೆ ಮಾಡಬೇಡ, ಇವ್ರ ಎದುರುಗಡೆ ನಗಬೇಡ, ಇವ್ರ ಎದುರುಗಡೆ ನಿಂತ್ಕೋಬೇಡ. ಸೊ ಇಲ್ಲಿ ಬರ್ತಾ ಬರ್ತಾ ಈ ಅವ್ರನ್ನ ಒಂದೊಂದಾಗ ಮೈಂಡ್ ಬ್ಲಾಕಿಂಗ್ ನಡೆಯುವಂಥದ್ದು ಅಸ್ವಾಭಾವಿಕ ಅಥವಾ ಕೃತಕ ವರ್ತನೆಗಳನ್ನೇ

0: ಕಟ ಪರಿಚಯ ಇದ್ದಿದ್ದರಿಂದಾನೇ ಅದಕ್ಕೆ ಕೈ ಹಾಕಿರೋಂಥದ್ದು. ನಾನು ರಂಗಭೂಮಿಯಾನಾಗೆ ಇದ್ರ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಅಂಶಗಳು ಅಥವಾ ಅನುಭವದಿಂದ ಹೇಳ್ತಾ ಇರ್ತಕ್ಕಂಥದ್ದು ಹೌದಾ. ಈ ನ್ಯಾಚುರಲ್ ಆಗಿ ಅನ್ನೋನ್ಸ್ ಪ್ರೇಕ್ಷಕರೇ, ಯಾವ ನೆಂಟ್ರಿಸ್ಟ್ರೇನಲ್ಲ, ಇವರ ಮುಂದೆ ಒಬ್ಬ ವೃತ್ತಿಪರ ನಟ ನ್ಯಾಚುರಲ್ ಆಗಿ ಬಿಹೇವ್ ಮಾಡಬೇಕು ಅಂದರೆ ಅದಕ್ಕೆ ಎಷ್ಟರ ಮಟ್ಟಿನ ಮಾನಸಿಕ ಸಿದ್ಧತೆ, ಅವನಲ್ಲಿ ಎಂಪವರ್ಮೆಂಟ್ ಎಷ್ಟು ಇರಬೇಕು. ಸೊ ಆದ್ದರಿಂದ ಅವರು ಮೊದಲು ಮಾಡ್ತಾ ಇದ್ದಿದ್ದು ಅದನ್ನು ಯಾವುದು ಸ್ಪಾಂಟೇನಿಟಿ ಟೆಸ್ಟ್ಗೆ ಜೊತೆಗೆ ಏನು ಮಾಡ್ತಾಯಿದ್ರು, ಸ್ವಾಭಾವಿಕ ಸೃಜನಶೀಲತೆಯ ತರಬೇತಿಗಳು ನಡೆಸ್ತಾ ಇದ್ರು. ಈ ಸ್ಪಾಂಟೇನಿಟಿ ಟ್ರೈನಿಂಗ್ ಅನ್ನೋ ಕಾನ್ಸೆಪ್ಟನ್ನು ಅವ್ರು ತಂದಿದ್ರು ಆಗಲೇ. ಅದನ್ನು ಅವರು ಇನ್ಸ್ಟಿಟ್ಯೂಟ್ ಒಳಗಿನ ತಮ್ಮ ಸಂಬಂಧ ಬಲಪಡಿಸೋಕೆ ಮಾಡ್ತಾಯಿರಲಿಲ್ಲ, ನಾನೇನೋ ಒಳ್ಳೆ ಟ್ರೈನರು ಭಾಳ ಇಂಪಾರ್ಟೆಂಟು ಇವನಂತ ಸ್ಪೆಷಲ್ ಆಗಿರ್ತೇನೆ ಅಂತ. ಅವ್ರಿಗೆ ಬೇಕಾಗಿದ್ದೇನಂದ್ರೆ ಇಲ್ಲಿ ಸ್ಪೆಷಲ್ ಎಜುಕೇಷನಿಸ್ಟ್ ಯೋಚನೆ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಅವರು ತಮ್ಮ ಶಾಲೆಯ ಕಲಿಕೆಯನ್ನು ಮುಗಿಸಿದ ನಂತರದಲ್ಲಿ ಅವರು ಪ್ರವೇಶಿಸಬೇಕಾದ ಸಮಾಜದಲ್ಲಿ ಎದುರಿಸಬೇಕಾಗುವ ಬದುಕಿನ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಲು ಬೇಕಿರುವ ಸಹಾಯಕ್ಕಾಗಿ ಈ ರೀತಿಯ ತಪಾಸಣೆ ಮತ್ತು ತರಬೇತಿಗಳನ್ನ ನಡೆಸ್ತಾ ಇದ್ರು ಅಂತ ಹೇಳ್ತಾರೆ.
1: ಲೈಫ್ ಎಜುಕೇಷನ್ ಇದು.
0: ಹಾಂ, ಇವತ್ತು ನಾವು ಲೈಫ್ ಎಜುಕೇಷನ್ ಅಂತ ಕರಿತಾ ಇದ್ದೀವಿ ಅಥವಾ ಬೇರೆ ಎಜುಕೇಷನ್ ಅಂತ ಕರಿತಾ ಇದ್ದೀವಿ. ಅದರ ಮೂಲ ಇರೋದು ಯಾವ ನಟ ಸ್ಪಾಂಟೇನಿಯಸ್ಟಿ ಜಾಸ್ತಿ ಇರ್ತದೋ ಅವನು ಯಾವತ್ತೂ ಅದ್ಭುತವಾಗಿ
1: ಆಗ್ತಾನೆ.
0: ಹೌದು,
1: ಅದ್ಭುತವಾದ ಕಲ್ಪನೆ.
0: ಇದು ಕೂಡ ಮನೋನಾಟಕದ ಒಂದು ಪ್ರಮುಖವಾದ ತತ್ವಗಳಲ್ಲಿ ನಾವು ಈ ಸಂಚಿಕೆಯಲ್ಲಿ ನಾವು ಅದರ ಬಗ್ಗೆ ಚರ್ಚೆ ಮಾಡಿದ್ವಿ.
1: ಓಕೆ, ಅದ್ಭುತವಾದಂಥ ಕಲ್ಪನೆ ಕೊಟ್ಟರಿ. ಈಗ ಸ್ವಲ್ಪ ಪ್ರತಿಯೊಬ್ಬ ಏನು ಆ್ಯಕ್ಟರು ಸಹಿತ ಅಂದರೆ ಲರ್ನರ್ ಆಗ್ಬೋದು, ಆ್ಯಕ್ಟರ್ ಆಗ್ಬೋದು, ಅವನು ಹೇಗೆ ಏನು ಏನಂತ ಕರೆಯೋಣ ಅದಕ್ಕೆ,
0: ಅವನು ಒಂದು ಡೈನಮಿಕ್ ಕಮ್ಯುನಿಟಿ ಮೆಂಬರ್ ಆಗಬೇಕಲ್ಲ.
1: ಇಲ್ಲಿ ಡೈನಮಿಕ್ ಕಮ್ಯುನಿಟಿ ಮೆಂಬರ್ ಆಗುವಂಥ ಅವಕಾಶಗಳು
0: ಸೂಪರ್ ಡೈನಮಿಕ್ ಆಗಬೇಕಲ್ಲ.
1: ಈ ನಮ್ಮ ಸೈಕೋಥೆರಪಿಯಲ್ಲಿ ಅಲ್ಲಿಗೆ ಬರ್ತಾರೆ ಅಂತ ಈ ವಿಧಾನಗಳನ್ನು ಅಳವಡಿಸ್ಕೊಂಡ್ರೆ ಅವರು ಒಂದು ಡೈನಮಿಕ್ ಕಮ್ಯುನಿಟಿಯ ಸಕ್ರಿಯ ಸದಸ್ಯ ಆಗಲಿಕ್ಕೆ ಸಾಧ್ಯ ಆಗ್ತಾರೆ ಅನ್ನೋಂಥದ್ದು. ಓಕೆ, ಧನ್ಯವಾದಗಳು ಶ್ರೀನಿವಾಸ್.
2: ಮನೋನಾಟಕ ಕುರಿತಾದ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ನಾ ಶ್ರೀನಿವಾಸ್ ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸು ಇವರಿಗೂ ಹಾಗೂ ಇವರ ಜೊತೆಗೆ ಸಂವಾದದಲ್ಲಿ ಭಾಗಿಯಾದ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀ ಜನಾರ್ದನ್ ಜಿಎಲ್ ರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಅಮ್ಮ, ನೀರು ನೀರು.
6: ನಮ್ ಫ್ಯಾಕ್ಟರಿ ಮುಚ್ಚಕ್ ಕಾರಣನೇ ಈ ನೀರಿನ ಸಮಸ್ಯೆ.
7: ರೀ ನೋಡ್ರಿ, 4 ದಿವಸದಿಂದ ನೀರ್ ಬಂದಿಲ್ಲ, ಬಟ್ಟೆ ವಾಶ್ ಆಗಿಲ್ಲ, ಇರೋ ಬಟ್ಟೆನೆ ಅಡ್ಜಸ್ಟ್ ಮಾಡ್ಕೋಬೇಕು, ಗೊತ್ತಾಯ್ತಾ?
8: ಇದುವರೆಗೂ ಮುಖ್ಯಾಂಶಗಳನ್ನು ಕೇಳಿದಿರಿ, ಈಗ ವಿವರಗಳು. ಈ ಬಾರಿ ನೀರಿನ ಅಭಾವ ಎದುರಾಗಿದ್ದರಿಂದ ಫಸಲು ಇಳುವರಿಯಲ್ಲಿ ಗಣನೀಯ ಕುಸಿತ ನೋಡಬಹುದು.
9: ಮಹಾಜನಗಳೇ, ನನ್ನ ಮೊದಲ ಆದ್ಯತೆ ನಮ್ಮೂರಿಗೆ ನೀರನ್ನ ತರಿಸೋದು.
10: ನೀರೇ ಬರ್ತಿಲ್ಲ, ಅಯ್ಯೋ ರಾಮಾ.
11: ನಾಳೆಯಿಂದ ಶಾಲೆಗೆ ಹೋಗಲ್ಲ, ಯಾಕಂದ್ರೆ ಶಾಲೆಯಲ್ಲಿ ನೀರಿಲ್ಲ.
12: ಅಯ್ಯೋ, ಏನ್ ಮನುಷ್ಯರೋ ಏನೋ, ನಮ್ಮಂತಹ ಪ್ರಾಣಿಗಳಿಗೆ ಕುಡಿಯೋಕೆ ನೀರು ಇಡೋಲ್ಲ.
13: ದೇವ್ರೇ, ಮಿತಿ ಮೀರ್ ಬೇರ್ ಬಿಟ್ರು ನೀರಿನ ಸೆಲೆನೇ ಕಾಣಿಸ್ತಿಲ್ಲ.
14: ನೀರು ಜಗತ್ತಿನ ಅಮೂಲ್ಯ ವಸ್ತು. ಇದು ಮಲಿನವಾಗದಂತೆ ವ್ಯರ್ಥವಾಗದಂತೆ ಕಾಪಾಡಿಕೊಳ್ಳುವುದು ಸಮಸ್ತ ಮನುಕುಲದ ಜವಾಬ್ದಾರಿ. ಈ ಜವಾಬ್ದಾರಿ ನಿರ್ವಹಣೆಯಲ್ಲಿ ನಾವು ನೀವು ಭಾಗಿಯಾಗೋಣ.
15: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.

0: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
1: ತಾಯಿ ಹಾಲನ್ನು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದು ಒಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
0: ಪರಿಶುದ್ಧವಾದ ಹಾಲು?
2: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
3: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
4: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ನಂದಿನಿ. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೇ ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ಶಾಲೆ ಮಕ್ಕಳ ಶೈಕ್ಷಣಿಕ ಜ್ಞಾನದ ಜೊತೆಗೆ ಶಿಸ್ತು, ಕೌಶಲ್ಯ, ಸಾಂಸ್ಕೃತಿಕ ಮೌಲ್ಯಗಳು ಜೊತೆಗೆ ಮಕ್ಕಳ ಸೃಜನಶೀಲ ಕಲೆಗೆ ಪ್ರೋತ್ಸಾಹಿಸುವಂತ ತಾಣ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಮಕ್ಕಳ ಭವಿಷ್ಯದ ನಾಗರಿಕರನ್ನ ರೂಪಿಸುವಲ್ಲಿ ಶಾಲೆಗಳು ಬಹಳ ಪ್ರಮುಖವಾದಂತಹ ಸ್ಥಾನ ಪಡೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಶಾಲೆಯಲ್ಲಿರುವಂತಹ ಮಕ್ಕಳ ಮೇಲೆ ಅಲ್ಲಿಯ ವಾತಾವರಣ ಇರ್ಬೋದು, ಹಾಗೆ ಶಿಕ್ಷಕರು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ, ಹಾಗೆ ಮಕ್ಕಳ ಮೇಲೆ ಹೆಚ್ಚು ಪ್ರಭಾವವನ್ನ ಬೀರ್ತಾರೆ. ಮಕ್ಕಳು ಕೇವಲ ಪಠ್ಯದ ವಿಷಯವನ್ನಷ್ಟೇ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಮಕ್ಕಳಲ್ಲಿ ಅಡಗಿರುವಂತಹ ಸೂಕ್ತ ಪ್ರತಿಭೆಯನ್ನ ಹೊರಹಾಕೋದಕ್ಕೆ ಶಾಲೆ ಒಂದು ವೇದಿಕೆ. ಆದ್ರೆ ನಮ್ಮ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮ ಸಹ ಮಕ್ಕಳಲ್ಲಿ ಅಡಗಿರುವ ಪ್ರತಿಭಾನ್ವಿತ ಕಲೆಗೆ, ಸೃಜನಾತ್ಮಕ ಕಲಿಕೆಗೆ ಒಳ್ಳೆಯ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಆ ಮೂಲಕ ಪ್ರತಿ ಭಾನುವಾರ ಇದೇ ಸಮಯಕ್ಕೆ ಬೆಳಿಗ್ಗೆ 8 ಗಂಟೆಗೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮದ ಮೂಲಕ ಪ್ರತಿ ಶಾಲೆಯ ಮಕ್ಕಳ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾ ಇದೀವಿ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಶಾಂತಿನಗರದಲ್ಲಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ಕಾರ್ಯಕ್ರಮವನ್ನ ಆಲಿಸೋಣ. ಅದಕ್ಕೂ ಮೊದಲು ಶಾಲೆಯ ಪರಿಚಯವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದಂತಹ ಶ್ರೀಮತಿ ಜಯಶೀಲ ಇವರು ಶಾಲೆಯ ಪರಿಚಯವನ್ನ ಮಾಡಿಕೊಡ್ತಾರೆ, ಕೇಳೋಣ ಬನ್ನಿ.
9: ನಮಸ್ಕಾರ, ನನ್ನ ಹೆಸರು ಜಯಶೀಲ ಎಚ್. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರದಲ್ಲಿ ಕಳೆದ 19 ವರ್ಷಗಳಿಂದ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. 1988 ಸ್ಥಾಪನೆಯಾದ ನಮ್ಮ ಶಾಲೆಯು ಪ್ರಾರಂಭದಲ್ಲಿ 1-5 ತರಗತಿಯವರೆಗೆ, ನಂತರ 7 ತರಗತಿಯವರೆಗೆ ದಾಖಲಾತಿಗಳನ್ನು ಹೊಂದಿದ್ದು, 2007 ಶೈಕ್ಷಣಿಕ ಸಾಲಿನಲ್ಲಿ 8ನೇ ತರಗತಿಯನ್ನು ಸಹ ಪ್ರಾರಂಭಿಸಿ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ರೂಪುಗೊಂಡಿತು. ಸ್ಥಾಪನೆಯಾದ ಪ್ರಾರಂಭದಲ್ಲಿ ಕೇವಲ 3 ಕೊಠಡಿಗಳನ್ನು ಹೊಂದಿದ್ದು, ನಂತರ ಸರ್ವಶಿಕ್ಷಾ ಅಭಿಯಾನ ಹಾಗೂ

0: ಸರ್ಕಾರದ ಅನುದಾನದ ಸೌಲಭ್ಯದಿಂದ ಪ್ರಸ್ತುತ ಸಾಲಿನಲ್ಲಿ ಸುಸಜ್ಜಿತವಾದ 7 ತರಗತಿ ಕೊಠಡಿಗಳು, 1 ಮುಖ್ಯ ಶಿಕ್ಷಕರ ಕೊಠಡಿ ಹಾಗೂ ಚಿಕ್ಕದಾದ 1 ಪ್ರಯೋಗಾಲಯ ಕೊಠಡಿಯನ್ನು ಸಹ ಹೊಂದಿದೆ. ನಮ್ಮ ಶಾಲೆಯಲ್ಲಿ ಸುಮಾರು 3,000 ಪುಸ್ತಕಗಳ ಗ್ರಂಥಾಲಯ ವ್ಯವಸ್ಥೆ, ಕ್ರೀಡಾ ಸಾಮಗ್ರಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ, ನಗರಸಭೆಯಿಂದ ನೀಡಲಾದ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆಯನ್ನು ಸಹ ಹೊಂದಿದ್ದೇವೆ. ಇದರ ಜೊತೆಗೆ ವಿಶಾಲವಾದ ಪ್ರಾರ್ಥನಾ ಮಂದಿರವು ನಿರ್ಮಾಣ ಹಂತದಲ್ಲಿದೆ. ಈವರೆಗೂ ಕನ್ನಡ ಮಾಧ್ಯಮದ ಶಾಲೆಯಾಗಿದ್ದು ಪ್ರಸ್ತುತ 2026-27 ಶೈಕ್ಷಣಿಕ ಸಾಲಿನಲ್ಲಿ 1ರಿಂದ 5ನೇ ತರಗತಿಯವರೆಗೆ ಇಂಗ್ಲಿಷ್ ಮಾಧ್ಯಮವನ್ನು ಸಹ ಪ್ರಾರಂಭಿಸಿದ್ದೇವೆ. ಒಟ್ಟು 100 ಮಕ್ಕಳಿರುವ ನಮ್ಮ ಶಾಲೆಯು ಹಿಂದೂ ಮತ್ತು ಮುಸ್ಲಿಂ ಮಕ್ಕಳು ಒಟ್ಟಾಗಿ ಓದುತ್ತಿರುವಂತಹ ಒಂದು ಭಾವೈಕ್ಯತ ಶಾಲೆಯಾಗಿದೆ. ನಮ್ಮ ಶಾಲೆಯಲ್ಲಿ PST, GPT, TGT, ದೈಹಿಕ ಶಿಕ್ಷಣ ಶಿಕ್ಷಕರು, ಮುಖ್ಯ ಶಿಕ್ಷಕರು ಸೇರಿದಂತೆ ಒಟ್ಟು 7 ಜನ ಶಿಕ್ಷಕರು ಪ್ರಸ್ತುತ ಸಾಲಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ಇದರ ಜೊತೆಗೆ 2 ಜನ ಅಡುಗೆ ಸಿಬ್ಬಂದಿಯವರು ಪ್ರತಿದಿನ ವೇಳಾಪಟ್ಟಿಯಂತೆ ವಿಭಿನ್ನವಾದ ತರಕಾರಿಗಳಿಂದ ಅಡುಗೆ ತಯಾರಿಸಿ ಮಕ್ಕಳಿಗೆ ಬಡಿಸುತ್ತಾರೆ. ಹಾಗೂ ಬೆಳಗಿನ ಪ್ರಾರ್ಥನಾ ಅವಧಿಯಲ್ಲಿ ರಾಗಿ ಮಾಲ್ಟ್, ಮಧ್ಯಾಹ್ನದ ಊಟದ ಸಮಯದಲ್ಲಿ ಮೊಟ್ಟೆ ಮತ್ತು ಬಾಳೆಹಣ್ಣುಗಳನ್ನು ಸಹ ವಿತರಿಸುತ್ತಾರೆ. ಪ್ರತಿ ವರ್ಷವೂ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಭಾಗವಹಿಸಿ ಜಯಶಾಲಿಗಳಾಗಿದ್ದಾರೆ. ಇದೇ ರೀತಿ ಪ್ರತಿಭಾ ಕಾರಂಜಿಯಂತಹ ಕಾರ್ಯಕ್ರಮಗಳಲ್ಲೂ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿರುತ್ತಾರೆ. ನಮ್ಮ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳಲ್ಲಿ ಕೆಲವರು ಶಿಕ್ಷಕರು, ವಿಲೇಜ್ ಅಕೌಂಟೆಂಟ್, KB ಲೈನ್ ಮ್ಯಾನ್, ಉಪನ್ಯಾಸಕರು, ವ್ಯಾಪಾರಿಗಳು, ಆರ್ಟಿಸ್ಟ್ ಹಾಗೂ ಜೂನಿಯರ್ ಸೈಂಟಿಸ್ಟ್ ಆಗಿಯೂ ಸಹ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಒಂದು ಹೆಮ್ಮೆಯ ವಿಚಾರವಾಗಿದೆ. ಧನ್ಯವಾದಗಳು.
1: ಶಾಲೆಯ ಪರಿಚಯವನ್ನ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಶಾಲೆಯ ಮಕ್ಕಳ ಕಾರ್ಯಕ್ರಮವನ್ನ ಆಲಿಸೋಣ. ಮೊದಲಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಶಾಲೆಯಲ್ಲಿ 2ನೇ ತರಗತಿ ಓದ್ತಾ ಇರುವಂತಹ ಆನಂ ಒಂದು ಕಥೆಯನ್ನ ಹೇಳ್ತಾರಂತೆ. ಕತೆ ಅಂದ ತಕ್ಷಣ ಎಲ್ಲರಿಗೂ ಇಷ್ಟ ಆಗುತ್ತಲ್ವ ಸ್ನೇಹಿತರೆ? ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕತೆಯನ್ನ ಯಾರಾದ್ರೂ ಹೇಳ್ತಾರೆ ಅಂತ ಹೇಳಿದ್ರೆ ಕುತೂಹಲದಿಂದ ಕೇಳೋದಕ್ಕೆ ಕಾಯ್ತಾ ಇರ್ತೀವಿ ಅಲ್ವಾ? ಹಾಗಾದ್ರೆ ಪುಟಾಣಿ ಆನಂ ಯಾವ ಕತೆಯನ್ನ ಹೇಳ್ತಾಳೆ ಅಂತ ಕೇಳೋಣ.
2: ನನ್ನ ಹೆಸರು ಅನ್ನ, ನಾನು 2ನೇ ತರಗತಿ ಓದುತ್ತೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ. ನಾನು ಒಂದು ಕತೆ ಹೇಳ್ತೀನಿ. ಸಿಂಹ ಮತ್ತು ಇಲಿ. ಒಂದು ದೊಡ್ಡ ಕಾಡಿತ್ತಂತೆ. ಆ ಕಾಡಲ್ಲಿ ಒಂದು ಭಯಂಕರ ಸಿಂಹ ಇತ್ತಂತೆ. ಅದಕ್ಕೊಂದಿನ ತುಂಬಾ ಹೊಟ್ಟೆ ಹಸುತ್ತಿತ್ತಂತೆ. ಆಹಾರ ಹುಡ್ಕೊಂಡೋಯ್ತಂತೆ. ಆಹಾರನೇ ಸಿಕ್ನಿಲ್ಲ ಅಂತೆ. ಒಂದು ದೊಡ್ಡ ಮರ ಸಿಕ್ತಂತೆ. ಅದ್ರ ಕೆಳಗೋಗಿ ಆಗ ಮಲ್ಕೊಂತಂತೆ. ಅದೇ ಮರದ ಕೆಳಗೆ ಬಿಲದಲ್ಲಿ ಇಲಿ ಇತ್ತಂತೆ. ಆ ಇಲಿ ಚಿಕ್ಕ ಇಲಿ ಸಿಂಹನ ಮೈ ಮೇಲೆ ಎಲ್ಲ ಓಡಾಡ್ತು. ಪುಟ್ಟು ಪುಟ್ಟು ಪುಟ್ಟು ಪುಟ್ಟು ಪುಟ್ಟು ಮೈ ಮೇಲೆ ಎಲ್ಲ ಓಡಾಡ್ತು. ಅವಾಗ ಸಿಂಹ ಎಚ್ಚರ ಆಗ್ಬಿಡ್ತು. ಗಬುಕ್ ಅಂತ ಹಿಡ್ಕೊಂಡ್ಬಿಡ್ತು. ನನ್ ನಿದ್ದೆನೆ ಹಾಳು ಮಾಡ್ತೀಯಾ, ನನ್ ನಿನ್ನ ತಿನ್ಬಿಡ್ತೀನಿ ಅಂತ ಹೇಳ್ತು. ಸಿಂಹರಾಜ ನನಗ್ ತಿನ್ಬೇಡ, ನಿನಗೆ ಯಾವಾಗಾದ್ರೂ ಸಹಾಯ ಬೇಕಿದ್ರೆ ಮಾಡ್ತೀನಿ ಅಂತ ಹೇಳ್ತು. ಇಷ್ಟು ಕುಕ್ಕಿದ್ಯಾ, ನನಗ್ ಸಹಾಯ ಮಾಡ್ತೀಯಾ? ಬದುಕು ಹೋಗು ಅಂತ ಬಿಟ್ಬಿಟ್ಟು. ಒಂದಿನ ಬೇಟೆಗಾರ ಬಂದಿದ್ದ. ಬಲೆ ಹಾಕಿ ಸಿಂಹನ ಇಟ್ಬಿಟ್ಟ. ಕಾಪಾಡಿ ಕಾಪಾಡಿ ಅಂತ ಜೋರಾಗಿ ಸಿಂಹ ಕೂಗ್ದು. ಅವಾಗ ಇಳಿ ಬಂದಿ ಆ ತನ್ನ ಅಲ್ಲಿಂದ ಚೂಪಿಂದ ಕಟ್ ಕಟ್ ಅಂತ ಕರ್ದಿ ಬಿಡಿಸ್ಬಿಡ್ತು. ಅವಾಗ ಸಿಂಹ ಇಳಿಗೆ ಧನ್ಯವಾದ ಅಂತು. ಈ ಕಥೆಯ ನೀತಿ, ಮೂರ್ತಿ ಚಿಕ್ಕದಾದದು, ಕೀರ್ತಿ ದೊಡ್ಡದು, ಧನ್ಯವಾದ.
1: ಆನಂ ಹೇಳಿದಂತಹ ಕತೆ ಎಷ್ಟು ಚೆನ್ನಾಗಿತ್ತಲ್ವಾ ಸ್ನೇಹಿತರೆ? ಚಿಕ್ಕ ಇಲಿಯಾದ್ರೂ ಕೂಡ ಸಮಯಕ್ಕೆ ಸರಿಯಾಗಿ ಎಷ್ಟು ಉಪಕಾರವನ್ನ ಮಾಡ್ತು, ಸಹಾಯವನ್ನ ಮಾಡ್ತು. ಅದರಿಂದ ನಾವು ಯಾರನ್ನು ಕೂಡ ಯಾವುದೇ ಸಂದರ್ಭದಲ್ಲಿ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಒಂದಲ್ಲ ಒಂದು ಸಮಯದಲ್ಲಿ ಅವರು ನಮಗೆ ಸಹಾಯವನ್ನ ಮಾಡ್ತಾರೆ, ಉಪಯೋಗಕ್ಕೆ ಬರ್ತಾರೆ ಎಂಬ ನೀತಿಯನ್ನ ಹೊಂದಿರುವಂತಹ ಕಥೆಯನ್ನ ಕೇಳಿದ್ವಿ. ಈಗ ನಮ್ಮ ಜೊತೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 6ನೇ ತರಗತಿ ಓದ್ತಿರುವಂತಹ ಆಫ್ರಿನ್ ನನ್ನ ಜೊತೆಗಿದ್ದಾರೆ. ಆಫ್ರಿನ್ ಅವರು ಏನ್ ಹೇಳ್ತಾರೆ, ಹಾಡು ಹೇಳ್ತಾರಾ, ಕತೆ ಹೇಳ್ತಾರಾ, ಅಥವಾ ಯಾವ ವಿಚಾರ ಹೇಳ್ತಾರೆ ಅಂತ ಹೇಳಿ ಅವರೇ ಹೇಳ್ತಾರೆ ಕೇಳೋಣ. ಬನ್ನಿ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಫ್ರಿನ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪೂರ್ಣ ಕೋನವು 360 ಡಿಗ್ರಿ ಏಕೆ ಎಂಬ ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಕೋನವೆಂಬುದು ಒಂದೇ ಸಾಮಾನ್ಯ ಬಿಂದುವಿನಿಂದ ಹೊರಟಿರುವ 2 ಕಿರಣಗಳ ನಡುವಿನ ಅಂತರವಾಗಿದೆ. ಒಂದು ಕಿರಣವನ್ನು ಸ್ಥಿರವಾಗಿಟ್ಟುಕೊಂಡು ಮತ್ತೊಂದು ಕಿರಣವನ್ನು ಶೃಂಗ ಬಿಂದುವಿನ ಸುತ್ತ ತಿರುಗಿಸಿದಾಗ ಕೋನದ ಪ್ರಮಾಣವು ಬದಲಾಗುತ್ತದೆ. ಗಣಿತದಲ್ಲಿ ಒಂದು ಪೂರ್ಣ ಪ್ರಮಾಣದ ತಿರುವನ್ನು 360 ಡಿಗ್ರಿಗಳಾಗಿ ವಿಭಾಗಿಸಲಾಗಿದೆ. ಇದು ಏಕೆ? ಸಾಮಾನ್ಯವಾಗಿ ನಾವು ವಿಭಾಗಿಸುವ ಸಂದರ್ಭದಲ್ಲಿ 100 ಭಾಗಗಳಿಗೆ ಹೋಲಿಸುವುದೇ ಹೆಚ್ಚು. ಉದಾಹರಣೆಗೆ ಗಾಳಿಯ ಘಟಕಗಳು, ಸಾರಜನಕ 100:78 ಭಾಗ, ಆಕ್ಸಿಜನ್ 100:21 ಭಾಗ, ಕಾರ್ಬನ್ ಡೈಆಕ್ಸೈಡ್ 100:00.04 ಭಾಗ. ಹೀಗೆ ಆದರೆ ಗಣಿತದಲ್ಲಿ ಕೋನದ ಪೂರ್ಣ ತಿರುವನ್ನು 100 ಡಿಗ್ರಿಗಳಾಗಿ ತೆಗೆದುಕೊಳ್ಳದೆ 360 ಡಿಗ್ರಿಗಳಾಗಿ ತೆಗೆದುಕೊಂಡಿದ್ದಾರೆ. ಇದು ಏಕೆ? ಕಾರ್ಬನ್ ಡೈಆಕ್ಸೈಡ್ 100:00.04 ಭಾಗ. ಹೀಗೆ ಆದರೆ ಗಣಿತದಲ್ಲಿ ಕೋನದ ಪೂರ್ಣ ತಿರುವನ್ನು 100 ಡಿಗ್ರಿಗಳಾಗಿ ತೆಗೆದುಕೊಳ್ಳದೆ 360 ಡಿಗ್ರಿಗಳಾಗಿ ತೆಗೆದುಕೊಂಡಿದ್ದಾರೆ. ಇದು ಏಕೆ? ಈ ಪ್ರಶ್ನೆಗೆ ಅತ್ಯಂತ ಪ್ರಾಯೋಗಿಕ ಉತ್ತರವೆಂದರೆ 1-10 ಸಂಖ್ಯೆಗಳಲ್ಲಿ 7 ಹೊರತುಪಡಿಸಿ, ಅಂದರೆ 1, 2, 3, 4, 5, 6, 8, 9 ಹಾಗೂ 10 ಇವುಗಳಿಂದ ಸಂಪೂರ್ಣವಾಗಿ ಭಾಗಿಸಬಹುದಾದ ಅತಿ ಚಿಕ್ಕ ಸಂಖ್ಯೆ 360 ಆಗಿದೆ. ಈ ಎಲ್ಲ ಸಂಖ್ಯೆಗಳಿಂದ 100 ಸಂಪೂರ್ಣವಾಗಿ ಭಾಗಿಸಲು ಸಾಧ್ಯವಿಲ್ಲ. ಒಂದು ಪೂರ್ಣ ತಿರುವು 360 ಡಿಗ್ರಿ ಇದ್ದಾಗ ನಾವು ಅದನ್ನು 1, 2, 3, 4, 5, 6, 8, 9 ಹಾಗೂ 10 ಭಾಗಗಳಾಗಿ ಮಾಡಿದಾಗ ನಮಗೆ ದೊರೆಯುವ ಕೋನಗಳು ಪೂರ್ಣಾಂಕಗಳಾಗಿರುತ್ತವೆ. ಪೂರ್ಣ ತಿರುವು 100 ಡಿಗ್ರಿ ಇದ್ದಾಗ ನಾವು ಅದನ್ನು 1, 2, 3, 4, 5, 6, 8, 9 ಅಥವಾ 10 ಭಾಗಗಳಾಗಿ ಮಾಡಿದಾಗ ನಮಗೆ ದೊರೆಯುವ ಕೋನಗಳು ಪೂರ್ಣಾಂಕಗಳಾಗಿ ಇರುವುದಿಲ್ಲ. ಹಾಗಾಗಿ ಗಣಿತದಲ್ಲಿ ಪೂರ್ಣ ತಿರುವನ್ನು 360 ಡಿಗ್ರಿಗಳಾಗಿ ಪರಿಗಣಿಸಲಾಗಿದೆ. ಧನ್ಯವಾದಗಳು.
1: ಗಣಿತದಲ್ಲಿ ಪೂರ್ಣ ಕೋನ 360 ಡಿಗ್ರಿ ಇರುತ್ತೆ ಯಾಕೆ ಅನ್ನುವ ವಿಚಾರವಾಗಿ ಮಾಹಿತಿಯನ್ನ ತಿಳಿಸಿದಂತ ಆಫ್ರಿನ್ಗೆ ಧನ್ಯವಾದಗಳನ್ನ ಹೇಳ್ತಾ, ಇದೇ ರೀತಿ ನಮ್ಮ ಶಾಲಾ ಪ್ರತಿಭಾಂಗಣ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾಂಗಣ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾಂಗಣ ಮಕ್ಕಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಂತಿನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಇದೇ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇರುವಂತಹ ಜೈಫಾನ್ ಒಂದು ಭಕ್ತಿ ಗೀತೆಯನ್ನ ಹಾಡ್ತಾರೆ, ಕೇಳೋಣ.
3: ನನ್ನ ಹೆಸರು ಜೈಫಾನ್, ನಾನು 4ನೇ ತರಗತಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ. ನಾನು ಒಂದು ಭಕ್ತಿ ಗೀತೆ

0: ಶ್ರೇಯ, ಧನ್ಯವಾದಗಳು.
1: ಭಕ್ತಿ ಗೀತೆಯನ್ನ ಭಕ್ತಿಪೂರ್ವಕವಾಗಿ ಹೇಳಿದಂತಹ ಸೈಫಲ್ಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ಶಾಲೆಯ ವಿದ್ಯಾರ್ಥಿನಿ ಮೆಹರ್ ತಾಜ್ ಒಂದು ಕಥೆಯನ್ನ ಹೇಳ್ತಾರಂತೆ. ಯಾವ ಕಥೆಯನ್ನ ಹೇಳ್ತಾರೆ ಅಂತ ಹೇಳ್ತಾರೆ ಕೇಳೋಣ.
2: Good morning everyone, my name is Meher Taj. I am studying in 6th standard. My school name is G.H.P. Shanti Nagar. I tell you one story. Story name is The Fox and the Grapes. One day a hungry fox saw some grapes. The grapes were hanging high on a climber. The fox was trying to reach them but they were too high. He jumped and jumped but couldn't get them. The fox was tried and said, "These grapes are sour." Then the fox walked away. Thank you.
1: ಮೆಹರ್ ತಾಜ್ ಹೇಳಿದಂತ ಕತೆ ಎಷ್ಟು ಚೆನ್ನಾಗಿತ್ತಲ್ವ ಸ್ನೇಹಿತರೆ? ಅಂದ್ರೆ ನರಿ ದ್ರಾಕ್ಷಿ ಹಣ್ಣುಗಳನ್ನ ಪಡೆಯೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದು ಸಿಗೋದಿಲ್ಲ. ಕೊನೆಗೆ ಅದು ತನ್ನ ವಿಫಲತೆಯನ್ನ ಒಪ್ಪಿಕೊಳ್ಳುವ ಬದಲು ಆ ದ್ರಾಕ್ಷಿ ಹಣ್ಣೆ ಹುಳಿ ಅಂತ ಹೇಳಿ ಹೊರಟೋಗುತ್ತೆ. ಅಂದ್ರೆ ಕಷ್ಟಪಟ್ಟು ಇನ್ನಷ್ಟು ಪ್ರಯತ್ನ ಪಟ್ಟಿದ್ರೆ ಸಿಕ್ತಿತ್ತೇನೋ ಭವಿಷ್ಯ, ಆದ್ರೆ ತನಗೆ ಸಿಕ್ಕಿಲ್ಲ ಅನ್ನೋ ಕಾರಣದಿಂದ ನರಿ ಆ ದ್ರಾಕ್ಷಿ ಹಣ್ಣು ಹುಳಿಯಾಗಿದೆ, ಆ ಹಣ್ಣು ಬೇಡ ಅಂತ ಹೇಳಿ ಹೋಯ್ತು. ಈ ರೀತಿಯ ನೀತಿ ಉಳ್ಳಂತ ಕಥೆಗಳು ನಮ್ಮ ಜೀವನದಲ್ಲಿಯೂ ಕೆಲವೊಮ್ಮೆ ನಡೆಯುತ್ತೆ. ನಮ್ಗೆ ಸಿಗದೆ ಇರುವಂತಹ ವಸ್ತು ನಾವು ಎಷ್ಟೇ ಕಷ್ಟಪಟ್ಟರು ಸಿಗ್ಲಿಲ್ಲ ಅಂತ ಹೇಳಿದಾಗ ಆ ವಸ್ತುವಿನ ಬಗ್ಗೆ ತಾತ್ಸಾರವನ್ನ ಪಡ್ತೀವಿ ಅಲ್ವಾ? ಈಗ ಸ್ನೇಹಿತರೆ, ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಶಾಲೆಯಲ್ಲಿ ಎರಡನೇ ತರಗತಿ ಓದ್ತಾ ಇರುವಂತಹ ಆನಂ ಒಂದು ರೈಮ್ಸ್ ಅನ್ನ ಹೇಳ್ತಾರೆ ಕೇಳೋಣ.
3: ಮೈ ನೇಮ್ ಇಸ್ ಅನಂ, ಐ ಆಮ್ ಸ್ಟಡಿಂಗ್ ಇನ್ ಸೆಕೆಂಡ್ ಸ್ಟ್ಯಾಂಡರ್ಡ್. I recite a rhyme. Two little hands go clap, clap, clap. Two little legs go tap, tap, tap. Two little eyes are open wide. One little head to side, to side. Two little eyes to look around. Two little ears to hear any sound. One little nose to smell and breathe. One little mouth the slide to eat. Hands to clap, legs to walk, nose to smell, mouth to speak. Have a little body belongs to me. ಥ್ಯಾಂಕ್ ಯು.
1: ರೈಮ್ಸ್ ಅನ್ನ ಹೇಳಿದಂತಹ ಆನಂಗೆ ಧನ್ಯವಾದಗಳನ್ನ ಹೇಳ್ತಾ ಇದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡ್ ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನನ್ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಶಾಲೆಯ ಮಕ್ಕಳಿಂದ ಒಂದು ಕಿರು ನಾಟಕವನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ ಬನ್ನಿ.
4: ಈಗ ಒಂದು ವಿಜ್ಞಾನದ ಕಿರು ನಾಟಕ. ನನ್ನ ಹೆಸರು ಆಫ್ರೀನ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುವ ಪಾತ್ರ ಅಜ್ಜಿ ಪಾತ್ರ.
5: ನನ್ನ ಹೆಸರು ರಜಿಯಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಪಾತ್ರ ಸುಮಾ.
6: ನನ್ನ ಹೆಸರು ಹೇಮಂತ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಪಾತ್ರ ರಘು.
7: ನನ್ನ ಹೆಸರು ಮದನ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಪಾತ್ರ ತರಕಾರಿ ಗಾಡಿಯವನು. ತರಕಾರಿ ತರಕಾರಿ ತಾಜಾ ತಾಜಾ ತರಕಾರಿ, ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ, ಬನ್ನಿ ಬನ್ನಿ.
5: ಓ, ತರಕಾರಿ ಗಾಡಿ ಬಂದಿದೆ ಅಮ್ಮ, ಬಾ ಇಲ್ಲಿ. ನಿಮ್ಮೂರ್ಗಿಂತ ನಮ್ಮೂರ್ನಲ್ಲಿ ತರಕಾರಿಗಳು ಎಷ್ಟು ಚೆನ್ನಾಗಿವೆ ಅಂತ ನೋಡ್ ಬಾ.
4: ಅದೆಂತ ತರಕಾರಿ ನೋಡೋಣ ಬಾ. ಹ್ಮ್, ಹೌದು, ಈ ತರಕಾರಿಗಳು ಎಷ್ಟೊಂದು ಚೆನ್ನಾಗಿವೆ. ಈ ಹೀರೆಕಾಯಿ ಸ್ವಲ್ಪವೂ ಡೊಂಕಾಗದೆ ತುಂಬಾ ಚೆನ್ನಾಗಿ ಬೆಳೆದಿದೆಯಲ್ಲ. ಏನಪ್ಪ, ನೀವು ಈ ತರಕಾರಿಗಳನ್ನು ಹೇಗೆ ಬೆಳೆಸುವಿರಿ? ನಾವು ಕೊಟ್ಟಿಗೆ ಗೊಬ್ಬರ ನೀರು ಎಲ್ಲಾ ಹಾಕಿದ್ರು ಇಷ್ಟು ಚೆನ್ನಾಗಿ ಬೆಳೆಯೋದಿಲ್ಲವಲ್ಲ, ಇದು ಹೇಗೆ?
7: ಹೌದಮ್ಮ, ನಾವು ವಿಶೇಷವಾದ ಗೊಬ್ಬರ ಔಷಧಿಗಳನ್ನು ಹಾಕಿ ಬೆಳೆಸುತ್ತೇವೆ. ಆಗ ಮಾತ್ರ ಈ ರೀತಿ ಫಸಲು ಬರಲು ಸಾಧ್ಯ.
4: ಸುಮಾ, ಇವರು ಹೇಗೆ ಬೆಳೆಸುತ್ತಾರೆ? ಒಮ್ಮೆ ಇವರ ಜಮೀನಿನ ಕಡೆ ಹೋಗಿ ಬರೋಣ.
5: ಆಯ್ತಮ್ಮ, ಇಲ್ಲೇ ಹತ್ತಿರದಲ್ಲಿದೆ, ಸಂಜೆ ವಾಕ್ ಹೋದಾಗ ಹೋಗ್ ಬರೋಣ.
4: ಇದೇನ ಇವರ ಜಮೀನು? ಬಳ್ಳಿಯಲ್ಲಿಯೇ ಎಷ್ಟು ಸಂಪಾಗಿ ಕಾಣುತ್ತಿವೆ, ನಿಜಕ್ಕೂ ಸೋಜಿಗ. ಈ ಟೊಮ್ಯಾಟೊ ನೋಡು ಎಷ್ಟು ಚೆನ್ನಾಗಿದೆ, ಎಲ್ಲ ಗಿಡಗಳು ಚೆನ್ನಾಗಿವೆ. ಹ್ಮ್, ಇದೇನು ಚೀಲಗಳು ಇಲ್ಲಿ ಬಿದ್ದಿವೆ ಅಲ್ಲ? ಓ, ಖಾಲಿ ಪ್ಲಾಸ್ಟಿಕ್ ಕ್ಯಾನ್ಗಳು ಬೇರೆ ಬಿದ್ದಿವೆ. ವಿಶೇಷವಾದ ಗೊಬ್ಬರ ಮತ್ತು ಔಷಧಿಗಳೋ ಏನೋ.
5: ಅಮ್ಮ, ಪಕ್ಕದ ಮನೆಯ ರಘು ಹೋಗ್ತಿದ್ದಾನೆ, ಅವನನ್ನೇ ಕೇಳೋಣ. ಜಾಣ ಹುಡುಗ ಡಿಗ್ರಿ ಬೇರೆ ಮಾಡ್ತಿದ್ದಾನೆ. ಏ ರಘು, ರಘು ಬಾ ಇಲ್ಲಿ.
6: ಏನ್ ಅಂಟಿ, ವಾಕ್ ಮಾಡಲು ಬಂದವರು ಬೇರೆಯವರ ಜಮೀನಿನೊಳಗೆ ಬಂದಿದ್ದೀರಾ? ಅಜ್ಜಿ, ಏನಿದು ನಿಮ್ಮ ಕೈಯಲ್ಲಿ?
4: ಹೂನಪ್ಪ, ಇದೇನಂತ ಸ್ವಲ್ಪ ಓದ್ ಹೇಳು.
6: ಅಜ್ಜಿ, ಇದು ಗಿಡಗಳಿಗೆ ಹಾಕುವ ಕೀಟನಾಶಕಗಳು. ಅಂದರೆ ಕೀಟಗಳು ತರಕಾರಿಗಳನ್ನು ಹಾಳು ಮಾಡಬಾರದೆಂದು ಹಾಕುತ್ತಾರೆ.
4: ಮತ್ತೆ ಈ ಚೀಲ?
6: ಇದು ರಾಸಾಯನಿಕದ ಗೊಬ್ಬರ ಚೀಲ. ತರಕಾರಿಗಳು ಚೆನ್ನಾಗಿ ಬೆಳೆಯಲೆಂದು ಹಾಕುತ್ತಾರೆ.
4: ಒಳ್ಳೆಯದೇ ಆಯ್ತು ರಘು. ನಾಳೆ ಸಂಜೆ ನಾನು ಊರಿಗೆ ಹೋಗುವಾಗ ನನಗೂ ಇವುಗಳನ್ನು ಕೊಡ್ಸಪ್ಪ, ನಾನು ನಮ್ಮ ಜಮೀನಿನಲ್ಲಿ ಹಾಕ್ಬೇಕು.
6: ಅಯ್ಯೋ ಅಜ್ಜಿ, ಹಾಗೆ ಮಾತ್ರ ಮಾಡಬೇಡಿ.
4: ಯಾಕಪ್ಪ?
6: ಅಜ್ಜಿ, ಇವುಗಳನ್ನು ಹಾಕಿದರೆ ತರಕಾರಿಗಳು ಚೆನ್ನಾಗಿ ಬರುತ್ತವೆ ನಿಜ, ಆದರೆ ಈ ರಾಸಾಯನಿಕಗಳು ತರಕಾರಿಗಳ ಮೂಲಕ ನಮ್ಮ ದೇಹವನ್ನ ಸೇರಿ ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತವೆ. ಅಷ್ಟೇ ಅಲ್ಲ, ಇವುಗಳನ್ನು ಸಿಂಪಡಿಸುವಾಗ ಮಣ್ಣಿಗೆ ಬಿದ್ದು ಮಣ್ಣಿನ ಸೂಕ್ಷ್ಮ ಜೀವಿಗಳನ್ನು ನಾಶ ಮಾಡುತ್ತವೆ. ಮಣ್ಣು ತನ್ನ ಸಾರವನ್ನು ಕಳೆದುಕೊಳ್ಳುತ್ತದೆ. ಮುಂದೆ ಬೆಳೆ ತೆಗೆಯಲು ನಾವು ಈ ರಾಸಾಯನಿಕಗಳನ್ನು ಅವಲಂಬಿಸಬೇಕಾಗುತ್ತದೆ. ನಾವು ರಾಸಾಯನಿಕಗಳ ದಾಸರಾಗುತ್ತಿದ್ದೇವೆ. ನೋಡಲು ಚೆನ್ನಾಗಿರುತ್ತವೆ, ಹೆಚ್ಚು ಬೆಳೆ ತೆಗೆಯಬಹುದು ಎಂಬ ಕಾರಣಕ್ಕೆ ನಾವು ಪ್ರತಿನಿತ್ಯ ನಮಗೆ ಅರಿವಿಲ್ಲದಂತೆ ವಿಷ ತಿನ್ನುತ್ತಿದ್ದೇವೆ. ಬೇಡ ಅಜ್ಜಿ, ಬೇಡ.
4: ಹೌದಪ್ಪ, ನೀನ್ ಹೇಳೋದು ಸರಿ. ಕಡಿಮೆ ಬೆಲೆ ಬಂದರೂ ಪರವಾಗಿಲ್ಲ, ಅಂಕು ಡೊಂಕಾದ ಹೀರೆಕಾಯಿ ಬೆಳೆದರೂ ಪರವಾಗಿಲ್ಲ. ಈ ಭೂಮಿಯನ್ನು ವಿಷಮಯ ಮಾಡುವುದು ಬೇಡ. ನನಗೆ ನಮ್ಮ ಕೊಟ್ಟಿಗೆ ಗೊಬ್ಬರ, ಉದುರಿದ ಎಲೆಗಳಿಂದಾದ ಗೊಬ್ಬರ ಇವೇ ಸಾಕು, ಬನ್ನಿ ಹೋಗೋಣ.
8: ಧನ್ಯವಾದಗಳು.
3: ಕಿರು ನಾಟಕವನ್ನ ಪ್ರಸ್ತುತಪಡಿಸಿದಂತಹ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳ್ತಾ, ಸ್ನೇಹಿತರೆ, ನಾವು ತಿನ್ನುವಂತ ಆಹಾರ ಎಷ್ಟು ಶುದ್ಧವಾಗಿದೆ, ನಮ್ಮ ಆರೋಗ್ಯಕ್ಕೆ ಎಷ್ಟು ಮುಖ್ಯವಾಗುತ್ತೆ ಅನ್ನೋದು ನಾವು ನೋಡಿ ಸೇವಿಸಬೇಕಾಗುತ್ತೆ. ಯಾಕಂದ್ರೆ ಈಗ ಬೆಳೆಯುವಂತಹ ಎಲ್ಲ ತರಕಾರಿಗಳಿರ್ಬೋದು, ಹಣ್ಣು ಎಲ್ಲವಕ್ಕೂ ಕೂಡ ಔಷಧಿಗಳನ್ನ ಸಿಂಪಡಿಸ್ತಾರೆ. ಅದರಿಂದ ನಾವು ಮಾರ್ಕೆಟ್ ಇಂದ ಮನೆಗೆ ತಂದಾಗ ಅದನ್ನ ಉಪ್ಪು ನೀರಿನಲ್ಲಿ ತೊಳೆಯೋದಿರ್ಬೋದು ಅಥವಾ ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ಅದನ್ನ ತರಕಾರಿ ಇರ್ಬೋದು, ಹಣ್ಣನ್ನಿರ್ಬೋದು, ಮತ್ತು ಅದನ್ನ ಬಳಸೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದು. ತಂದ ತಕ್ಷಣ ಹಾಗೆ ತಿನ್ನುವ ಅಭ್ಯಾಸ ಬೇಡ. ಜೊತೆಗೆ ಆದಷ್ಟು ನಾವೇ ಬೆಳೆದು ತಿನ್ನೋದ್ರಿಂದ ಆರೋಗ್ಯವಾಗಿರ್ಬೋದು. ಹೀಗೆ ಆರೋಗ್ಯದ ಕುರಿತಾದಂತಹ ಒಂದು ಚಿಕ್ಕ ಕಿರು ನಾಟಕವನ್ನ ಕೇಳಿದ್ವಿ. ಈಗ ಇದೇ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇರುವಂತಹ ಜೈಫಲ್ ಒಂದು ಕನ್ನಡ ಪದ್ಯವನ್ನ ಹಾಡ್ತಾರೆ, ಕೇಳೋಣ.
9: ಜೈಫಾ, ನಾನು 4ನೇ ತರಗತಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ. ನಾನು ಒಂದು ಪದ್ಯ ಹೇಳುತ್ತೇನೆ. ಈ ಪದ್ಯದ ಹೆಸರು ಕನ್ನಡಮ್ಮನ ಹರಕೆ ಪದ್ಯ. ಈ ಪದ್ಯವನ್ನು ಬರೆದ ಕವಿ ಹೆಸರು ಕುವೆಂಪು. ಕನ್ನಡಕ್ಕೆ ಹೋರಾಡೋ ಕನ್ನಡದ ಕಂದ ಕನ್ನಡ.

0: ವೀರಣ್ಣ ಧನ್ಯವಾದಗಳು.
1: ಧನ್ಯವಾದಗಳು.
2: ಕನ್ನಡಮ್ಮನ ಹರಕೆ ಪದ್ಯವನ್ನ ಹೇಳಿದಂತಹ ಸೈಫಲ್ಗೆ ಧನ್ಯವಾದಗಳನ್ನು ಹೇಳ್ತಾ ಸ್ನೇಹಿತರೆ, ರಾಷ್ಟ್ರಕವಿ ಕುವೆಂಪು ಅವರ ರಚನೆಯ ಕನ್ನಡಮ್ಮನ ಹರಕೆ ಕವಿತೆಯು ಕನ್ನಡ ನಾಡು ನುಡಿಯ ಮೇಲಿನ ಅಪಾರವಾದಂತಹ ಪ್ರೀತಿ, ಕನ್ನಡಿಗರ ಕರ್ತವ್ಯವನ್ನ ಸಾರುವಂತಹ ಒಂದು ಅತ್ಯಂತ ಜನಪ್ರಿಯವಾದಂತಹ ಒಂದು ಪದ್ಯ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇಲ್ಲಿ ರಾಷ್ಟ್ರಕವಿಯವರು ಕನ್ನಡವನ್ನ ಉಳಿಸಬೇಕು, ಕನ್ನಡಕ್ಕಾಗಿ ಹೋರಾಟವನ್ನ ಮಾಡಬೇಕು, ಕನ್ನಡವನ್ನ ರಕ್ಷಣೆಯನ್ನ ಮಾಡಬೇಕು, ಇದು ಪ್ರತಿಯೊಬ್ಬ ಕನ್ನಡಿಗನು ತನ್ನ ಮಾತೃಭಾಷೆಯಾದಂತಹ ಕನ್ನಡದ ರಕ್ಷಣೆ ಹಾಗೆ ಬೆಳವಣಿಗೆಗೆ ಶ್ರಮಿಸಬೇಕು, ಕನ್ನಡವನ್ನ ಕಾಪಾಡುವುದರಲ್ಲಿ ಕನ್ನಡಮ್ಮನಿಗೆ ನಿಜವಾದ ಆನಂದ ಇದೆ ಎಂಬುದನ್ನ ರಾಷ್ಟ್ರಕವಿಯವರು ಈ ಪದ್ಯದ ಮೂಲಕ ಇಷ್ಟು ಚಂದವಾಗಿ ಬರೆದಿದ್ದಾರೆ. ಕನ್ನಡಮ್ಮನ ಹರಕೆ ಪದ್ಯವನ್ನ ಹೇಳಿದಂತಹ ವಿದ್ಯಾರ್ಥಿಗೆ ಧನ್ಯವಾದಗಳನ್ನ ಹೇಳ್ತಾ, ಇದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡ್ ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
5: ಟ್ರೀಟ್ಮೆಂಟ್ ಹೇಗೆ ಕೊಡ್ತೀಯಾ?
4: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
5: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
6: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
7: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇರುವಂತಹ ಆಫ್ರಿನ್, ಇವರು ಬಸವಣ್ಣನವರ ಒಂದು ವಚನವನ್ನ ಹೇಳ್ತಾರೆ, ಕೇಳೋಣ.
9: ನನ್ನ ಹೆಸರು ಆಫ್ರಿನ್, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗ ನಾನು ಬಸವಣ್ಣನವರ ಪ್ರಸಿದ್ಧ ವಚನ ವಾಚಿಸುತ್ತೇನೆ. ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲೂ ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲೂ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ, ದೇವನೊಲಿಸುವ ಪರಿ ಭಾವಾರ್ಥ. ಇತರರ ವಸ್ತುಗಳನ್ನು ಕಳ್ಳತನ ಮಾಡಬೇಡ, ಯಾವುದೇ ಜೀವಿಯನ್ನು ಕೊಲ್ಲಬೇಡ, ದೈಹಿಕ ಹಿಂಸೆ ನೀಡಬೇಡ, ಸುಳ್ಳು ಹೇಳಬೇಡ, ಯಾವುದೇ ಕಾರಣಕ್ಕೂ ಇತರರ ಸಂತೋಷಕ್ಕೆ ಸುಳ್ಳು ಹೇಳಬಾರದು, ಅದು ಅಪರಾಧವಾಗಿದೆ. ನಮ್ಮಿಂದ ಅನಾಗತ್ಯ ಕಾರ್ಯಗಳಿಗೆ ಕಾರಣವಾಗುವ ಕೋಪವನ್ನು ನಾವು ಮಾಡಿಕೊಳ್ಳಬಾರದು. ಅನ್ಯರಿಗೆ ಅಸಹ್ಯ ಪಡಬೇಡ ಎಂದರೆ ನನಗೆ ಸಹಿಸಲು ಆಗದಿರುವುದನ್ನು ಇತರರು ಮಾಡುವುದನ್ನು ಕಂಡು ಅಸಹ್ಯ ಪಟ್ಟುಕೊಳ್ಳಬೇಡ. ಅವರ ಭಾವನೆಗಳಿಗೂ ಬೆಲೆ ಕೊಡುವುದನ್ನು ಕಲಿತುಕೊಳ್ಳಬೇಕು. ನಮ್ಮ ಅಹಂಕಾರವನ್ನು ಬಲಪಡಿಸುವ ಸ್ವಯಂ ಹೊಗಳಿಕೆಯನ್ನು ತ್ಯಜಿಸಬೇಕು. ಏಕೆಂದರೆ ಅಹಂಕಾರ ಮಡಿಲಿನಲ್ಲಿ ಕಟ್ಟಿಕೊಂಡ ಬೆಂಕಿಯಂತೆ, ಅದು ನಮ್ಮನ್ನು ಸರ್ವನಾಶ ಮಾಡುತ್ತದೆ. ಇವುಗಳೇ ನಮ್ಮ ಅಂತರಂಗವನ್ನು ಮತ್ತು ಬಹಿರಂಗವನ್ನು ಶುದ್ಧಗೊಳಿಸುವ ಸಪ್ತ ಸೂತ್ರಗಳಾಗಿವೆ. ನಮ್ಮಿಂದ ಅನಗತ್ಯ ಕಾರ್ಯಗಳಿಗೆ ಕಾರಣವಾಗುವ ಕೋಪವನ್ನು ನಾವು ಮಾಡಿಕೊಳ್ಳಬಾರದು ಮತ್ತು ಭಗವಂತನನ್ನು ಓಲೈಸುವ ಮಾರ್ಗಗಳಾಗಿವೆ ಎಂದು ಬಸವಣ್ಣನವರು ಹೇಳಿದ್ದಾರೆ. ಧನ್ಯವಾದಗಳು.
8: ಬಸವಣ್ಣನವರ ಒಂದು ಪ್ರಸಿದ್ಧವಾದಂತಹ ವಚನ, ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಈ ವಚನವನ್ನ ಹೇಳುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳಿದಂತಹ ಆಫ್ರಿನ್ಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 4ನೇ ತರಗತಿ ವಿದ್ಯಾರ್ಥಿಗಳು ಒಂದು ಇಂಗ್ಲಿಷ್ ರೈಮ್ಸ್ ಅನ್ನ ಹೇಳ್ತಾರೆ, ಕೇಳೋಣ. ಬನ್ನಿ.
10: Hello everyone, my name is Zaifa.
11: My name is Tazain Khanam.
10: We are studying in class 4.
11: Today we recite

0: ಸ್ಕೂಲ್. ಥ್ಯಾಂಕ್ ಯು.
1: ರೈಮ್ಸ್ ಅನ್ನ ಹೇಳಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ, ಇದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮಜುವಲ್.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ. ಈಗ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಇದೇ ಶಾಲೆಯ ವಿದ್ಯಾರ್ಥಿ ಅರ್ಮನ್ ಒಂದು ಕಥೆಯನ್ನ ಹೇಳ್ತಾರಂತೆ. ಯಾವ ಕಥೆಯನ್ನ ಹೇಳ್ತಾರೆ ಅಂತ ಕೇಳೋಣ, ಬನ್ನಿ.
4: ಮೈ ನೇಮ್ ಇಸ್ ಅರ್ಮನ್, ಮೈ ಸ್ಟಡಿಂಗ್ ಇನ್ ಫಸ್ಟ್ ಸ್ಟ್ಯಾಂಡರ್ಡ್. ಮಾರಲ್ ಸ್ಟೋರಿ: ಹೂ ಇಸ್ ಹ್ಯಾಪಿ. ಒನ್ಸ್ ಅ ಕ್ರೋ ಲುಕ್ಡ್ ಅಟ್ ಅ ಸ್ವಾನ್ ಅಂಡ್ ಥಾಟ್ ಹೌ ಬ್ಯೂಟಿಫುಲ್ ದ ಸ್ವಾನ್ ಈಸ್. ಶಿ ಹ್ಯಾಡ್ ಆಲ್ ವೈಟ್ ಫೆದರ್ಸ್, ವೇರ್ ಆಸ್ ದ ಕ್ರೋ ವಾಸ್ ಬ್ಲ್ಯಾಕ್. The crow was expressed his thoughts to the swan. The swan replied that according to her, the parrot is the most beautiful bird. As it has two colors and the swan had just one. Next, the crow approached the parrot, who simply said, "The cock is more beautiful than him, as it is multicolored." When the crow expressed his thoughts, the peacock replied, "My dear crow, you are the luckiest bird on this planet, as you are never caged. Because of my beauty, I am trapped in this cage and you are free." On hearing this, the crow thought how foolish she had been, and thanking God for making him the way he was. Moral of the story: never compare yourselves to others. Be happy with what you are and what you have. Thank you.
3: ಅರ್ಮನ್ ಹೇಳಿದಂತಹ ಕತೆ ಎಷ್ಟು ಚೆನ್ನಾಗಿತ್ತಲ್ವ ಸ್ನೇಹಿತರೆ. ನಾವು ಬೇರೆಯವರಿಗೆ ಕಂಪೇರ್ ಮಾಡ್ಕೋಬಾರ್ದು ಎಂಬುದನ್ನ ಈ ಕತೆಯಿಂದ ತಿಳಿಬಹುದು. ಈಗ ಇದೇ ಶಾಲೆಯ 2ನೇ ತರಗತಿ ವಿದ್ಯಾರ್ಥಿನಿ ಅನಾಮ್ ಈಗ ಒಂದು ಕಣಿಯನ್ನ ಹೇಳೋದಕ್ಕೆ ಬರ್ತಾ ಇದ್ದಾರೆ, ಕೇಳೋಣ.
5: ನನ್ನ ಹೆಸರು ಅನಾಮ್, ನಾನು 2ನೇ ತರಗತಿ ಓದುತ್ತೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ. ಕಣಿ ಹೇಳ್ತಿದ್ರವಾ ಕಣಿ, ಕಣಿ ಹೇಳ್ತಿದ್ರವಾ ಕಣಿ, ಇದ್ದಿದ್ದು

0: let's talk about healthy habits. That's a great topic. What's your first healthy habit?
1: I wake up early, brush my teeth, exercise, and eat a healthy breakfast.
0: Excellent. I also drink plenty of water, eat fruits and vegetables, and play outdoor games every day.
1: That's wonderful. We should also avoid too much screen time.
0: Yes, reading books and spending time with family are much better.
1: We hope you enjoyed today's program.
0: Keep learning, keep laughing, and keep helping others.
1: Thank you for listening to Kids Corner FM.
0: Have a happy, healthy, and wonderful day.
1: Now your friends are going to entertain you by their learning.
0: Goodbye.
2: ಸಂಭಾಷಣೆಯಲ್ಲಿ ಭಾಗವಹಿಸಿದಂತ ಇಬ್ಬರು ಮಕ್ಕಳಿಗೂ ಧನ್ಯವಾದಗಳನ್ನು ಹೇಳ್ತಾ ಈಗ ನಮ್ಮ ಸುತ್ತಮುತ್ತ ಇರುವಂತಹ ಪ್ರಾಣಿ ಪಕ್ಷಿಗಳ ಧ್ವನಿಯನ್ನ ಅನುಕರಿಸಲಿಕ್ಕೆ ಬರ್ತಾ ಇದ್ದಾರೆ ಇದೇ ಶಾಲೆಯ ವಿದ್ಯಾರ್ಥಿ ಶಶಾಂಕ್. ಹಾಗಾದ್ರೆ ಶಶಾಂಕ್, ಯಾವ ಯಾವ ಪ್ರಾಣಿ ಪಕ್ಷಿಗಳ ಧ್ವನಿಯನ್ನ ಮಿಮಿಕ್ರಿ ಮಾಡ್ತಾರೆ ಅಂತ ಕೇಳೋಣ ಬಂದು.
3: ನನ್ನ ಹೆಸರು ಶಶಾಂಕ್, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPH ಶಾಂತಿನಗರ. ನಾನು ಪ್ರಾಣಿಗಳ ಧ್ವನಿ ಮಾಡುತ್ತೇನೆ. ಮೊದಲು ಕತ್ತೆ.

கிளி கோழி கொக்கோ. நான் சிறுஷாமோ, நான் மிகா.

ಪ್ರಾಣಿ ಪಕ್ಷಿಗಳ ಧ್ವನಿಯನ್ನ ತುಂಬಾ ಚೆನ್ನಾಗಿ ಅನುಕರಿಸಿದಂಥ ಶಶಾಂಕ್ ಮತ್ತು ಶ್ಯಾಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸಿದ್ವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಶಾಲೆಯಲ್ಲಿ ಕಾರ್ಯಕ್ರಮವನ್ನ ಮಾಡಲು ಸಹಕರಿಸಿದಂತಹ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಮಂಜನಾಯಕ್ ಸರ್ ಇರ್ಬೋದು, ಹಾಗೆ ಇತರ ಎಲ್ಲ ಶಿಕ್ಷಕ ವರ್ಗದವರಿಗೆ, ಬಿಸಿ ಊಟದವರಿಗೆ, ಹಾಗೆ ಎಲ್ಲ ಪೋಷಕರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯಿತು. ಈ ಕಾರ್ಯಕ್ರಮದ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸಪ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ, ನಿಮಗೂ ಕೂಡ ನಿಮ್ಮ ಶಾಲೆಯ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ಒಂದು ವೇದಿಕೆ ಬೇಕಾದರೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ನಿಮ್ಮ ಶಾಲೆಯ ಮಕ್ಕಳ ಪ್ರತಿಭೆಗೆ ಒಂದು ಒಳ್ಳೆಯ ವೇದಿಕೆಯಾಗಿದೆ ನಮ್ಮ ರೇಡಿಯೋ ಶಿವಮೊಗ್ಗ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರು ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.

0: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
1: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
0: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧಾ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
1: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧಾ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
0: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
1: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8 7 7 7 3 6 4 6 5ಗೆ ಕರೆ ಮಾಡಿ, ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
0: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.

0: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ ಹಾಗೆ ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಮಧುರ ಗಾನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಸೋ ಹಾಗೆ ಇವತ್ತಿನ ಮಧುರ ಗಾನ ಕಾರ್ಯಕ್ರಮ ಏನೋ ಸ್ಟಾರ್ಟ್ ಆಯಿತು ಯಾವ ಟಾಪಿಕ್ಕು ಯಾವ ವಿಷಯವಾಗಿ ಮಾತನಾಡಬೇಕು ಏನಪ್ಪ ಟಾಪಿಕ್ ತಂದಿದ್ದಾರೆ ರಕ್ಷಿತಾ ಹುಳ್ಳ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದು ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಸಂಡೇ ಸ್ಪೆಷಲ್ ಭಕ್ತಿ ಗೀತೆಗಳನ್ನು ನೀವಿವತ್ತು ಹಾಡಬೇಕು ನಿಮ್ಮ ನೆಚ್ಚಿನ ಭಕ್ತಿ ಗೀತೆಗಳನ್ನು ಹಾಡಬಹುದಾಗಿದೆ ಹಾಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ 9686 9686 9 6 8 6 0 9 6 2 7 9 ಈ ಸಂಖ್ಯೆಗೆ ಕರೆ ಮಾಡಿ ಭಕ್ತಿ ಗೀತೆಯನ್ನು ಹಾಡಬಹುದು ಅದೇ ರೀತಿಯಾಗಿ ಸಂಡೇ ಹೇಗೆ ಕಳೀತು ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಸಂಡೇಗೆ ಅಂತೆಲ್ಲ ನಿಮ್ಮ ಒಂದು ಸಂಡೇ ವೀಕೆಂಡ್ ಪ್ಲ್ಯಾನಿಂಗ್ನ ನನ್ನ ಜೊತೆ ಹೇಳಬಹುದಾಗಿದೆ ಹಾಗೀಗ ಕರೆ ರೆಡಿ ಇದೆ ಅವ್ರನ್ನ ಮಾತಾಡ್ಸೋಣ ಹಲೋ
1: ನಮಸ್ತೆ ಮೇಡಮ್
0: ನಮಸ್ತೆ ಪ್ರೇಮ ಮ್ಯಾಮ್ ಹೇಗಿದ್ದೀರಾ
1: ಚೆನ್ನಾಗಿದ್ದೀನಿ ಮೇಡಮ್
0: ಓಕೆ ತಿಂಡಿ ಆಯ್ತಾ
1: ತಿಂಡಿ ಆಯ್ತು ಮೇಡಮ್ ಚಪಾತಿ ಮತ್ತೆ ಜವಳಿಕಾಯಿ ಪಲ್ಯ ಮೇಡಮ್
0: ಓ ಸೂಪರ್ ಓಕೆ ಪ್ರೇಮ ಮ್ಯಾಮ್ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ
1: ಭಕ್ತಿಗೀತೆ ಮೇಡಮ್ ಇವತ್ತು
0: ಹೌದು ಯಾವ ಭಕ್ತಿಗೀತೆಯನ್ನ ಹಾಡ್ತಾ ಇದ್ದೀರಾ
1: ನಾನೊಂದ್ ಶಿವಂದ ಹಾಡ್ತೀನಿ ಮೇಡಮ್
0: ಓಕೆ
1: ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಈಶ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ ಶೂಲಿಕ ಪತ್ರಿಜಿ ನೇತ್ರ ಎಂಬಕ ಜಯ ಮೃತ್ಯುಂಜಯನೇ ಭಕುತಿಗೆ ಬೇಗನೆ ಒಲಿಯುವ ದೇವನೆ ಜಯ ತ್ರಿಪುರಾಂತಕನೇ ಬೇಡಿದ ವರಗಳ ಆಕ್ಷಣ ನೀಡುವ ಸಾಂಬ ಸದಾ ಶಿವನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ ಲೋಕವ ರಕ್ಷಿಪೆ ವಿಷವನೆ ಕುಡಿದ ಕರುಣಾ ಸಾಗರನೇ ಶಂಕರ ಶಶಿಧರ ಗಜಪ ಚರ್ಮಾಂಬರ ಗಂಗಾಧರ ಹರನೇ
0: ಮೇಡಮ್ ಓಕೆ ಸೂಪರ್ ಮ್ಯಾಮ್ ತುಂಬಾ ಚೆನ್ನಾಗಿ ಭಕ್ತಿ ಪೂರ್ವಕವಾಗಿ ಹಾಡನ್ನ ಹಾಡಿದ್ದೀರಾ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ
1: ಧನ್ಯವಾದ ಮೇಡಮ್
0: ಥ್ಯಾಂಕ್ ಯು ಎಸ್ ಪ್ರೇಮ ಅವರು ಕರೆ ಮಾಡಿದ್ರು ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು ಹಾಗೆ ಈಗ ಇನ್ನೊಂದು ಕರೆ ಸಹಿತವಾಗಿದೆ ಅವರನ್ನ ಮಾತನಾಡ್ಸೋಣ ಹಲೋ ನಮಸ್ತೆ
1: ತಿಂಡಿ ಆಯ್ತು ಮೇಡಮ್
0: ತಿಂಡಿ ಆಯ್ತು ಕಲ್ಪನಾ ಮ್ಯಾಮ್ ನಿಮ್ದಾಯ್ತಾ
1: ಮೇಡಮ್ ಆಯ್ತು ಮೇಡಮ್
0: ಓಕೆ ಹಾಗೆ ಇವತ್ತಿನ ಟಾಪಿಕ್
1: ಗೊತ್ತಾಯ್ತಾ
0: ಶುಭೋದಯ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮ್ಯಾಮ್
1: ನಮ್ ಕೇಳಿಸ್ತಿದೆ ಮೇಡಮ್
0: ಓಕೆ ಇವಾಗ ಕೇಳಿಸ್ತಾ ಇದೆ
1: ಮೇಡಮ್ ಭಕ್ತಿಗೀತೆ ಟಾಪಿಕ್ ಅಲ್ಲ ಮೇಡಮ್
0: ಹೌದು ಮ್ಯಾಮ್
1: ಮೇಡಮ್ ನಾನೊಂದು ಗಣಪತಿದು ಅಂತ ತಗೊಂಡಿದ್ದೀನಿ
0: ಓಕೆ
1: ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೆ ನೀ ಹೇಳು ಲೋಕದ ಹನು ಹನುವಿನ ಈ ಅಪರದ ಸಾಧನಕ್ಕೆ ನೀನೆ ಕಾರಣ ನಿನ್ನಲು ಮೇ ನೋಟದ ಒನ್ನವನ್ನು ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ಥ್ಯಾಂಕ್ ಯು ಮೇಡಮ್
0: ಓಕೆ ಧನ್ಯವಾದಗಳು ಚೆನ್ನಾಗಿ ಗಣಪತಿಯ ಹಾಡನ್ನ ಹಾಡಿದ್ರಿ ಕರೆ ಮಾಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಕಲ್ಪನಾ ಮ್ಯಾಮ್ ಎಸ್ ಕಲ್ಪನಾ ಅವರು ಕರೆ ಮಾಡಿದ್ರು ಗಣಪತಿ ದೇವರ ಕುರಿತಾದ ಹಾಡನ್ನ ಹಾಡ್ತಾ ಇದ್ರು ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ ಅವರನ್ನ ಮಾತನಾಡ್ಸೋಣ ಹಲೋ
2: ನಮಸ್ತೆ ಮೇಡಮ್
0: ನಮಸ್ತೆ ಉಮಾ ಮ್ಯಾಮ್ ಹೇಗಿದ್ದೀರಾ
2: ಆರಾಮಿದ್ದೀವಮ್ಮ ಶುಭೋದಯ
0: ನಿಮ್ಗೂ ಕೂಡ ಶುಭೋದಯ
2: ತಿಂಡಿ ಮಾಡಿದ್ರು ಇಲ್ಲಪ್ಪ ದೋಸೆ ಆಗ್ಬೇಕಿನ್ನು ಈ ಹಿಂದೆ ಕಲ್ಪನಾ ನಮ್ ತಂಗಿ ಆಗ್ಬೇಕು ಅವ್ರು ಮಾಡಿದ್ರು ನಮ್ ಹಿಂದೆನೆ ನಮಗೆ ಸಿಕ್ತು ನೋಡಿ
0: ಓಕೆ ಸೂಪರ್ ನೋಡಿ ಹಾಗೆ
2: ಆಷಾಢದ್ರಲ್ಲಿ ಚಾಮುಂಡೇಶ್ವರಿ ಇದಲ್ಲಮ್ಮ ಹಂಗಾಗಿ ಚಾಮುಂಡೇಶ್ವರಿ ತಗೊಂಡಿದ್ದೀನಿ
0: ಓಕೆ
2: ನೋಡಿ

ಇನಿಂತಿ ಹಳು ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಬಾಯಿಲ್ಲಿಯೋ ಕಂದ ಎನ್ನುತ್ತಿಹಳು ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು.

ಬೆಟ್ಟದ ಮೇಲೆ ಮಹಿಷಾಸುರ ಸೋದನೆಯ ವೈಭವ ಲೀಲೆ, ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಸೋದನೆಯ ವೈಭವ ಲೀಲೆ, ಧನುಜ ಸಂಹಾರಿಣಿ ತ್ರಿಭುವನ ಪೋಷಿಣಿ

0: ಧನ್ಯವಾದ ಮೇಡಮ್.
1: ಓಕೆ, ಧನ್ಯವಾದಗಳು ಉಮಾ ಮ್ಯಾಮ್, ಕರೆ ಮಾಡಿದಕ್ಕೆ ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಧನ್ಯವಾದ.
1: ಥ್ಯಾಂಕ್ ಯು. ಎಸ್, ಉಮಾ ಅವರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ ರಕ್ಷಿತ್ ಅವರು.
1: ಸುಧಾ ಮೇಡಮ್, ಹೇಗಿದ್ದೀರಾ?
2: ಆರಾಮಿದ್ದೀವಿ, ನೀವ್ ಹೇಗಿದ್ದೀರಾ?
1: ನಾನ್ ಚೆನ್ನಾಗಿದ್ದೀನಿ. ಶುಭಾ ಅವ್ರಲ್ವಾ?
2: ಹೌದು.
1: ಓಕೆ, ತಿಂಡಿ ಆಯ್ತಾ?
2: ಅಲ್ಲಿ ನಾನು ಯಾವಾಗ್ಲೂ ನಿಮ್ ವಾಯ್ಸ್ ಮಿಸ್ ಮಾಡ್ಕೊಳ್ತಿದ್ದೆ.
1: ಹೆಸರು ಮಿಸ್ ಆಯ್ತು ಆಕ್ಚುಲಿ. ಶುಭಾ ಸುಧಾ ಸ್ವಲ್ಪ ಸಿಮಿಲರ್ ಅನ್ಸುತ್ತೆ, ಸೊ ಹಾಗಾಗಿ ಮಿಸ್ ಆಯ್ತು. ಓಕೆ, ತಿಂಡಿ ಆಯ್ತಾ ಮ್ಯಾಮ್?
2: ಓ, ತಿಂಡಿ ಆಯ್ತು.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಗಿಲ್ಲ, ವಿಷಯ ಊರಲ್ಲಿ ಇದ್ದೆ.
1: ಓಕೆ, ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಭಕ್ತಿ ಗೀತೆಯನ್ನ ಹಾಡ್ಬೇಕು.
2: ಹೌದಾ, ಆಗ್ಲಿ ಹೇಳ್ತೀನಿ. ನ್ಯಾಯ ನೀತಿ ಮೂರ್ತಿ ವೆಚ್ಚ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ನಮೋ ಇನ್ನುವೇ. ನ್ಯಾಯ ನೀತಿ ಮೂರ್ತಿ ವೆಚ್ಚ ಸತ್ಯ ದೈವವೇ ಮಹಾಮಹಿಮ ಮಂಜುನಾಥ ನಮೋ ಇನ್ನುವೇ. ಭೂಮಿಗೆ

0: ಮಹಾಮಹಿಮ ಮಂಜುನಾಥ ನಮೋ ಇನ್ನುವೇ ರಾತ್ರಿ ಕಹಳ ರಾವು ಕುಮಾರ ಸ್ವಾಮಿ ಸ್ನೇಹದಿಂದ ನಲಿಸುವೆವು ಹೆಚ್ಚು ಹೆಚ್ಚಿಗೆ ಮರ್ತೋಗ್ಬಿಡ್ತಲ್ಲ.
1: ಓಕೆ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ,
0: ಅವಕಾಶ ಕೊಟ್ಟಕ್ಕಾಗಿ.
1: ಥ್ಯಾಂಕ್ ಯು. ಎಸ್, ಶುಭ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ.
2: ಹಲೋ,
1: ನಮಸ್ತೆ.
2: ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ. ತಿಂಡಿ ಆಯ್ತಾ ಮೇಡಮ್?
1: ನಮಸ್ತೆ ಬ್ರಹ್ಮಾನಂದ ಸರ್, ತಿಂಡಿ ಆಯ್ತು, ನಿಮ್ದಾಯ್ತಾ?
2: ಹಾ, ನಂದು ಆಯ್ತು ಮೇಡಮ್. ನಮ್ದು ಇವತ್ತು ಉಪ್ಮಾ, ಉಪ್ಮಾ ಉಪ್ಪಿಟ್ಟಮ್ ಉಪ್ಪಿಟ್ಟಮ್ ಉಪ್ಪಿಟ್ಟಮ್ ಗಡ ಧ್ವಜ. ನಿಮ್ದು?
1: ನಮ್ದು ಇವತ್ತು ಅವಲಕ್ಕಿ.
2: ಅವಲಕ್ಕಿ ಪಾವಲಕ್ಕಿ ಕಾಂಚಿನಿ ಮಿನಿಮಿನಿ ಡಾಮ್ ಡೂಮ್ ಡಸ ಪುಸ ಕೊಯ್ಯ ಕೊಟ.
1: ಹೌದು
2: ಮೇಡಮ್, ಇವತ್ತು ಕಾರ್ಗಿಲ್ ವಿಜಯ ದಿನ.
1: ಹೌದು,
2: ಪ್ರಥಮವಾಗಿ ನಾವೆಲ್ಲರೂ ನಮ್ಮ ಹುತಾತ್ಮರಾದ ಸೈನಿಕರಿಗೆ, ಈಗಿರುವ ಸೈನಿಕರಿಗೆ ಅಭಿನಂದನೆ ಮತ್ತು ನಮನವನ್ನ ಸಲ್ಲಿಸೋಣ.
1: ನಿಜ ನಿಜ ಸರ್.
2: ಮತ್ತು ನಿಜವಾಗ್ಲೂ ನಾವು ನೆನ್ಪಿಟ್ಕೊಳ್ಬೇಕಾದ ದಿನ.
1: ಹೌದು,
2: ನಮ್ಮ ಎಲ್ಲಾ ಸೈನಿಕರಿಗೆ ವಿಶೇಷವಾಗಿ ನಮನಗಳನ್ನು ಸಲ್ಲಿಸೋಣ. ಇವತ್ತು ಭಕ್ತಿಗೀತೆ ಹಾಡ್ಬೇಕಲ್ಲ?
1: ಹೌದು ಸರ್.
2: ಆಯ್ತು, ಇವತ್ತೆಲ್ಲ ಚೆನ್ನಾಗಿರ್ಲಿ ಅಂತ ಹೇಳಿ ಗಣಪತಿದು ಒಂದು ಭಕ್ತಿಗೀತೆ ಹಾಡ್ಬಿಡ್ತೀನಿ. ಇದು ಗಣಪತಿ ಬಗ್ಗೆ ಹಾಡ್ತಾ ಇದ್ದೀನಿ ಮೇಡಮ್.
1: ಓಕೆ ಸರ್.
2: ಶರಣು ಸಿದ್ಧಿ ವಿನಾಯಕ

0: ಆಯ್ತು ಮೇಡಮ್.
1: ಓಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸರ್, ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್, ಇದಕ್ಕೆಲ್ಲ ಎಫ್ಎಂ ಏ ಕಾರಣ.
1: ಓಕೆ, ಧನ್ಯವಾದಗಳು. ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ,
2: ಹಲೋ,
1: ನಮಸ್ತೆ.
2: ಹೊಳ್ರು ಹೇಗಿದ್ದೀರಾ?
1: ನಾನ್ ಚೆನ್ನಾಗಿದ್ದೀನಿ. ರಾಘವೇಂದ್ರ ಸರ್, ನೀವ್ ಹೇಗಿದ್ದೀರಾ?
2: ತಿಂಡಿ
1: ಆಯ್ತು ಸರ್, ನಿಮ್ದಾಯ್ತಾ?
2: ಎಂತ ಸ್ಪೆಷಲ್ ಇವತ್ತು? ಸಂಡೆ ಸ್ಪೆಷಲ್.
1: ಸಂಡೆ ಸ್ಪೆಷಲ್ ಅವಲಕ್ಕಿ. ನಿಮ್ದೆಂತ?
2: ಇವತ್ತು ನಮ್ದು ಇದೆ ಈರುಳ್ಳಿ ದೋಸೆ.
1: ಈರುಳ್ಳಿ ದೋಸೆ, ಓಕೆ, ಸೂಪರ್.
2: ಚಟ್ನಿ.
1: ಓಕೆ,
2: ಹಾಗೆ ಕಪ್ ಚಾ.
1: ಏನ್ ಸರ್?
2: ಒಂದು ಕಪ್ ಚಾ.
1: ಒಂದು ಕಪ್ ಚಾ, ಓಕೆ.
2: ಇವತ್ತು ಎಂತ ಪ್ರೋಗ್ರಾಮ್ ಮಾಡುವ?
1: ಇವತ್ತು ಭಕ್ತಿ ಗೀತೆಗಳನ್ನ ಹಾಡಬೇಕು.
2: ಅದರ ಗಾನ
1: ಏನು?
2: ಅದರ ಗಾನ ಪ್ರೋಗ್ರಾಮ್ ಅಂತಲೇ ಹಾಕಿದ್ದೀರಾ ಪಾರ್ಲಿ ಗ್ರೂಪ್ ಅಲ್ಲಿ.
1: ಅದರ ಗಾನ ಆಗ್ಬಿಟ್ಟಿದ್ಯಾ? ಓಕೆ ಓಕೆ. ಓಕೆ,
2: ನೀವು ಭಕ್ತಿ ಗೀತೆ ಮೇಡಮ್?
1: ಹೌದು.
2: ಕರುಣೆ ತೋರಿ ಸಮ್ಮ ತಾಯಿ ಗೌರಮ್ಮ, ಶರಣೆಂದು ಬಂದೆ ನಮ್ಮ, ಸೌಭಾಗ್ಯ ನೀಡು ಸುಖ ಶಾಂತಿ ನೀಡು, ಬಾಳನ್ನು ಬೆಳಗು ಬಾಮ, ಶರಣೆಂದು ಬಂದೆ ನಮ್ಮ. ಧನ್ಯವಾದ.
1: ಓಕೆ, ಧನ್ಯವಾದಗಳು ಸರ್. ಎಸ್ ರಾಘವೇಂದ್ರ ಅವರು ಕರೆ ಮಾಡಿದ್ರು, ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ,
3: ಹಲೋ,
1: ನಮಸ್ತೆ.
3: ನಮಸ್ತೆ ರೀ. ಹರಮ
1: ಆರಾಮಿದೀವಿ. ಅಕ್ಕ ಮಹಾದೇವಿ ಅವರೇ, ಹೇಗಿದ್ದೀರಾ?
3: ನಾವು ಚೆನ್ನಾಗಿದ್ದೇವ್ರಿ.
1: ಓಕೆ, ತಿಂಡಿ ಆಯ್ತಾ?
3: ತಿಂಡಿ ಆಯ್ತು.
1: ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಾ ಮ್ಯಾಮ್?
3: ಇವತ್ತು ಭಕ್ತಿ ಗೀತೆ ಅಲ್ರಿ ಹಾಡೋದು?
1: ಹೌದು,
3: ಭಕ್ತಿ ಗೀತೆ ಹಾಡ್ತೀನಿ, ಗಣೇಶನ ಹಾಡು ಹಾಡ್ತೀನಿ.
1: ಓಕೆ,

ಡಿಂ ಡಿಂ ಡಿಂ ಡಿಂ ನಾದ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಏ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಏ ಪ್ರಭು ನಿಮಗಿದು ನಮ್ಮ ನಮಸ್ಕಾರ ಓಂಕಾರ ನಾದ ಪ್ರಿಯ ಏ ಗಣಪ ಸಾಕಾರ ವಂದನೆ ಏ ಗಣಪ ನಗುಮುಖದಿಂದ ಜಗವನ ನೋಡುತ್ತ ಮಂದಹಾಸದಲ್ಲಿ ಕುಳಿತಿಹ ದೇವ ಅಭಯ ಹಸ್ತವ ನೀಡು ಚೈತನ್ಯವ ನೀಡುವ ಡಿಂ ಡಿಂ ಡಿಂ ಡಿಂ ನಾಥ ಸ್ವರೂಪ.

0: ಜಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿಂದ ದೀಪವ ಹಚ್ಚಿ ಕರ್ಪೂರ ಧಾರತಿ ನಿತ್ತವು ಇಸಿ ಜಯ ಜಯ ಹಣ್ಣೋಣ ಗಡಪ ಜಯ ಜಯ ಹಣ್ಣೋಣ. ಹಲೋ.
1: ಓಕೆ, ಚೆನ್ನಾಗಿ ಹಾಡನ್ನು ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಥ್ಯಾಂಕ್ ಯು. ಎಸ್, ಅಕ್ಕ ಮಹಾದೇವಿ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
2: ಗುಡ್ ಮಾರ್ನಿಂಗ್ ರಕ್ಷಿತಾ.
1: ಗುಡ್ ಮಾರ್ನಿಂಗ್ ಕುಸುಮ ಮ್ಯಾಮ್, ಹೇಗಿದ್ದೀರಾ?
2: ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
1: ನಾನು ಕೂಡ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ?
2: ತಿಂಡಿ ರಾಗಿ ತಾಲಿಪಟ್ಟು ಕಾಯಿ ಚಟ್ನಿ.
1: ಓ ಸೂಪರ್. ನಮ್ದು ಇವತ್ತು ಅವಲಕ್ಕಿ.
2: ವೆರಿ ಗುಡ್. ಭಕ್ತಿ ಗೀತೆ ಇವತ್ತು, ಭಕ್ತಿ ಧಾರೆ ಅರಿಯುತ್ತೆ ಎಲ್ಲರ ಮನದಲ್ಲೂ.
1: ಹೌದು,
2: ನಾನು ಶಾರದಾ ಮಾತೆದೊಂದು ಹಾಡಾಡ್ತೇನೆ.
1: ಓಕೆ.
2: ಕಣ್ತುಂಬಾ ನೋಡುವ ಶಾರದೇ, ನಿನ್ನ ಮನ ತುಂಬಿ ಹಾಡುವ ಶಾರದೇ,

0: కరుణామణి కరుణమూర్తి పరమజ్ఞాని నిదువారం మా తాయివ నిదువారం మా కంటుంబాదోడువాసే శారదే నిన్నామన తుంబి హాడువాసే శారదే. ಥ್ಯಾಂಕ್ ಯು
1: ರಕ್ಷಿತಾ. ಓಕೆ ಥ್ಯಾಂಕ್ ಯು ಮ್ಯಾಮ್, ತುಂಬ ಚೆನ್ನಾಗಿ ಹಾಡನ್ನು ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು.
1: ಎಸ್, ಕುಸುಮ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ ಹಲೋ ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ ಸೌಮ್ಯ ಮ್ಯಾಮ್, ಹೇಗಿದ್ದೀರಾ?
3: ಆರಾಮಿದ್ದೀರಿ ಮೇಡಮ್? ನಾಷ್ಟ ಆಯ್ತರಿ ತಮ್ದು?
1: ನಮ್ದಾಯ್ತ್ರಿ, ನಿಮ್ದಾಯ್ತಾ?
3: ನಮ್ದು ಆಯ್ತ್ರಿ. ನಾವು ಎಲ್ಲ ಮಿಕ್ಸ್ ಹಿಟ್ಟಿಂದ ದೋಸೆ ಮಾಡ್ಕೊಂಡು ತಿಂದೆವು.
1: ಸೂಪರ್ ರೀ.
3: ಓಕೆ ಮೇಡಮ್,
1: ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದ್ದಲ್ಲೇನ್ರಿ?
3: ಗೊತ್ತು ಮೇಡಮ್, ಹೇಳ್ತೇನೆ.
1: ಓಕೆ.
3: ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕು ತೋರಿ ನಡೆಸುವ ಯೋಗಿ ವರ್ವನೇ. ಕಲ್ಲು ಮುಳ್ಳು ಏನೇ ಇರಲಿ ಬಾಳದಾರಲಿ, ನಿನ್ನ ಕೃಪೆ ಇಂದ ಎಲ್ಲ ಶ್ರಮಗಳಾಗಲಿ. ದಾರಿ ಕಾಣದಾಗಿದೆ ರಾಘವೇಂದ್ರನೇ. ಓಕೆ ಮೇಡಮ್.
1: ಓಕೆ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
3: ನಮಸ್ತೆ ಮೇಡಮ್.
1: ನಮಸ್ತೆ. ಎಸ್, ಸೌಮ್ಯ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
4: ಹಲೋ,
1: ನಮಸ್ತೆ.
4: ನಮಸ್ತೆ ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
1: ನಮಸ್ತೆ ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಾ?
4: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರ ಮೇಡಮ್?
1: ನಾವು ಕೂಡ ಚೆನ್ನಾಗಿದ್ದೀವಿ ಸರ್.
4: ಹಾ ಮೇಡಮ್,
1: ಇವತ್ತಿನ ಟಾಪಿಕ್ ಗೊತ್ತಾಯ್ತಾ?
4: ಹ್ಞೂ ಮೇಡಮ್, ಭಕ್ತಿಗೀತೆ ಆಡ್ಬೇಕಲ್ವಾ ಮೇಡಮ್?
1: ಹೌದು.
4: ನಾನು ಚೆಲ್ಲಿದ ರಕ್ತ ಚಿತ್ರದಲ್ಲೇ ಒಂದು ತಗೊಂಡಿದ್ದೀನಿ ಮೇಡಮ್, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿರೋದು. ಶಿವನೊಲಿದರೆ ಭಯವಿಲ್ಲ, ಶಿವ ಮುನಿದರೆ ಬದುಕಿಲ್ಲ, ಶಿವನಲ್ಲದೆ ಅರನಲ್ಲದೆ ಗತಿಯಾರು ನಮಗಿಲ್ಲ. ಜಟೆಯಲ್ಲೇ ಕಟ್ಟಿದ ನದಿಯ ತಲೆಯಲ್ಲೇ ಮುಡಿದ ಶಶಿಯ, ಜಟೆಯಲ್ಲೇ ಕಟ್ಟಿದ ನದಿಯ ತಲೆಯಲ್ಲೇ ಮುಡಿದ ಶಶಿಯ, ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ. ಅಮ್ಮಮ್ಮ ಅವನ ಮೈಮೇನು ನೀನು ಬಲ್ಲೆಯ. ಶಂಭೋ ಶಂಕರ ಮಹಾದೇವ ಶಿವ, ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ ಶಿವ, ಶಂಭೋ ಶಂಕರ ಮಹಾದೇವ. ಪಟ್ಟೆ ಪೀತಾಂಬರವಿಲ್ಲ, ಬಂಗಾರದ ಒಡವೆಗಳಿಲ್ಲ, ಪಟ್ಟೆ ಪೀತಾಂಬರವಿಲ್ಲ, ಬಂಗಾರದ ಒಡವೆಗಳಿಲ್ಲ, ಬೂದಿಯನ್ನು ಬಳಿದು ಮೈಗೆಲ್ಲ ವಿಷ ಸರ್ಪ ಹಿಡಿದು ಕೊರಳಲ್ಲಿ ಸುತ್ತಿಕೊಂಡನು, ಹಿಮಗಿರಿಯ ಏರಿ ಆಯಾಗಿ ಕುಳಿತನು. ಜಟೆಯಲ್ಲೇ ಕಟ್ಟಿದ ನದಿಯ ಹಣೆಯಲ್ಲೇ ಮುಡಿದ ಶಶಿಯ, ಕಣ್ಣೊಳಗೆ ಉರುವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ. ಅಮ್ಮಮ್ಮ ಅವನ ಮೈಮೇನು ನೀನು ಬಲ್ಲೆಯ.
1: ಓಕೆ ಜಯಂತ್ ಸರ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
4: ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಅವಕಾಶ ಕೊಟ್ಟಿಕ್ಕೆ.
1: ಥ್ಯಾಂಕ್ ಯು. ಎಸ್, ಸುಬ್ರಹ್ಮಣ್ಯ ಜಯಂತ್ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ, ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಬ್ರೇಕ್ ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಮಧುರ ಗಾನ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನ್ನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
6: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
7: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
6: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
8: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
9: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ఎస్ వెల్కమ్ బ్యాక్ టు రేడియో శివమొగ్గ 90.8 ఎఫ్ఎం ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಾನು ನಮ್ಮ ಬಾನುಲಿ ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಮಧುರ ಗಾನ ಕಾರ್ಯಕ್ರಮ. ಸ್ನೇಹಿತರ ಇವತ್ತಿನ ನಮ್ಮ ಈ ಮಧುರ ಗಾನ ಕಾರ್ಯಕ್ರಮದಲ್ಲಿ ಇವತ್ತು ನಾನು ತಂದಂತಹ ವಿಷಯ ಯಾವುದಪ್ಪ ಅಂತ ಹೇಳಿದ್ರೆ ಭಕ್ತಿ ಗೀತೆಗಳನ್ನ ಹಾಡಬೇಕು ಅನ್ನೋದಾಗಿ. ಹಾಗೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಭಕ್ತಿ ಗೀತೆಗಳನ್ನ ಭಕ್ತಿ ಪೂರ್ವಕವಾಗಿ ಮನ ತುಂಬಿ ಹಾಡ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ ಹಲೋ
1: ಹಲೋ, ನಮಸ್ಕಾರ.
0: ನಮಸ್ತೆ, ಗುಡ್ ಮಾರ್ನಿಂಗ್.
1: ನಾವು ಶಿವಮೊಗ್ಗದಿಂದ.
0: ಶಿವಮೊಗ್ಗದಿಂದ ಯಾರು?
1: ಹೌದು, ಮುಕ್ತ ಅಂತ ಹೇಳಿ.
0: ಏನು ಮುಕ್ತ ಮೇಡಮ್, ಹೇಗಿದ್ದೀರಾ? ವಾಯ್ಸ್ ತುಂಬಾ ಬ್ರೇಕ್ ಆಗ್ತಿದೆ ಮ್ಯಾಮ್, ಸರಿಯಾಗಿ ಕೇಳಿಸ್ತಾ ಇಲ್ಲ ನಿಮ್ಮ ಧ್ವನಿ.
1: ಹೌದಾ? ಓಕೆ, ಈಗ
0: ಓಕೆ, ಇವಾಗ ಪರವಾಗಿಲ್ಲ.
1: ಓಕೆಯಾ?
0: ಓಕೆ. ಸೊ ತಿಂಡಿ ಆಯ್ತಾ?
1: ತಿಂಡಿ ಆಯ್ತು, ರೊಟ್ಟಿ ಮಾಡಿದ್ದೆ. ನೀವೇನ್ ತಿಂದ್ರಿ?
0: ನಮ್ದು ಇವತ್ತು ಅವಲಕ್ಕಿ.
1: ಅವಲಕ್ಕಿ? ಓಕೆ ಓಕೆ
0: ಓಕೆ.
1: ಮತ್ತೆ
0: ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಹಾ ಗೊತ್ತು ಗೊತ್ತು, ಅದು ಭಕ್ತಿ ಗೀತೆ ಹೇಳೋದಲ್ಲ.
0: ಹೌದು ಹೌದು.

0: ಓಕೆ, ಥ್ಯಾಂಕ್ ಯು ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಶಿವಮೊಗ್ಗದಿಂದ ಮುಕ್ತಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ ರಕ್ಷಿತಾ.
0: ಶಾಂತಾ ಮೇಡಮ್ ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ?
0: ನಾವು ಕೂಡ ಚೆನ್ನಾಗಿದ್ದೀವಿ. ತಿಂಡಿ ಆಯ್ತಾ?
1: ತಿಂಡಿ ತಿನ್ಬೇಕು, ಮಂಡಕ್ಕಿ ಉಸ್ಲಿ ಚಿತ್ರನ್ನ.
0: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಗೊತ್ತಾಯ್ತು ಎಲ್ಲರಿಗೂ. ಗುಡ್ ಮಾರ್ನಿಂಗ್. ನಿಮ್ದು ತಿಂಡಿ?
0: ನಮ್ದು ಅವಲಕ್ಕಿ.
1: ಅವಲಕ್ಕಿ ಗೊತ್ತಾಯ್ತು ರಕ್ಷಿತಾ.
0: ಓಕೆ ಹಾಡಿ ಮ್ಯಾಮ್.
1: ಶಿವನ ಹೊತ್ತ ಶಿವ ಭಕ್ತ ನಂದೀಶ, ಶರಣು ಶರಣು ನೀ ನೀಡೋ ಸಂತೋಷ, ಜಗದ ಜನರ ಮನಕ್ಕೆ ಕೊಡಲು ಸುಖ ಶಾಂತಿ, ಭುವಿಗೆ ನೀನು ಬಂದ ದಿನವೇ ಸಂಕ್ರಾಂತಿ. ಶಿವನ ಹೊತ್ತ ಶಿವ ಭಕ್ತ ನಂದೀಶ.

0: ಹೂವಿನಂತ ಮನದವನೇ ಬಸವಣ್ಣ, ಶಿವನ ಹೊತ್ತ ಶಿವಭಕ್ತ ನಂದೀಶ, ಶರಣು ಶರಣು ನೀ ನೀಡು ಸಂತೋಷ. ಥ್ಯಾಂಕ್ ಯು ರಕ್ಷಿತಾ.
1: ಓಕೆ, ಧನ್ಯವಾದಗಳು ಶಾಂತಮ್ಮ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಥ್ಯಾಂಕ್ ಯು.
1: ಥ್ಯಾಂಕ್ ಯು ಶಾಂತ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
2: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಮೀನಾ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೇವೆ.
1: ಓಕೆ, ತಿಂಡಿ ಆಯ್ತಾ?
2: ತಿಂಡಿ ಆಯ್ತು.
1: ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಭಕ್ತಿಗೀತೆ ಅಲ್ವಾ?
1: ಹೌದು, ಭಕ್ತಿಗೀತೆ.

ಕತ್ತಲಲ್ಲಿ ಸಿಲುಕಿದೆ ಬಳಲಿ ಬೆಂಡದೆ ನಿನ್ನ ಚೈತನ್ಯದ

ನಿನ್ನ ಸಾನಿಧ್ಯವನಿರುತ ನೀಡು ಜ್ಞಾನ ರೂಪನೆ ಅಮರನಾಗಿ ಎಲ್ಲರಲ್ಲೂ ನವ ಸ್ಫೂರ್ತಿ ನೀಡಿಹೇ ಚಂಚಲತೆಯ ಬಿಡಿಸಿ ಮನಕ್ಕೆ ಧೈರ್ಯ ಸ್ಥೈರ್ಯವ ನೀಡಿಹೇ ಹೇ ಗುರುವೇ ಜ್ಞಾನದಾತನೆ ಸಾ

0: ಓಕೆ ಮೀನಾ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
1: ಗುರು ಪೂರ್ಣಿಮಾ ಅಲ್ವೇ, ಅದಕ್ಕೆ ಗುರುಗಳನ್ಕೊಂಡೇ.
0: ಸೂಪರ್, ಧನ್ಯವಾದಗಳು ಮೀನಾ ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಎಸ್, ಮೀನಾ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತಾಡ್ಸೋಣ. ಹಲೋ. ಓಕೆ, ಕರೆ ಕಟ್ ಆಗಿದೆ. ಸೊ ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಡನ್ನ ಕೂಡ ಹಾಡಬಹುದಾಗಿದೆ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ.
2: ಹಲೋ. ಹಲೋ,
0: ನಮಸ್ತೆ.
2: ನಮಸ್ತೆ
0: ವೇದಾ ಮೇಡಮ್, ಹೇಗಿದ್ದೀರಾ?
2: ನಾನು ಚೆನ್ನಾಗಿದ್ದೀನಿ.
0: ಓಕೆ, ತಿಂಡಿ ಆಯ್ತಾ? ನಮ್ದು ಕೂಡ ಆಯ್ತು, ತಿಂಡಿ ಆಯ್ತು. ನಮ್ದು ತಿಂಡಿ ಇವತ್ತು ಅವಲಕ್ಕಿ. ಓಕೆ, ಸೊ ಹಾಗೆ ಮೇಡಮ್, ಇವತ್ತಿನ ಟಾಪಿಕ್ ಗೊತ್ತಾಗಿದೆ
2: ಅಲ್ವಾ?
0: ಹೌದು. ಓಕೆ, ಹಾಡಿ ಮ್ಯಾಮ್.
2: ಇದು ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ, ನೂರಾರು ಹೆಸರು ಶಿವನಿಗೆ, ನೂರಾರು ಹೆಸರು ನಂಜುಂಡೇಶ್ವರನಿಗೆ, ಧ್ರುವನೆದವರ ಮನದಾಗಿ. ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ, ನೂರಾರು ಹೆಸರು ಶಿವನಿಗೆ, ನೂರಾರು ಹೆಸರು ನಂಜುಂಡೇಶ್ವರನಿಗೆ, ಧ್ರುವನು ನೆನೆದವರ ಮನದಾಗಿ. ಮೊಗ್ಗಲ್ಲೇ ಕುಳಿತವನೆ, ಹೂವಲ್ಲೇ ನಗತಾನೆ, ಹಾಯಾಗಿ ಹಾಯಾಗಿ ಮಲಗೋನೆ, ಮಾಯಾಗಿ ಹಾಯಾಗಿ ಮಲಗೋನೆ, ಮಹದೇವನ ಸಿಟ್ಟು ಕೂಗಲು ಬರುತ್ತಾನೆ. ಬಿಳಿಯಲ್ಲಿ ಹಸಿರಾಗಿ, ನವಿಲಲ್ಲಿ ಕಣ್ಣಾಗಿ, ಕೋಗಿಲೆ ದನಿಯ ಇಂಪಾಗಿ, ಕೋಗಿಲೆ ದನಿಯ ಇಂಪಾಗಿ, ಕೇಳೋರ ಮನಸ್ಸಿಗೆ ತಂದಾನೆ ಆನಂದ. ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ, ನೂರಾರು ಹೆಸರು ಶಿವನಿಗೆ, ನೂರಾರು ಹೆಸರು ನಂಜುಂಡೇಶ್ವರನಿಗೆ, ಭಗವಾನ ನೆನೆದವರ ಮನದಾಗಿ. ಧನ್ಯವಾದ.
0: ಓಕೆ, ಧನ್ಯವಾದಗಳು ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಧನ್ಯವಾದಗಳು, ನಂಗೆ ಹಾಡ ತುಂಬಾ ಇಷ್ಟ.
0: ಓಕೆ ಓಕೆ, ಸೂಪರ್. ಎಸ್, ವೇದಾ ಅವರು ಕರೆ ಮಾಡಿದ್ರು, ಹಾಗೇನೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಇವರನ್ನ ಮಾತನಾಡ್ಸೋಣ. ಹಲೋ. ಹಲೋ. ಹಲೋ
3: ಮೇಡಮ್.
0: ಗುಡ್ ಮಾರ್ನಿಂಗ್ ರೇಖಾ ಮ್ಯಾಮ್, ಹೇಗಿದ್ದೀರಾ? ತಿಂಡಿ ಆಯ್ತಾ?
3: ಮೇಡಮ್, ಬಿಂದಾಸ್ ಕಾರ್ಯಕ್ರಮಕ್ಕೆ ನಮಸ್ಕಾರಗಳು.
0: ನಮಸ್ತೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಹಾ ಮೇಡಮ್, ಗೊತ್ತಾಯ್ತು. ತುಂಬಾ ಟ್ರೈ ಮಾಡ್ತಾ ಇದ್ದೆ.
0: ಓಕೆ, ಹಾಡಿ ಮ್ಯಾಮ್.
3: ಹಾ ಓಕೆ ಮ್ಯಾಮ್.

0: शंभो शंभो शंभो महादेवा शंभो ಸಾಕು ಮೇಡಮ್ ಇಷ್ಟೇ.
1: ಓಕೆ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಮೇಡಮ್, ನಿಮಗೂ ಕೂಡ
1: ಥ್ಯಾಂಕ್ ಯು. ಎಸ್ ರೇಖ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
3: ಹಲೋ,
1: ನಮಸ್ತೆ.
3: ನಮಸ್ತೆ ಮೇಡಮ್, ಆರಾಮಿದ್ದೀರಿ?
1: ನಾವು ಆರಾಮಿದ್ದೀವಿ. ಯಾರಿದು?
3: ಸುಮಾ ಪಾಟೀಲ್.
1: ಸುಮಾ ಮ್ಯಾಮ್, ಹೇಗಿದ್ದೀರಾ? ತುಂಬಾ ದಿನ ಆಗಿತ್ತು ಕರೆ ಮಾಡಿ.
3: ಹೌದು, ಮೊನ್ನೆ ಹಿಂದಿ ಇದ್ದಿದ್ದಾಗನೇ ಮಾಡಿದೆ, ಕಾಲ್ ಸಿಗ್ಲೇ ಇಲ್ಲ.
1: ಓಕೆ,
3: ಮತ್ತೆ ಆರಾಮಿದ್ದೀರಿ?
1: ನಾವು ಆರಾಮಿದ್ದೀವಿ ಮ್ಯಾಮ್. ತಿಂಡಿ ಆಯ್ತಾ?
3: ಹಾ ಆಯ್ತು. ಇವತ್ತು ಅಂದ್ರೆ ನಿನ್ನೆ ಏಕಾದಶಿ ಇತ್ತಲ್ಲ, ಇವತ್ತು ಊಟನ ಆಗ್ಬಿಡ್ತು.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಹಾ, ಭಕ್ತಿ ಗೀತೆ ಹೇಳ್ಬೇಕಲ್ಲ.
1: ಹೌದು,
3: ಹಾ ಹೇಳ್ತೇನೆ ನೋಡ್ರಿ. ಹೇಳ
1: ಹೇಳಿ ಹೇಳಿ ಮ್ಯಾಮ್.
3: ಓಂಕಾರ ತಾನು ಮಾಡಿದ ಶ್ರೀಪಾದ ವಲ್ಲಭ, ಇಂಪಾಗಿ ಗಾನ ಮಾಡಿದ ಶ್ರೀಪಾದ ವಲ್ಲಭ, ಇಂಪಾಗಿ ಗಾನ ಮಾಡಿದ ವೀಣಾ ತಂತಿಗಳಿಲ್ಲದ ಓಂ ಎಂಬುನಾದ.

0: ಹೃದಯದೊಳಗೆಲಸಿ ಶ್ರೀಪಾದವಲ್ಲಭ ದೇಹದಂಬಲ ಬೀಳಿಸಿ ಇದ್ದು ಇಲ್ಲದೆ ಆತ್ಮ ಶ್ರದ್ಧೆಯು ಮಾಡದೆ ಇದ್ದು ಇಲ್ಲದೆ ಆತ್ಮ ಶ್ರದ್ಧೆಯು ಮಾಡದೆ ಭವಬಾಧೆ ಬಿಡಿಸುವಂತ ಶ್ರೀಪಾದವಲ್ಲಭ ಇಂಪಾಗಿ ಗಾನ ಮಾಡಿದ ಪರಮ ಪ್ರಾವಲವಾಯಿತು ಈ ನರ ಜನ್ಮ ಆತ್ಮನೆಂಬರಿವಾಯಿತು ಪರಮ ಪಾವನವಾಯಿತು ಈ ನರ ಜನ್ಮ ಆತ್ಮನೆಂಬರಿವಾಯಿತು ಗುರು ಕನ್ಯೇಶನೆ ತಾನಿಯಾಗುವಂತ ಓಂಕಾರ ತಾನು ಮಾಡಿದ ಶ್ರೀಪಾದವಲ್ಲಭ ಇಂಪಾಗಿ ಗಾನ ಮಾಡಿದ. ಥ್ಯಾಂಕ್ ಯು ಮೇಡಮ್.
1: ಓಕೆ, ಥ್ಯಾಂಕ್ ಯು ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ಸುಮಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಎಲ್ಲರೂ ಕೂಡ ಭಕ್ತಿ ಗೀತೆಗಳನ್ನ ತುಂಬಾ ಚೆನ್ನಾಗಿ ಹಾಡ್ತಿದ್ದಾರೆ. ಸೊ ಹಾಗಿದ್ರೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಚಿಕ್ಕ ಬ್ರೇಕ್ ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಮಧುರ ಗಾನ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
3: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000+ ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
7: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
4: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋದ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
7: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋದ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
4: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
7: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8277736465 ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
4: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.

0: Yes, welcome back to Radio Shivamogga 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಮಧುರ ಗಾನ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಮಧುರ ಗಾನ ಕಾರ್ಯಕ್ರಮದಲ್ಲಿ ಇವತ್ತು ಭಕ್ತಿಗೀತೆಗಳನ್ನ ಹಾಡ್ತಾ ಇದ್ವಿ. ಸೊ ಎಲ್ಲರೂ ಕೂಡ ತುಂಬಾ ಒಳ್ಳೊಳ್ಳೆ ಭಕ್ತಿಗೀತೆಗಳನ್ನ ಹಾಡ್ತಾ ಇದ್ರು. ಹಾಗಿದ್ರೆ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
1: ಹಲೋ, ನಮಸ್ಕಾರಗಳು.
0: ನಮಸ್ತೆ ಸತೀಶ್ ಸರ್, ಹೇಗಿದ್ದೀರಾ?
1: ನಾವು ಚೆನ್ನಾಗಿದ್ದೇವೆ. ಹೊಳ್ಳರು ಹೇಗಿದ್ದೀರಾ?
0: ನಾವು ಕೂಡ ಚೆನ್ನಾಗಿದ್ದೀವಿ ಸರ್.
1: ಹೌದಾ?
0: ತಿಂಡಿ ಆಯ್ತಾ?
1: ತಿಂಡಿ ಆಯ್ತ್ರಿ.
0: ಓಕೆ.
1: ಇವತ್ತು ಉತ್ತಪ್ಪ.
0: ಏನು?
1: ಉತ್ತಪ್ಪ ದೋಸೆ. ಉತ್ತಪ್ಪ.
0: ಓಕೆ ಓಕೆ. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ? ಗೊತ್ತಾಗಿಲ್ವಾ? ಇವತ್ತು ಭಕ್ತಿಗೀತೆ.
1: ನಿಮ್ದು ತಿಂಡಿ?
0: ತಿಂಡಿ ನಮ್ದು ಇವತ್ತು ಅವಲಕ್ಕಿ ಸರ್.
1: ಅವಲಕ್ಕಿ? ಕೃಷ್ಣ ಪ್ರಿಯ ತಿಂಡಿ ಮಾಡಿದ್ರಾ?
0: ಹೌದು ಹೌದು.
1: ಆಗ್ಲಿ, ಕೃಷ್ಣನ ಅನುಗ್ರಹ ಆಯ್ತು ಬಿಡಿ.
0: ಓಕೆ. ಸೊ ಹಾಗೆ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಹಾ, ಭಕ್ತಿ ಪರವಶ ಗಾನಗಳು.
0: ಹೌದು ಹೌದು.
1: ಕ್ಲಿಯರ್ ಕೇಳ್ತಾ ಇದೆ ಅಲ್ಲ ಮೇಡಮ್?
0: ಕೇಳಿಸ್ತಾ ಇದೆ ಸರ್.
1: ಆಚೆಗೆ ಕೇಳ್ತಾ ಇದೆಯಾ?
0: ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ.
1: ಒಂದು ಹಾಡನ್ನ ನಮ್ಮ ಇಷ್ಟ ದೇವರು ಗುರುರಾಯರು.
0: ಓಕೆ, ಹಾಡಿ ಸರ್.
1: ಅವರದ್ದು ಒಂದು ಸಣ್ಣ ಪ್ರಯತ್ನ ಮಾಡುವ.
0: ಓಕೆ, ಹಾಡಿ ಸರ್.

0: ತನಕ ಪಾದವ ಬಿಡುವವ ನಾನಲ್ಲ, ನೀನು ನಾನು ಒಂದೇ, ಏನು ಹೊನ್ನು ಮಣ್ಣು ಸರಿಸಮವೇನು, ಎಲ್ಲ ಬಲ್ಲ ತಂದೆ ನೀನು, ನಿನಗೆ ಮೌನ ಸರಿಯೇನು.
1: ಓಕೆ ಸೂಪರ್ ಸರ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
2: ಅಮೋಘವಾಗಿ ಹಾಡಿದ್ದಾರೆ ನಮ್ಮ ಅಣ್ಣವರು.
1: ಹೌದು ಹೌದು ಸರ್, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಸತೀಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೇನೇ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
3: ಹಲೋ, ನಮಸ್ತೆ. ಅಬ್ಬಾ ಈಗ ಸಿಕ್ತಪ್ಪ ಅಂತ.
1: ನಮಸ್ತೆ ವೀಣಾ ಮ್ಯಾಮ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ ರಕ್ಷಿತಾ.
1: ಓಕೆ ತಿಂಡಿ ಆಯ್ತಾ?
3: ಅಯ್ಯೋ ತಿಂಡಿ ತಿಂದೆ ಕಾಯ್ತಾ ಇದೀನಿ, ಇದು ಅವಾಗ್ಲಿಂದ ಮಾಡಿ ನಾವು ಬಂದ್ ಮನೇಲಿ ಎಲ್ಲರೂ ಬೈತಿದ್ದಾರೆ, ಬಂದ್ ತಿಂಡಿ ತಿನ್ನಕ್ಕಾಗಲ್ವ ಅಂತಾರೆ ನನಗೆ. ಲೈನ್ ಸಿಗ್ಬೇಕಲ್ಲ ಇವತ್ತು. ನಾವು ಎಲೆ ಪಾಯಸ ಅಂತಾರಲ್ಲ ಅಂದ್ರೆ ಸ್ವೀಟ್ ಅಲ್ಲ, ಎಲೆ ಪಾಯಸ ಮಾಡ್ತಾರಲ್ಲ ಅದು ಮಾಡಿದ್ವಿ.
1: ಓಕೆ ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಗೊತ್ತಾಯ್ತಪ್ಪ, ಈಗ ಒಂದು ಹಾಡು ಹಾಡ್ತಾ ಇದೀನಿ.
1: ಓಕೆ.
3: ಜಗದೀಶ್ವರ ಶಂಕರ ನಿನ್ನ ನಾಮವೇ ಬೆಳಕಿನ

0: ನಾಮವೇ ಬೆಳಕಿನ ಕಿರಣ, ನಿನ್ನ ನಾಮವೇ ಬೆಳಕಿನ ಕಿರಣ. ಧನ್ಯವಾದನಪ್ಪ.
1: ಓಕೆ, ಧನ್ಯವಾದಗಳು ಬೀನಾ ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಓಕೆ, ಥ್ಯಾಂಕ್ ಯು.
1: ಥ್ಯಾಂಕ್ ಯು. ಎಸ್, ಅಬೀನಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
2: ಹಲೋ, ನಮಸ್ತೆ ಮೇಡಮ್. ಸತೀಶ್ ವಿದ್ಯಾನಗರ.
1: ನಮಸ್ತೆ ಸತೀಶ್ ಸರ್, ಹೇಗಿದ್ದೀರಾ?
2: ಹಾ, ಆರಾಮಿದ್ದೀನಿ ಮೇಡಮ್.
1: ತಿಂಡಿ ಆಯ್ತಾ?
2: ತಿಂಡಿ ಆಗಿಲ್ಲ ಮೇಡಮ್, ಮಾಡ್ಬೇಕೀಗ, ಸಂಡೇ ಅಲ್ಲ, ಸ್ವಲ್ಪ ಲೇಟ್.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹಾ, ಗೊತ್ತಾಯ್ತಲ್ಲ ಮೇಡಮ್.
1: ಓಕೆ, ಹಾಡಿ ಸರ್.
2: ಭಕ್ತಿ ಗೀತೆ ಹಾಡ್ಬೇಕು.
1: ಹೌದು ಸರ್.
2: ಸಿದ್ಧಲಿಂಗೇಶ, ಶ್ರೀ ಸಿದ್ಧಲಿಂಗೇಶ, ಎದ್ದು ಬಾ ಎದ್ದೇಳು, ಎದ್ದು ಬಾ ಎದ್ದು ಬಾ ಎದ್ದು ಬಾ ಎದ್ದು ಬಾ. ಸಿದ್ಧಲಿಂಗೇಶ್ವರನೇ ಉತ್ತರಿಸಲು ದರೆಗೆ ಸ್ವಾಮಿ, ಉತ್ತರಿಸಲು ಬಾರದರೆಗೆ. ಸಿದ್ಧಲಿಂಗೇಶ ಎತ್ತ ಹೋದರು ಸುತ್ತ ಕತ್ತಲೆಯ ತುಂಬಿಹುದು, ಕಂಗಳಿದ್ದರು ಕುರುಡರಾಗಿ. ತಂದೆ ತಂದೆ ಎತ್ತ ಹೋದರು ಸುತ್ತ ಕತ್ತಲೆಯ ತುಂಬಿಹುದು, ಕಂಗಳಿದ್ದರು ಕುರುಡರಾಗಿ. ಏಳುತ್ತ ಬೀಳುತ್ತ ಕಂಬನಿಯ ಬಿಳಿಯುತ್ತ ಬಂದೇ ಹುವಾತರಾಗಿ. ಸಿದ್ಧಲಿಂಗೇಶ ಎದ್ದು ಬಾ ಎದ್ದು ಬಾ, ನಾನು ನನ್ನದು ಎನ್ನುವ ಮಾತಿಗೆ ಬಲಿಯಾಗಿ, ಯಾತನೆಯ ಅನುಭವಿಸಿ ಕಡೆಗೆ ತಂದೆ ನೀನೆ ಕತಿ ನಮಗೆಂದು ಅನೆದು ಬಂದೆವು ಇಂದು, ಚರಣ ಕಮಲವ ನಂಬಿ ಕೊನೆಗೆ. ಸಿದ್ಧಲಿಂಗೇಶ ಎದ್ದು ಬಾ ಎದ್ದು ಬಾ.

0: ಓಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್
0: ಯು. ಸತೀಶ್ ಅವರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್.
0: ತನುಜಾ ಮೇಡಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ ಮೇಡಮ್, ನೀವು?
0: ನಾವು ಕೂಡ ಚೆನ್ನಾಗಿದ್ದೀವಿ ಮ್ಯಾಮ್.
2: ತಿಂಡಿ ಆಯ್ತಾ?
0: ತಿಂಡಿ ಆಯ್ತು, ನಿಮ್ದು ಆಯ್ತಾ?
2: ನಮ್ದು ಆಯ್ತು ಮೇಡಮ್, ದೋಸೆ ಮಾಡಿದ್ದೆ.
0: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ದೇವರ ನಾಮ ಹಾಡ್ಬೇಕು.
0: ಹೌದು, ಯಾವ್ದು ಹಾಡ್ತಿದ್ದೀರಾ?
2: ಶಾರದಾಂಬೆದ ಒಂದು ಹಾಡು ಹೇಳೋಣ ಅಂತ ಮೇಡಮ್, ತುಂಬಾ ಚೆನ್ನಾಗಿದೆ ಹಾಡು.
0: ಓಕೆ, ಹಾಡಿ ಮ್ಯಾಮ್.

ಕಡಲಲ್ಲಿ ಮುತ್ತಾದೆ ನಾನುತ್ತಾದೆ. ಹಾಲ ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ, ಹಾಲ ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ

0: ಓಕೆ ತನುಜಮ್ಮ, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು. ಎಸ್, ತನುಜ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಇವತ್ತಿನ ಕೋಣೆಯ ಕಾಲರ್ ರೆಡಿ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳೋಣ. ಹಲೋ
2: ಮೇಡಮ್, ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
2: ಆರಾಮಿದ್ದೀನಿ ಮೇಡಮ್.
0: ಓಕೆ, ತಿಂಡಿ ಆಯ್ತಾ?
2: ಊಟ ಆಯ್ತು ಮೇಡಮ್.
0: ಊಟ ಮಾಡಿದ್ರಿ, ಓಕೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಯ್ತು, ಆಗ್ಬಿಡ್ತು ಮೇಡಮ್, ನಾನೇ ಲಾಸ್ಟ್ ಕಲರ್ ಅನ್ಸುತ್ತೆ.
0: ಹೌದು, ನೀವೇ ಲಾಸ್ಟ್ ಕಲರ್ ಸರ್. ಹಾಡಿ
2: ಶುಭಂ.

0: ಇಂಧನ ಸಂಪದ.
1: ಓಕೆ, ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಇದು ನಿಜ ಮೇಡಮ್, ಇದು ಕೋಇನ್ಸಿಡೆನ್ಸ್, ನಿನ್ನೆ ತಾನೇ ನಾನು ಭಕ್ತಿಗೀತೆಯನ್ನು ಡೌನ್ಲೋಡ್ ಮಾಡ್ಕೊಂಡೆ, ಇವತ್ತಾದ್ರೆ ನೀವು ತಗೊಂಡ್ಬಂದಿದ್ದೀರಿ.
1: ಓಕೆ ಸೂಪರ್ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದಗಳು ಮೇಡಮ್, ತಮಗೂ ಕೂಡ.
1: ಥ್ಯಾಂಕ್ ಯು. ಸೋಮಶೇಖರ್ ಅವರು ಕರೆ ಮಾಡಿದ್ರು, ಸೊ ಹಾಗೇನೆ ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಎಲ್ಲರೂ ಕೂಡ ಒಳ್ಳೊಳ್ಳೆ ಹಾಡುಗಳನ್ನ, ಭಕ್ತಿ ಗೀತೆಗಳನ್ನ ಆಯ್ಕೆ ಮಾಡಿಕೊಂಡು ಹಾಡ್ತಾ ಇದ್ದಾರೆ. ಸೊ ಕೊನೆಯದಾಗಿ ನಾನು ಕೂಡ ಒಂದು ಹಾಡನ್ನ ಹಾಡ್ತಾ ಇರ್ತೀನಿ, ಕಾರ್ಯಕ್ರಮವನ್ನ ಮುಗಿಸ್ತೀನಿ.

0: ಎಸ್, ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಹಾಗೆ ಎಲ್ರಿಗೂ ಕೂಡ ಟಾಟಾ ಬೈ, ಹ್ಯಾವ್ ಅ ನೈಸ್ ಡೇ, ಸಂಡೇನ ಫುಲ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ಟಾಟಾ ಬೈ, ಹ್ಯಾವ್ ಅ ನೈಸ್ ಡೇ. ನೀವಿಷ್ಟೊತ್ತು ಕೇಳಿದ್ದು ಮಧುರ ಗಾನ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹುಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮ ತಾಂತ್ರಿಕ ಕಾರಣಗಳಿಂದ ಪ್ರಸಾರವಾಗುತ್ತಿಲ್ಲ. ಈಗ ಎಂದಿನಂತೆ ಸಿನಿಮಾ ಗೀತೆಗಳು ಪ್ರಸಾರವಾಗಲಿದೆ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗದ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅವನು ಬಾಯಿಗೋಸಿ ನೀರು ಬಿಡ್ರಲ್ಲ, ನೀಗಿರ್ ಕಾಂಬಿಟ್ಟನು.
1: ಹಾಡ್ನಾಗ ಒಸಿ ದಮ್ ಇರ್ಲಿ, ರಿದಮ್ ಇರ್ಲಿ.
2: ಶಿಷ್ಯ ಎರಡೇಟ್ ಹಾಕಲೇ.

0: കോടികളെ രാധിക.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
3: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು. ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಾಯ್ತು? ನಮ್ಮ ಅಂಗಡಿ ಕಡೆ ಬಂದಿಲ್ಲ?
1: ನಾಳೆ ನನ್ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂವು ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ,
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂವು ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
2: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
3: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
0: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಹೆಂಗಮ್ಮ ಮಲ್ಗೆ ಮಾರು,
6: ಹೂವು ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
5: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
6: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂವು ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ, ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬಿರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
7: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
8: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
8: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
9: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
10: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಕನ್ನಡ ಸಾಹಿತ್ಯಕ್ಕೆ ದರಾ ಬೇಂದ್ರೆ ಅವರು ಅಮೋಘ ಕೊಡುಗೆ ನೀಡಿದ್ದು, ಅವರ ಸಾಹಿತ್ಯದ ಅಧ್ಯಯನದ ಮೂಲಕ ಜೀವನ ಮೌಲ್ಯವನ್ನ ಅರಿತುಕೊಳ್ಳಬಹುದಾಗಿದೆ ಎಂದು ಕುವೆಂಪು ವಿಶ್ವವಿದ್ಯಾಲಯದ ಎನ್ಎಸ್ಎಸ್ ಸಂಯೋಜನಾಧಿಕಾರಿ ಡಾಕ್ಟರ್ ಶುಭಾ ಮರವಂತೆ ಹೇಳಿದರು. ಕುಂಸಿ ಸಮೀಪದ ಆಯನೂರಿನ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಶನಿವಾರ ಜಿಲ್ಲಾ ಕಸಾಪ ಆಯೋಜಿಸಿದ್ದ ದತ್ತಿನಿಧಿ ಕಾರ್ಯಕ್ರಮದಲ್ಲಿ ಅವರು ಡಾಕ್ಟರ್ ದರಾ ಬೇಂದ್ರೆ ಚಿಂತನೆ ಕುರಿತು ಉಪನ್ಯಾಸ ನೀಡಿದರು.
4: ಬೇಂದ್ರೆಯವರನ್ನ ಕನ್ನಡದ ವರಕವಿ ಎಂದು ಕರೆಯಲಾಗುತ್ತದೆ. ಆರಂಭದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದ ಅವರು 52ನೇ ವಯಸ್ಸಿನಲ್ಲಿ ಕನ್ನಡ ವಿಷಯದಲ್ಲಿ ಎಂಎ ಪದವಿ ಪಡೆದು ಕನ್ನಡ ಸಾಹಿತ್ಯಕ್ಕೆ ವಿಶಿಷ್ಟ ಕೊಡುಗೆ ನೀಡಿದರು. ಪದಗಳ ನಡುವಿನ ಸಂಬಂಧವನ್ನ ಅನಾವರಣಗೊಳಿಸುವ ಸಾಮರ್ಥ್ಯದಿಂದ ಅವರನ್ನ ಶಬ್ದಗಾರುಡಿಗ ಎಂದು ಕರೆಯಲಾಗುತ್ತದೆ. ಹಾಸ್ಯದ ಮಾತುಗಳ ಮೂಲಕ ಕನ್ನಡ ಪದಗಳ ಅರ್ಥ ಮತ್ತು ಸೊಗಡನ್ನ ಜನರಿಗೆ ಸುಲಭವಾಗಿ ತಲುಪಿಸಿದವರು ಬೇಂದ್ರೆ. ಕನ್ನಡದ ಉಳಿವಿಗಾಗಿ ಹಲವು ಹೋರಾಟದಲ್ಲಿ ಭಾಗವಹಿಸಿ ಜೈಲು ಶಿಕ್ಷೆಯನ್ನ ಅನುಭವಿಸಿದ್ದು ಅವರ ಭಾಷಾಭಿಮಾನಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದರು. ಕಸಾಪ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಬಾಲ್ಯದಿಂದಲೇ ಕನ್ನಡ ಸಾಹಿತ್ಯದ ಅರಿವು ಬೆಳೆಸಬೇಕು. ಉತ್ತಮ ಪುಸ್ತಕಗಳ ಓದಿನ ಮೂಲಕ ವ್ಯಕ್ತಿತ್ವ ವಿಕಸನ ಸಾಧ್ಯವಾಗುತ್ತದೆ. ಕನ್ನಡ ಭಾಷೆಯ ಹಿರಿಮೆ ಗರಿಮೆಯನ್ನ ಪ್ರತಿಯೊಬ್ಬರೂ ಅರಿತುಕೊಳ್ಳಬೇಕು ಎಂದು ತಿಳಿಸಿದರು. ಕಾಲೇಜಿನ ಪ್ರಾಂಶುಪಾಲ ಪಿ ಕುಮಾರಸ್ವಾಮಿ ಮಾತನಾಡಿ, ಕನ್ನಡದ ಮೇಲಿನ ಅಭಿಮಾನ ಹಾಗೂ ಸಂವಿಧಾನದ ಅರಿವು ಇಂದಿಗೂ ವಿದ್ಯಾರ್ಥಿಗಳಿಗೆ ಅತ್ಯಗತ್ಯ. ಸಮಾಜದಲ್ಲಿ ಜವಾಬ್ದಾರಿಯುತ ನಾಗರಿಕರಾಗಿ ಬೆಳೆಯಲು ಸಾಹಿತ್ಯ ಮತ್ತು ಸಂವಿಧಾನ ಎರಡೂ ತಿಳುವಳಿಕೆ ಬೇಕು ಎಂದು ಹೇಳಿದರು. ಮುಂದಿನ ವಿವರ. ಹೊಳೆಹೊನ್ನೂರು ಪಟ್ಟಣ ಸಮೀಪದ ಡಿಬಿ ಹಳ್ಳಿ ಗ್ರಾಮದ ಪದ್ಮದೀಪ ಪಬ್ಲಿಕ್ ಶಾಲೆಯಲ್ಲಿ ಶಾಲೆ ಸಂಸತ್ ಚುನಾವಣೆ ಪದಗ್ರಹಣ ಕಾರ್ಯಕ್ರಮ ಶನಿವಾರ ನಡೆಯಿತು. ಈ ಸಂದರ್ಭ ಪ್ರಾಂಶುಪಾಲ ಕೆ ತಂಗರಾಜು ಮಾತನಾಡಿ, ಮಕ್ಕಳಲ್ಲಿ ಶಾಲಾ ದಿನಗಳಲ್ಲಿ ನಾಯಕತ್ವ ಗುಣ ಬೆಳೆಸಬೇಕು. ಇದರಿಂದ ಭವಿಷ್ಯದಲ್ಲಿ ಉತ್ತಮ ಪ್ರಜಾನಾಯಕನಾಗಿ ರೂಪುಗೊಳ್ಳುವ ಸಾಧ್ಯತೆ ಇದೆ. ಶಾಲೆಯಲ್ಲಿ ಸಂವಿಧಾನ ಹಾಗೂ ಆಡಳಿತದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಇರಬೇಕು. ಆಗ ಯಾವುದೇ ಅಹಿತಕರ ಘಟನೆ ಅಪರಾಧ ಪ್ರಕರಣಗಳು ಗಣನೀಯವಾಗಿ ಕಡಿಮೆ ಆಗಲು ಸಹಕಾರಿಯಾಗುತ್ತದೆ ಎಂದರು. ಸಮಾಜ ವಿಜ್ಞಾನ ಶಿಕ್ಷಕ ಶಿವರಾಜು ಮಾತನಾಡಿ, ಸಂವಿಧಾನ ಸರಕಾರ ರಚನೆ ಹಾಗೂ ನಾಯಕತ್ವದ ಗುಣವನ್ನ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ನೀಡಬೇಕು. ಅದರಿಂದ ಮುಂದಿನ ಜೀವನದಲ್ಲಿ ವ್ಯಕ್ತಿತ್ವ ವಿಕಸನ ಗುಣ ಬೆಳೆದು ಉತ್ತಮ ನಡೆ ಕಲಿಯಲು ಸಾಧ್ಯವಾಗುತ್ತದೆ ಎಂದರು. ನಂತರ ವಿದ್ಯಾರ್ಥಿ ಮಂತ್ರಿ ಮಂಡಲ ರಚಿಸಿ ಖಾತೆ ಹಂಚಿಕೆ ಮಾಡಲಾಯಿತು. ಜೆಪಿ ಯಶಸ್ ಮುಖ್ಯಮಂತ್ರಿ, ಮೊಹಮ್ಮದ್ ಫರಾಜ್ ಉಪಮುಖ್ಯಮಂತ್ರಿ, ಯುಕ್ತಾವಿ ಸ್ವರ ಸಾಂಸ್ಕೃತಿಕ ಮಂತ್ರಿ, ಸುಹಾಸ್ ಕ್ರೀಡಾ ಮಂತ್ರಿ, ಯಶವಂತ್ ಆರೋಗ್ಯ ಮಂತ್ರಿ, ಹರ್ಷಿತ್ ಗ್ರಂಥಾಲಯ ಮತ್ತು ವಾರ್ತಾ, ಎಚ್ಡಿ ಮಿಥುನ್ ಪರಿಸರ ಮತ್ತು ನೈರ್ಮಲ್ಯ ಮಂತ್ರಿಯಾಗಿ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಭುವನ ಪ್ರಾರ್ಥಿಸಿ ಭೂಮಿಕಾ ಸ್ವಾಗತಿಸಿ ರೇವತಿ ವಂದಿಸಿದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ಪೇಸ್ ಪಿಯು ಕಾಲೇಜು ವಿದ್ಯಾರ್ಥಿಗಳು ನೀಟ್ ಯುಜಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ಕಾಲೇಜಿನ ವಿದ್ಯಾರ್ಥಿಗಳಾದ ಆರ್ ಸನ್ನಿಧಿ 594, ರಿಮ್ಷಾ ಶಫಿ 557, ಮಹೀನ್ ಖಾನಂ ಅಫ್ರಿದಿ 552 ಅಂಕ ಗಳಿಸಿದ್ದಾರೆ. 11ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 500ಕ್ಕಿಂತಲೂ ಹೆಚ್ಚು ಅಂಕವನ್ನ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. 32ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸರಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಅರ್ಹರಾಗಿದ್ದಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
13: ಎಲ್ರಿಗೂ ನಮಸ್ಕಾರ. ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ. ಬನ್ನಿ ಹಾಡನ್ನು ಕೇಳೋಣ. ರಚನೆ ಸಾನ ಶ್ರೀಲಕ್ಷ್ಮಿ ಬೆಂಗಳೂರು. ರಾಗ ಸಂಯೋಜನೆ ಮಾಡಿ ಇದನ್ನು ಹಾಡಾಗಿಸಿದ್ದು ಆಯುರ್ವೇದ ತಜ್ಞರು, ಸಂಗೀತ ಶಿಕ್ಷಕರು ಆದಂತಹ ಡಾಕ್ಟರ್ ಸೌಮ್ಯ ರಾವ್ ಶಿವಮೊಗ್ಗ. 2026ಕ್ಕೆ ಸ್ವಾಗತ, ಪ್ರೀತಿಯ ಸುಸ್ವಾಗತ ಹೇಳೋಣ ಅಲ್ಲ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಸೊರಬ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಜಿಲ್ಲೆಯಲ್ಲಿಯೇ ತಾಲೂಕು ಮೊದಲ ಸ್ಥಾನ ಹೊಂದಿದ್ದು, ಸಹಕರಿಸಿದ ಬಿಎಲ್ಒಗಳಿಗೆ ಹಾಗೂ ವಿವಿಧ ರಾಜಕೀಯ ಪಕ್ಷದ ಮುಖಂಡರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಹಶೀಲ್ದಾರ್ ಕೆ ಪುರಂದರ ತಿಳಿಸಿದರು. ಸೊರಬ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಎಸ್ಐಆರ್ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜುಲೈ 23 ವರದಿ ಪ್ರಕಾರ ತಾಲೂಕಿನಲ್ಲಿ 176,997 ಮತದಾರರಿಗೆ ಅರ್ಜಿ ವಿತರಣೆ ಮಾಡಲಾಗಿದೆ. ಇನ್ನು 10,068 ಮತದಾರರಿಗೆ ಅರ್ಜಿ ವಿತರಿಸಬೇಕಿದೆ. ಆನವಟ್ಟಿ ಪಟ್ಟಣ ಹಾಗೂ ಸೊರಬ ಪುರಸಭೆ ವ್ಯಾಪ್ತಿಯಲ್ಲಿಯೇ ಅಧಿಕ ಮತದಾರರಿಗೆ ಅರ್ಜಿ ವಿತರಿಸಲು ಸಾಧ್ಯವಾಗಿಲ್ಲ. ಯಾವ ಮತದಾರರು ಈ ಪ್ರಕ್ರಿಯೆಯಲ್ಲಿ ಹೊರಗುಳಿದಿದ್ದಾರೆ ಎನ್ನುವುದು ಪತ್ತೆಯಾಗುತ್ತಿಲ್ಲ. ಈ ಪೈಕಿ ಹಲವಾರು ಜನರು ವಲಸೆ ಹೋಗಿದ್ದು, ಸ್ಥಳಾಂತರಗೊಂಡಿದ್ದು, ಮತ್ತೆ ವಿವಿಧ ಕಾರಣಗಳಿಂದ ಎಸ್ಐಆರ್ ಪ್ರಗತಿ ಕುಂಠಿತವಾಗಿದೆ. ಈ ಭಾಗದ ಸ್ಥಳೀಯ ಮುಖಂಡರು ನಮ್ಮ ಬಿಎಲ್ಒಗಳಿಗೆ ಸಹಕಾರ ನೀಡುವ ಮೂಲಕ ಅವರನ್ನು ಕೂಡ ಎಸ್ಐಆರ್ ಪ್ರಕ್ರಿಯೆಗೆ ಒಳಪಡಿಸುವಂತೆ ನೋಡಿಕೊಳ್ಳಬೇಕಿದೆ ಎಂದು ತಿಳಿಸಿದರು. ಬಗರ್ ಹುಕುಂ ಸಮಿತಿ ಅಧ್ಯಕ್ಷ ಎಂಡಿ ಶೇಖರ್, ಅಣ್ಣಪ್ಪ ಹಾಲಘಟ್ಟ, ಪುರಸಭೆ ಮುಖ್ಯಾಧಿಕಾರಿ ಚಂದನ್, ಶಿರಸ್ತೇದಾರ್ ವೀರೇಶ್, ರಂಜಿತ್, ದೀಪಕ್, ವಿನಾಯಕ ಕಾನಡೆ, ಮಂಜು, ಶ್ರೀಧರ್ ಶೇಟ್ ಮತ್ತಿತರರಿದ್ದರು. ಮುಂದಿನ ವಿವರ. ತಂತ್ರಜ್ಞಾನದ ಬಳಕೆಯಲ್ಲಿ ಒಳಿತು ಕೆಡುಕುಗಳಿದ್ದು ವಿದ್ಯಾರ್ಥಿಗಳು ವಿವೇಕದಿಂದ ಬಳಸಬೇಕು ಎಂದು ರಾಷ್ಟ್ರೀಯ ಶಿಕ್ಷಣ ಸಮಿತಿ ಕಾರ್ಯದರ್ಶಿ ಎಸ್ಎನ್ ನಾಗರಾಜ್ ಹೇಳಿದರು. ಶಿವಮೊಗ್ಗ ನಗರದ ಕಮಲಾ ನೆಹರು ಕಾಲೇಜಿನಿಂದ ಶನಿವಾರ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿ ಸಾಂಸ್ಕೃತಿಕ ಸಂಘ, ಎನ್ಎಸ್ಎಸ್, ರೆಡ್ ಕ್ರಾಸ್, ಎನ್ಸಿಸಿ ಮತ್ತಿತರ ಘಟಕಗಳ ಸಿ ಮಾತನಾಡಿ, ನಡೆ ನುಡಿ ಹಾಗೂ ಜೀವನ ಮೌಲ್ಯವನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಂಡು ಪರಿಪೂರ್ಣತೆಯತ್ತ ಸಾಗುವುದೇ ನಿಜವಾದ ಸಂಸ್ಕೃತಿ. ಸೌಜನ್ಯ, ಶಿಸ್ತು ಹಾಗೂ ಸಾಮಾಜಿಕ ಜವಾಬ್ದಾರಿ ಬೆಳೆಸಿಕೊಳ್ಳಲು ವಿದ್ಯಾರ್ಥಿ ಘಟಕಗಳು ಅತ್ಯುತ್ತಮ ವೇದಿಕೆಯಾಗಿದೆ ಎಂದು ತಿಳಿಸಿದರು. ಕಲಿಕೆಯಲ್ಲಿ ದೃಢ ಸಂಕಲ್ಪ ಅತ್ಯಗತ್ಯ. ವಿದ್ಯಾರ್ಥಿಗಳು ತಮ್ಮ ಪಾಲಕರ ತ್ಯಾಗ ಮತ್ತು ಶ್ರಮವನ್ನ ಸದಾ ನೆನಪಿನಲ್ಲಿಟ್ಟುಕೊಂಡು ವಿದ್ಯಾಭ್ಯಾಸದಲ್ಲಿ ಸಾಧನೆ ಮಾಡಬೇಕು. ಹೆಣ್ಣು ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ಆತ್ಮಗೌರವದಿಂದ ಬದುಕನ್ನ ಕಟ್ಟಿಕೊಳ್ಳಬೇಕು. ಶಿಕ್ಷಣವೇ ವ್ಯಕ್ತಿಗೆ ಆತ್ಮವಿಶ್ವಾಸ, ಸ್ವಾಭಿಮಾನ ಹಾಗೂ ಸ್ವಾವಲಂಬನೆಯ ಶಕ್ತಿಯನ್ನ ನೀಡುತ್ತದೆ ಎಂದರು. ಕೆಪಿಎಸ್ಸಿ ಸದಸ್ಯೆ ಬಿವಿ ಗೀತಾ, ಕುವೆಂಪು ವಿಶ್ವವಿದ್ಯಾಲಯ ದೈಹಿಕ ಶಿಕ್ಷಣ ವಿಭಾಗದ ನಿವೃತ್ತ ಸಹ ನಿರ್ದೇಶಕ ಜೆಎಸ್ ನಾಗರಾಜ್, ಪ್ರಾಚಾರ್ಯೆ ಪಿಆರ್ ಮಮತಾ, ಐಕ್ಯುಎಸ್ಸಿ ಸಂಚಾಲಕಿ ಎಂ ಆಶಲತಾ ಮತ್ತಿತರರಿದ್ದರು. ಆಧುನಿಕ ಜೀವನಶೈಲಿ, ತಂತ್ರಜ್ಞಾನದ ಮೇಲಿನ ಅತಿಯಾದ ಅವಲಂಬನೆ ಮತ್ತು ದೈಹಿಕ ಚಟುವಟಿಕೆಗಳ ಕೊರತೆಯಿಂದ ಇಂದಿನ ಯುವ ಪೀಳಿಗೆ ದೈಹಿಕ ಸಾಮರ್ಥ್ಯವನ್ನು ಕ್ರಮೇಣ ಕಳೆದುಕೊಳ್ಳುತ್ತಿದೆ. ಆರೋಗ್ಯಕರ ಜೀವನಕ್ಕಾಗಿ ಪ್ರತಿಯೊಬ್ಬರೂ ದಿನದ ಕೆಲ ಗಂಟೆ ದೈಹಿಕ ವ್ಯಾಯಾಮ, ಕ್ರೀಡೆ ಅಥವಾ ಯೋಗಕ್ಕೆ ಮೀಸಲಿಡಬೇಕು. ಕ್ರೀಡೆ ಎಂಬುದು ಎಲ್ಲ ಸಂಕೋಲೆಯನ್ನ ಮೀರಿ ಒಂದೇ ವೇದಿಕೆಯಲ್ಲಿ ಎಲ್ಲರನ್ನೂ ಒಗ್ಗೂಡಿಸುವ ಶಕ್ತಿ ಹೊಂದಿದೆ ಎಂದು ಕುವೆಂಪು ವಿಶ್ವವಿದ್ಯಾಲಯ ದೈಹಿಕ ಶಿಕ್ಷಣ ವಿಭಾಗದ ನಿವೃತ್ತ ಸಹ ನಿರ್ದೇಶಕ ಜಿಎಸ್ ನಾಗರಾಜ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಮುಂದಿನ ವಿವರ. ನಾವು ಶಾಲೆಗೆ ಭಯದಿಂದ ಬರಬಾರದು. ಶಿಕ್ಷಣ ಎಂದರೆ ಕೇವಲ ದೊಡ್ಡ ಹುದ್ದೆ ಪಡೆಯುವುದಕ್ಕಾಗಲಿ ಅಥವಾ ಹಣ ಸಂಪಾದಿಸುವುದಕ್ಕಾಗಲಿ ಅಲ್ಲ. ಜೀವನದಲ್ಲಿ ನಿಜವಾಗಿ ಸಂಪಾದಿಸಬೇಕಾಗಿರುವುದು ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯವನ್ನ ಗಳಿಸಲು ಶಿಕ್ಷಣ ಅತ್ಯಗತ್ಯ ಎಂದು ಶಿಕಾರಿಪುರ ವೈದ್ಯಾಧಿಕಾರಿ ಡಾ ಹರ್ಷ ಹೇಳಿದರು. ಪಟ್ಟಣದ ಬಿಎಂ ಶ್ರೀ ಕೆಪಿಎಸ್ ಬಾಲಕಿಯರ ಶಾಲೆಯಲ್ಲಿ ಆಯೋಜಿಸಿದ ಸಂಭ್ರಮ ಶನಿವಾರ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಮುಖ್ಯ ಶಿಕ್ಷಕಿ ಲಲಿತಾ, ಶಿಕ್ಷಕಿಯರಾದ ಗೀತಾ ಬಂಕೊಳ್ಳಿ ಮತ್ತಿತರರಿದ್ದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಕೆನರಾ ಬ್ಯಾಂಕ್ ದೇಶಪಾಂಡೆ RST ಸಂಸ್ಥೆಯು ಗ್ರಾಮೀಣ ಭಾಗದ ಆಸಕ್ತ ಅಭ್ಯರ್ಥಿಗಳಿಗಾಗಿ 31 ದಿನಗಳ ಕಾಲ ಉಚಿತ ಫೋಟೋಗ್ರಾಫಿ ಮತ್ತು ವಿಡಿಯೋಗ್ರಾಫಿ ತರಬೇತಿಯನ್ನು ಆಯೋಜಿಸಿದ್ದು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ತರಬೇತಿ ಕಾರ್ಯಕ್ರಮವು ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಪ್ರಾರಂಭವಾಗಲಿದ್ದು 18-50 ವರ್ಷ ವಯೋಮಿತಿಯ ಗ್ರಾಮೀಣ ಭಾಗದ ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ತರಬೇತಿಯು ಸಂಪೂರ್ಣ ಉಚಿತವಾಗಿದ್ದು ಅಭ್ಯರ್ಥಿಗಳಿಗೆ ಊಟ ಮತ್ತು ವಸತಿ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ತರಬೇತಿಯ ನಂತರ ಅಭ್ಯರ್ಥಿಗಳಿಗೆ ಸ್ವಯಂ ಉದ್ಯೋಗ ಪ್ರಾರಂಭಿಸಲು ಸಹಕಾರಿಯಾಗಲಿದೆ. ಆಸಕ್ತ ಅಭ್ಯರ್ಥಿಗಳು ಒಂದು ಬಿಳಿ ಹಾಳೆಯ ಮೇಲೆ ತಮ್ಮ ಹೆಸರು, ವಿಳಾಸ, ಜನ್ಮ ದಿನಾಂಕ ಮತ್ತು ಮೊಬೈಲ್ ಸಂಖ್ಯೆಯನ್ನು ಸ್ಪಷ್ಟವಾಗಿ ಬರೆದು ಅದನ್ನು ಫೋಟೋ ತೆಗೆದು ಕೆಳಗಿನ ವಾಟ್ಸ್ಆಪ್ ಸಂಖ್ಯೆಗೆ ಕಳುಹಿಸುವ ಮೂಲಕ ಅಥವಾ ಕರೆ ಮಾಡುವ ಮೂಲಕ ನೋಂದಾಯಿಸಿಕೊಳ್ಳಬಹುದು. ಮೊದಲು ಅರ್ಜಿ ಸಲ್ಲಿಸಿದವರಿಗೆ ಆದ್ಯತೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಕೆನರಾ ಬ್ಯಾಂಕ್ ದೇಶಪಾಂಡೆ RCT ಉದ್ಯೋಗ ವಿದ್ಯಾನಗರ ಹಳಿಯಾಳ, ಮೊಬೈಲ್ ಸಂಖ್ಯೆ 9483485489. ಈ ಸಂಖ್ಯೆಯನ್ನ ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. July 28 ವಿಶ್ವ ಹೆಪಟೈಟಿಸ್ ದಿನವಾಗಿದ್ದು ಇದರ ಅಂಗವಾಗಿ ಸವಳಂಗ ರಸ್ತೆಯ ಸುಶೋಧ ಆಸ್ಪತ್ರೆಯಲ್ಲಿ July 26 August 1 ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಉಚಿತ ಲಸಿಕೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾ ಪ್ರದೀಪ್ ಕುಮಾರ್ ಜಿಕೆ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೆಪಟೈಟಿಸ್ ಬಿ ಮತ್ತು ಸಿ ಸೋಂಕು ಲಿವರ್ ಸಿರೋಸಿಸ್ ಹಾಗೂ ಲಿವರ್ ಕ್ಯಾನ್ಸರ್ಗಳ ಬಹುಮುಖ್ಯ ಕಾರಣವಾಗಿದೆ. ಈ ಸೋಂಕನ್ನ ಸ್ಯಾಂಪಲ್ ರಕ್ತ ಪರೀಕ್ಷೆ ಮೂಲಕ ಪತ್ತೆ ಹಚ್ಚಿ ಸಂಪೂರ್ಣವಾಗಿ ಗುಣಪಡಿಸಬಹುದು ಹಾಗೂ ಯಾರಿಗೂ ಹರಡದಂತೆ ತಡೆಗಟ್ಟಬಹುದು ಎಂದರು. July 26 August 1 9:00 AM SANJE 5 AM ಹೆಪಟೈಟಿಸ್ ಬಿ ಲಸಿಕೆಯ 3 ಡೋಸ್ಗಳನ್ನು ಉಚಿತವಾಗಿ ನೀಡಲಾಗುತ್ತದೆ. ಇದರ ಸದುಪಯೋಗವನ್ನು ಜಿಲ್ಲೆಯ ಜನರು ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಅವರು ಈ ಕಾರ್ಯಕ್ರಮವನ್ನು ಸವಳಂಗ ರಸ್ತೆಯ ಸುಶೋಧ ಆಸ್ಪತ್ರೆಯಲ್ಲಿ 9:30 ಉದ್ಘಾಟಿಸಲಿದ್ದು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಮತ್ತು ಖ್ಯಾತ ನಟ ದಿಗಂತ ಮಂಚಾಲೆ ಭಾಗವಹಿಸಲಿದ್ದಾರೆ ಎಂದರು. ಡಾಕ್ಟರ್ ಅರ್ಜುನ್ ರಾವ್, ಕೃಷ್ಣಮೂರ್ತಿ, ಬಸವರಾಜ್, ಯಶವಂತ್ ಇತರರಿದ್ದರು. ಮುಂದಿನ ವಿವರ. ಕುವೆಂಪು ವಿಶ್ವವಿದ್ಯಾಲಯವು 2026-27 ಸಾಲಿನ ವಿವಿಧ ಸ್ನಾತಕೋತ್ತರ ಪದವಿ, ಸ್ನಾತಕೋತ್ತರ ಡಿಪ್ಲೊಮಾ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳ ಪ್ರವೇಶಾತಿಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು July 31 ವಿಸ್ತರಿಸಿದೆ. ಸ್ನಾತಕೋತ್ತರ ಪದವಿ ರಿಪೀಟರ್ಸ್ ಪರೀಕ್ಷಾ ಫಲಿತಾಂಶಗಳು ಹಾಗೂ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳ ಪರೀಕ್ಷಾ ಫಲಿತಾಂಶ ಪ್ರಕಟಣೆ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕುಲಪತಿಗಳ ಅನುಮೋದನೆ ಪಡೆದು ಅರ್ಜಿ ಸಲ್ಲಿಕೆಯ ವೇಳಾಪಟ್ಟಿಯನ್ನು ಮರು ನಿಗದಿಪಡಿಸಲಾಗಿದೆ. July 31 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು ಮೆರಿಟ್ ಪಟ್ಟಿ ಪ್ರಕಟ August 10. ಅರ್ಹ ಹಾಗೂ ಆಸಕ್ತ ವಿದ್ಯಾರ್ಥಿಗಳು ನಿಗದಿತ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ ಇದರ ಪ್ರಯೋಜನ ಪಡೆದುಕೊಳ್ಳಬಹುದಾಗಿದೆ ಎಂದು ವಿಶ್ವವಿದ್ಯಾಲಯದ ಕುಲಸಚಿವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
1: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
0: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
1: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
0: 18ರಿಂದ 60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
1: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8277736465ಗೆ ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
0: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 800

0: 50 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
2: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕೇಳಲಿದ್ದೀರಿ ಪೌರಾಣಿಕ ನಾಟಕ ರಾಜಾ ವಿಕ್ರಮ. ಶನಿ ಮಹಾತ್ಮೆ, ಸಂಗೀತ ಆರ್ ಪರಮಶಿವನ್, ಕಲಾಕಾರರು ಬಟ್ಟಿ ಮಹಾದೇವಪ್ಪ ಮತ್ತು ಸಂಗಡಿಗರು.

0: ಜನಕ ವಂದಿಸುವೆನು.
1: ಕುಮಾರ, ನಿನ್ನ ಆಕಸ್ಮಿಕ ಆಗಮನಕ್ಕೆ ಕಾರಣವೇನು?
0: ಜನಕ, ಬಹುಕಾಲದಿಂದಲೂ ಉತ್ತರ ಸಿಗದ ಪ್ರಶ್ನೆಯೊಂದಕ್ಕೆ ತಮ್ಮಲ್ಲಿ ಉತ್ತರವನ್ನು ಬಯಸಿ ಬಂದಿದ್ದೇನೆ. ನವಗ್ರಹಗಳಾದ ನಾವು ಮಾನವನ ಪೂರ್ವಾರ್ಜಿತ ಕರ್ಮಕ್ಕನುಗುಣವಾಗಿ ಕಷ್ಟವನ್ನು ಸುಖವನ್ನು ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ಕೊಡುವುದು ನಮ್ಮಗಳ ಕರ್ತವ್ಯ. ಆ ವಿಧವಾದ ಕರ್ತವ್ಯ ದೃಷ್ಟಿಯಿಂದ ನಾವಿತ್ತ ಫಲವನ್ನು ಮಾನವನು ಪ್ರತಿಭರಿಸಬಲ್ಲನೆ, ನಮ್ಮಾಜ್ಞೆಯನ್ನು ಮೀರಿ ನಿಲ್ಲಬಲ್ಲನೆ.
1: ಹೇಳು, ಕಷ್ಟವೆಂದರೇನು ಸುಖವೆಂದರೇನು ಎಂಬುದರ ನಿಜ ಜ್ಞಾನದ ಅರಿವಾದಾಗ, ಅದರ ಸತ್ಯ ಗೋಚರಿಸಿದಾಗ, ಪ್ರಾಪಂಚಿಕ ಸ್ವಭಾವದಲ್ಲಿ ವಿಂಗಡವಾಗಿರುವ ಕಷ್ಟ ಸುಖಗಳನ್ನು ಜ್ಞಾನಬಲದಿಂದ ಸಮನಾಗಿ ಕಾಣುತ್ತಾನೆ, ನಿರ್ಲಿಪ್ತನಾಗುತ್ತಾನೆ ಮಾನವ. ಅಂದ ಮೇಲೆ ಅವನು ವಿಧಿಯನ್ನು ಮೀರಿ ನಿಂತಂತಲ್ಲವೇ ಕುಮಾರ.
0: ಇದು ಸಾತ್ವಿಕ ಗುಣದ ಲಕ್ಷಣವಾಯಿತು, ಜ್ಞಾನಿಗಳ ವಿಮರ್ಶೆಯಾಯಿತು. ಆದರೆ ಪ್ರಪಂಚದ ರಾಗ ವಿರಾಗಗಳ, ಆಸೆ ನಿರಾಸೆಗಳ, ಸುಖ ಸುಖಗಳ ತುಮಲದಲ್ಲಿ ಹೋರಾಡುತ್ತಿರುವ ರಾಜಸ ಗುಣ ಜೀವಿ ವಿಧಿಯನ್ನು ಮೀರಿ ನಿಲ್ಲುವುದು ಅಸಂಭವ ತಾನೇ?
1: ಮೀರಿ ನಿಲ್ಲುವುದು ಅಸಂಭವನೀಯವಾದರೂ ಎದುಗೊಟ್ಟು ನಿಲ್ಲಬಲ್ಲ ರಾಜಸ ಗುಣ ಜೀವಿ.
0: ಮಾನವನಿಗಿರಬೇಕಾದ ಧೈರ್ಯ, ಧೀರೋದಾತ್ತ ಗುಣ, ಸಹನೆ, ಇವುಗಳನ್ನು ಪ್ರತಿಕ್ಷಣಕ್ಕೂ ಕಳೆದುಕೊಂಡು ಕೇವಲ ಅಸಹನೆ, ಮಾತ್ಸರ್ಯ ಇವುಗಳನ್ನೇ ಬೆಳೆಸಿಕೊಂಡು ಸಾಗುತ್ತಿದೆ ಈ ಕಲಿಯುಗ. ಮುಂದೆ ಸಾಗುವ ಇಂಥ ಶಕ್ತಿಹೀನ ಕಾಲಗರ್ಭದಲ್ಲಿ ಅಂಥ ಮಹಾಮಾನವ ಗೋಚರಿಸುವುದು ಅಸಂಭವನೀಯ.
1: ಅಸಂಭವನೀಯ ಎನ್ನಬಹುದಾದರೂ ಅದನ್ನೇ ನಿರ್ಧಾರವೆನ್ನಲಾಗುವುದಿಲ್ಲ ಕುಮಾರ. ಅಂಥ ಮಹಾಮಾನವನೊಬ್ಬನು ಭೂಲೋಕದಲ್ಲಿ, ಅದರಲ್ಲಿಯೂ ಭಾರತ ಭೂಮಿಯಲ್ಲಿ ನನಗಾಗಲೇ ಗೋಚರಿಸಿದ್ದಾನೆ. ಮೇಲಾಗಿಯೇ ಆತನು ನಮ್ಮ ವಂಶದವನೇ.
0: ಅಂಥ ಸಾಹಸಿಯಾರು ಜನಕ?
1: ಉಜ್ಜಯಿನಿ ಅರಸ ವಿಕ್ರಮಾದಿತ್ಯ.
0: ವಿಕ್ರಮಾದಿತ್ಯ ಭಲೇ, ಅವನು ಅಂಥ ಮಹಾಮಾನವನೇ ಆಗಿದ್ದ ಪಕ್ಷದಲ್ಲಿ ಅವನನ್ನು ಕೆಣಕಿ ಅವನ ಚಿತ್ತ ಸ್ಥೈರ್ಯವನ್ನು ಅಳೆಯಲೇಬೇಕು, ಅವನ ಸಹನಾಶಕ್ತಿಯನ್ನು ಅರಿಯಲೇಬೇಕು. ಧರ್ಮಕ್ಕೆ ವಿರೋಧವಿಲ್ಲದಂತೆ ಪರೀಕ್ಷಿಸಬಹುದಲ್ಲ?
1: ಪರೀಕ್ಷಿಸಬಹುದು, ಅದಕ್ಕೆ ನನ್ನ ಅಡ್ಡಿ ಇಲ್ಲ. ಆದರೆ ಆತನು ಅಂಜಿ ಗೋಳಿಡುವ ಹೇಳಿ ಮಾತ್ರ ಅವನಲ್ಲ.
0: ಅದು ಮುಂದೆ ತಮಗೂ ತಿಳಿಯುವುದಿಲ್ಲ. ನಾನಿನ್ನು ನಿರ್ಗಮಿಸುತ್ತೇನೆ. ಪ್ರಣಾಮ್.
2: ರಾಜಕುಲ ಮಂದಾರ ರಮ್ಯ ಗುಣ ಗಂಭೀರ ಲೋಕ ವಿಸ್ತೃತ ಕಲಾನೇಕ ಮಹಿತ ಶತ್ರು ಕುಂಜರ ಸಿಂಹ ವಿಕ್ರಮಾಂಕಿತ ಭೂಪ ಬಹುಪರ ಬಹುಪರ ಬಹುಪರ.
3: ಯಾರು? ದೇವಶರ್ಮನೇ.
4: ಹೌದು ಮಹಾಪ್ರಭು, ಆ ನಿರ್ಭಾಗ್ಯ ದೇವಶರ್ಮನೇ ನಾನು. ದೇವಶರ್ಮರೇ, ತಾವು ನಾಲ್ಕಾರು ಬಾರಿ ಸನ್ನಿಧಾನದಿಂದ ಸಹಸ್ರಾರು ವರಹಗಳನ್ನು ದಾನವಾಗಿ ಪಡೆದಲಿಲ್ಲವೇ?
3: ಹೌದು,
4: ಪಡೆದಿದ್ದೆ. ಆ ಧನವೇನಾಯಿತು?
3: ಆ ಧನವೆಲ್ಲವೂ ಚೋರರ ಪಾಲಾಯಿತು. ಚೋರರ ಪಾಲಾಯಿತೆ?
4: ಇದೆಂಥ ಪ್ರಸಂಗ! ಮೊದಲ ಬಾರಿ ಇದ್ದ ಧನವು ಚೋರರ ಪಾಲಾಯಿತೆಂದಿರಿ. ಮತ್ತೆ ಕೂಷ್ಮಾಂಡದಲ್ಲಿ ನವರತ್ನಗಳನ್ನು ಹುದುಗಿಸಿಕೊಟ್ಟೆ, ಅದನ್ನು ಅರಿಯದೆ ಅಲ್ಪ ಬೆಲೆಗೆ ಮಾರಿಬಿಟ್ಟಿರಿ. ಹೀಗೆ ಎರಡು ಬಾರಿ ಇದ್ದ ಧನವು ಚೋರರ ಪಾಲಾಯಿತೆಂದರೆ ಇದು ಆಶ್ಚರ್ಯ. ಇದೆಂತಹ ಕೌತುಕ ಪ್ರಸಂಗ! ಉಜ್ಜಯಿನಿಯ ರತ್ನ ಸಿಂಹಾಸನಕ್ಕೆ ಕಳಂಕ ತಟ್ಟುವ ದುರ್ಬಲ ಪ್ರಸಂಗ! ಪಟ್ಟು ಸಿರಿಯನ್ನು ಅನುಭವಿಸುವ ಯೋಗವೇ ಇಲ್ಲದ ನೀ ದ್ವಿಜವರಿಂದ ದಾರಿದ್ರ್ಯವನ್ನು ನೀಗಿಸುವುದೆಂತು?
3: ಏನೇ ವಿಧಿ ವಿಚಿತ್ರ! ದೇವಶರ್ಮರೇ, ತಮ್ಮ ಜನ್ಮ ನಕ್ಷತ್ರವನ್ನು ತಿಳಿಯಬಹುದೇ?
4: ನನ್ನದು ಚಿತ್ತ ನಕ್ಷತ್ರ ಮೂರನೆಯ ಪಾದ.
3: ಚಿತ್ತ ನಕ್ಷತ್ರ ಮೂರನೇ ಪಾದ. ಜನ್ಮರಾಶಿಗೆ ಶನಿ ಬಂದಿದ್ದಾನೆ. ಪ್ರಭು, ತಮ್ಮ ಸರ್ವ ನಿಧಿಯನ್ನೇ ಈ ಭೂತೋತ್ತಮರಿಗೆ ಧಾರೆ ಎರೆದರೂ ಅದು ಇವರಿಗೆ ದಕ್ಕುವಂತಿಲ್ಲ. ಕಾರಣ, ಇವರಿಗೆ ಜನ್ಮಶನಿ ಕಾಟ. ಇದು ಪೂರ್ವಾರ್ಜಿತ ಕರ್ಮ. ಅದಕ್ಕನುಸಾರವಾಗಿ ನವಗ್ರಹಗಳು ಇಹ ಜನ್ಮದಲ್ಲಿ ಕಾಲಕ್ಕೆ ತಕ್ಕಂತೆ ಫಲ ನೀಡುವರು.
4: ಇದಕ್ಕೆ ಪರಿಹಾರವೇ ಇಲ್ಲವೇ?
3: ಇರುವುದು ಪ್ರಭು. ಈ ಭೂಸುರೋತ್ತಮರಿಂದ ತಿಲರಾಶಿ ಅಷ್ಟೇ ಧನರಾಶಿಯನ್ನು ದಾನವಾಗಿ ಕೊಡಿಸಿದರೆ ಈ ಪೀಡೆ ಪರಿಹಾರವಾಗುವುದು. ಆದರೆ
4: ಆದರೆ ಎಂಬ ಅರ್ಧೋಕ್ತಿ ಏಕೆ? ಅದನ್ನು ಸ್ಪಷ್ಟಪಡಿಸಿ ಪೂಜ್ಯರೇ.
3: ಈ ದಾನವನ್ನು ಸ್ವೀಕರಿಸಿ ಆ ಪೀಡೆಯನ್ನು ಅನುಭವಿಸಲು ಯಾರು ತಾನೇ ಮುಂದೆ ಬರುವರು? ಆದ್ದರಿಂದ ಈ ದಾನವನ್ನು ಯಾರೂ ತೆಗೆದುಕೊಳ್ಳುವುದಿಲ್ಲ.
0: ಹೇರಳವಾಗಿ ಧನ ಕೊಡಿಸಿದರು.
3: ಆ ಧನವನ್ನು ಅನುಭವಿಸುವ ಯೋಗವೇ ಇಲ್ಲದಿರುವಾಗ ಇನ್ನು ಈ ದಾನವನ್ನು ಸ್ವೀಕರಿಸಿ ಆ ಬರುವ ಪೀಡೆಯನ್ನು ಯಾರು ತಾನೇ ಅನುಭವಿಸಲು ಸಿದ್ಧರಿದ್ದಾರೆ? ಇದಕ್ಕೆ ಯಾರೂ ಒಪ್ಪುವುದಿಲ್ಲ.
0: ಹಾಗಾದರೆ ನಾನೇ ಈ ದಾನವನ್ನು
3: ತೆಗೆದುಕೊಳ್ಳುತ್ತೇನೆ. ನನ್ನಿಂದ ತಾವು ದಾನವನ್ನು ಸ್ವೀಕರಿಸುವುದು
0: ಬೇಡಿ ಮಹಾಪ್ರಭು, ಬೇಡಿ.
3: ನಾನು ಈ ದಾನವನ್ನು ಕೊಡಲಾರೆ.
0: ಈ ಕಾರ್ಯ ನನ್ನಿಂದ ಆಗದು ಮಹಾಪ್ರಭು, ಈ ಕಾರ್ಯ ನನ್ನಿಂದ ಆಗದು.
4: ದ್ವಿಜವರ್ಯ, ಇದು ನಿಮ್ಮ ಉಪಕಾರಕ್ಕಾಗಿಯೂ ಅಲ್ಲ, ನನ್ನ ಹಿತಕ್ಕಾಗಿಯೂ ಅಲ್ಲ. ವರ್ತಮಾದಿವಾಗಿ ವಚನಭ್ರಷ್ಟನಾಗುವ ದುರ್ಯೋಗದಿಂದ ದೂರಾಗುವುದಕ್ಕಾಗಿ. ಪೂಜ್ಯರೇ, ದಾನ ಕಾರ್ಯಕ್ಕಾಗಿ ಸಕಲ ಸಿದ್ಧತೆಯಾಗಲಿ.
0: ನಿಲ್ಲು ವಿಕ್ರಮ, ನಿನ್ನ ಪರೋಪಕಾರ ಬುದ್ಧಿ ಮೆಚ್ಚತಕ್ಕದ್ದೇ. ಆದರೆ ಈ ದ್ವಿಜೋತ್ತಮನಿಂದ ದಾನವನ್ನು ಸ್ವೀಕರಿಸಬೇಡ. ಒಂದು ವೇಳೆ ದಾನವನ್ನು ಸ್ವೀಕರಿಸಿದ್ದೆ ಆದರೆ ನನ್ನ ಕ್ರೌರಕ್ಕೆ ಒಳಗಾಗುವೆ. ನಿನ್ನ ಪ್ರಜೆಗಳು ನನ್ನಿಂದ ಪೀಡಿತರಾಗುವುದು ಎಚ್ಚರ.
4: ಯಾರು ನೀನು?
0: ನಾನು ಯಾರು? ನಿನ್ನ ಸತ್ವ ಪರೀಕ್ಷೆಗಾಗಿ ಬದ್ಧ ಕಂಕಣನಾಗಿ ನಿಲ್ಲುವ ಒಂದು ಮಹಾಶಕ್ತಿ.
4: ನೀನು ಯಾವ ಮಹಾಶಕ್ತಿಯಾಗಿರು, ನಾನು ಮಾತ್ರ ನನ್ನ ಸಂಕಲ್ಪವನ್ನು ತ್ಯಜಿಸುವುದಿಲ್ಲ. ಸತ್ಯ ಧರ್ಮಗಳಿಗಾಗಿ ಹೋರಾಡಲು ಯತ್ನಿಸಿದರೆ ಸಿಗುವುದು ಸಂಕಷ್ಟಗಳ ಸರಮಾಲೆ ಎಂದು ನನಗೂ ತಿಳಿದಿದೆ. ಓ ಶಕ್ತಿ, ನಾನು ರಾಜ್ಯವನ್ನು ಬಿಟ್ಟು ದೂರ ತೊಲಗಿದರೂ ಚಿಂತೆಯಿಲ್ಲ. ಸತ್ಯವಾಗಿ ವಚನ ಭ್ರಷ್ಟನಾಗಲಾರೆ.
5: ಮಹಾಮಂತ್ರಿಗಳೇ, ಒಬ್ಬ ದ್ವಿಜೋತ್ತಮನ ದಾರಿದ್ರ್ಯವನ್ನು ನೀಗಿಸುವ ಮಾತು ಇಷ್ಟು ವಿಪರೀತವಾಗುವುದೆಂದು ನಾನು ತಿಳಿದಿರಲಿಲ್ಲ.
3: ಈ ವಿಷಯದಲ್ಲಿ ನಾನೂ ಒಂದು ಅಪರಾಧ ಮಾಡಿದ್ದೇನೆ. ಮುಂದಾಗುವ ಅನಾಹುತವನ್ನು ಸೂಚಿಸದೆ ಆ ದಾನವನ್ನು ನಾನೇ ಸ್ವೀಕರಿಸಿದರೆ ಚೆನ್ನಾಗಿತ್ತು.
4: ಈಗ ಆದದ್ದು ಆಗಿ ಹೋಯಿತು. ನಾವೆಲ್ಲರೂ ಬಹಳ ಎಚ್ಚರಿಕೆಯಿಂದ ಇರಬೇಕು.
6: ಇದೇನು, ಅಶ್ವಶಾಲೆಯಿಂದ ದೂತನೋರ್ವನು ಗಾಬರಿಯಿಂದ ಬರುತ್ತಿದ್ದಾನೆ.
4: ಇಲ್ಲು ಭದ್ರಕ, ಏಕೆ, ಏನಾಯ್ತು?
7: ಏನನ್ನು ಹೇಳಲು ಪ್ರಭು, ಪಟ್ಟದ ಕುದುರೆಯು ನಿಂತಲ್ಲೇ ಸುತ್ತೇ ಪ್ರಾಣ ಬಿಟ್ಟಿತು. ಈ ವಿಚಾರವನ್ನು ಮಹಾಪ್ರಭುಗಳಿಗೆ ತಿಳಿಸಲು ಹೊರಟಿದ್ದೇನೆ.
0: ವಿಕ್ರಮ, ವಿಕ್ರಮ, ಎತ್ತ ನೋಡು, ನಾನಾರು ಬಲ್ಲೆಯ ಸೂರ್ಯಪುತ್ರ ಶನಿ.
4: ಹೀಗೆ ಆಕಸ್ಮಿಕವಾಗಿ ಪ್ರತ್ಯಕ್ಷನಾದ ಕಾರಣ
0: ನೀನಾಗಿಯೇ ನನ್ನ ಸ್ವಾಗತ ಬಯಸಿ ಮತ್ತೆ ಕಾರಣವನ್ನು ಕೇಳು. ನೀನೂ ಒಬ್ಬ ಧೈರ್ಯಶಾಲಿಯೇ.
4: ಮನ್ನಿಸಬೇಕು, ಪಾಪ ಮತ್ತು ಅಧರ್ಮಕ್ಕಲ್ಲದೆ ಮತ್ತಾವುದಕ್ಕೂ ಬೆದರುವುದಿಲ್ಲ ಈ ವಿಕ್ರಮ.
0: ಶನಿಯ ಮಹಾತ್ಮೆಯನ್ನು ಕಂಡಾದರೂ ಕೇಳಿಯಾದರೂ ಇರುವೆಯಾ?
4: ಯಾರ ಮಹಾತ್ಮೆಯನ್ನು ಕೇಳುವ ಸ್ವಭಾವ ನನ್ನದಲ್ಲ. ನಿದರ್ಶನಗಳು ಬಾಳಿನಲ್ಲಿ ಕಂಡು ಬಂದರೆ ಮಾತ್ರ ನಿರ್ಣಯಿಸಬಲ್ಲೆ.
0: ವಿಕ್ರಮ, ನಿನ್ನ ವಿನಾಶವನ್ನು ನೀನೇ ಸ್ವಾಗತಿಸಬೇಡ. ನೀನು ಆ ದ್ವಿಜನಿಂದ ದಾನವನ್ನು ಸ್ವೀಕರಿಸಿದ್ದಕ್ಕಾಗಿ ಅವನ ಗೋಚಾರದಂತೆ ನಿನ್ನ ಜನ್ಮರಾಶಿಗೆ ಸ್ವಲ್ಪ ಕಾಲ ಬರುವೆ, ಎಚ್ಚರ.
4: ಮಾನವನ ಪಾಪ ಪುಣ್ಯಗಳು ಅವರವರಿಗೆ ಕಷ್ಟ ಸುಖಗಳನ್ನು ತಂದೊಡ್ಡುತ್ತವೆಯೇ ವಿನಃ ಅವುಗಳು ನಿಮ್ಮ ದೆಸೆಯಿಂದ ಎಂದು ನಾನೆಲ್ಲೂ ತಿಳಿಯುವುದಿಲ್ಲ.
0: ಅನುಭವ ಪೂರ್ಣವಾದ ಮೇಲೆ ನೀನೇ ಆ ನಿರ್ಧಾರವನ್ನು ಮಾರ್ಪಡಿಸಿಕೊಳ್ಳಿವೆಯಲ್ಲವೇ? ಬೇಡ ವಿಕ್ರಮ, ಬೇಡ. ಇದರ ಪರಿಣಾಮವಾಗಿ ನಿನ್ನ ಪ್ರಜೆಗಳು ದುಃಖಕ್ಕೀಡಾಗುವರು, ಅನ್ಯ ದೇಶದ ರಾಜರು ಯುದ್ಧ ಹೂಡುವರು. ನಿನ್ನ ನಾಡಿನಲ್ಲಿ ರಕ್ತಪಾತವಾದರೆ ನನ್ನಿಂದ ಕೇಳು ತಪ್ಪದು ಆಲೋಚಿಸು.
4: ನಾಡಿನ ರಾಜನು ಎಂದು ಪ್ರಜಾಸೇವಕನು, ಪ್ರಜೆಗಳ ರಕ್ಷಣೆಗಾಗಿ ಹೋರಾಡಲು ಅನುದಿನವೂ ಸಿದ್ಧನಾಗಿದ್ದೇನೆ. ಆದರೆ ಕರ್ತವ್ಯ ಭ್ರಷ್ಟನಾಗಲಾರೆ.
0: ಅಷ್ಟೇ ಅಲ್ಲ, ಕೇಳು, ನಿನ್ನ ನಾಡಿನಲ್ಲಿ ಕ್ಷಾಮ ಡಾಬರಗಳು, ರೋಗ ರುಜುನಗಳು ಚುಚ್ಚಿ ಸಾವು ನೋವುಗಳು ತಾಂಡವಾಡುವು.
4: ನನ್ನ ದೆಸೆಯಿಂದ ಅಷ್ಟೊಂದು ವಿಪರೀತವು ತಲೆದೋರುವುದಾದರೆ ರಾಜ್ಯವನ್ನು ಬಿಟ್ಟು ಹೋಗಲು ಸಿದ್ಧನಾಗಿದ್ದೇನೆ.
0: ಏನು, ಪ್ರಜಾಹಿತದ ಗಮನದಲ್ಲಿ ದೇಶಭ್ರಷ್ಟನಾಗ ಬಯಸುವೆಯ?
4: ಅಷ್ಟೇ ಅಲ್ಲ, ನನ್ನ ಆಹುತಿಯಿಂದ ಪ್ರಜಾಕ್ಷೇಮವು ತಲೆದೋರುವುದಾದರೆ ಅದಕ್ಕೂ ಹಿಂಜರಿಯುವುದಿಲ್ಲ ಈ ವಿಕ್ರಮ. ದೇವನಾಗುತ್ತಾನೆ,
0: ಮಾನವನು ಅಮರನಾಗುತ್ತಾನೆ.
4: ಹೌದು,
0: ದೇವನಾಗುತ್ತಾನೆ.
4: ಹೌದು,
0: ಹಾಗಾದರೆ ಅಮರನಾಗ ಬಯಸುವ ನಿನ್ನ ಸತ್ವ ಪರೀಕ್ಷೆ, ದೇವನಾಗ ಬಯಸುವ ನಿನ್ನ ಕ್ಷಣ ಸಮೀಕ್ಷೆ.
3: ಪ್ರಭಾವತಿ,
8: ಪ್ರಭು, ನಾನು ಕನಸಿನಲ್ಲಿ ಶನಿದೇವನನ್ನು ಕಂಡೆ. ನನಗೂ ಆತನಿಗೂ ವಿಪರೀತ ವಾಗ್ವಾದಗಳು ಜರುಗಿದವು.
9: ಪ್ರಭು, ಒಂದು ಆ ಬ್ರಾಹ್ಮಣನಿಂದ ಶನಿಪೀಡೆಯನ್ನು ದಾನವಾಗಿ ಸ್ವೀಕರಿಸಿದ್ದರ ಫಲ. ಅದರ ಪರಿಹಾರಕ್ಕಾಗಿ ಶಾಂತಿ ಹೋಮಗಳನ್ನು ಮಾಡಿಸುವುದು ಉಚಿತವಲ್ಲವೇ?
8: ದೇವಿ, ಬರಲಿರುವ ವಿಪತ್ತುಗಳನ್ನು ಶಾಂತಿ ಹೋಮಗಳಿಂದ ತಡೆಗಟ್ಟಬಹುದಾದರೆ ಇಂದು ಮಾನವನನ್ನು ಎದುರಿಸಲು ಆ ಪರಮಾತ್ಮನಿಂದಲೂ ಸಾಧ್ಯವಾಗುತ್ತಿರಲಿಲ್ಲ.
9: ಛಲವನ್ನು ಸಾಧಿಸಬೇಡಿ ಪ್ರಭು. ಜಗತ್ತೇ ಯಾವನ ಹೆಸರನ್ನು ಕೇಳಿದ ಕ್ಷಣ ಬೆಚ್ಚಿ ಬೀಳುವುದು. ಕಾಲಗರ್ಭದಡಿಯಲ್ಲಿ ಅಳಿಸಿ ಹೋದ ನಳಧರ್ಮಾದಿಗಳೇ ಯಾವನ ಆಗ್ರಹಕ್ಕೆ ತುತ್ತಾಗಿ ತಲ್ಲಣಿಸಿ ಹೋದರು. ಅಂಥ ಮಹಾನುಭಾವನಲ್ಲಿ ದ್ವೇಷವನ್ನು ಸಾಧಿಸಬೇಡಿ ಪ್ರಭು.
8: ಸಾಧ್ಯವಿಲ್ಲ ಪ್ರಭಾವತಿ. ವಿಕ್ರಮನು ಧ್ಯೇಯ ಸಾಧನೆಗಳಿಗಾಗಿ ಹೋರಾಡುವ ವ್ಯಕ್ತಿ. ಮಡದಿಯ ಮೇಲಿನ ಪ್ರೀತಿಗಾಗಿ ಕವಲುದಾರಿಯಲ್ಲಿ ಜಾರುವ ಮತಿಹೀನಲ್ಲ.
9: ಪ್ರಭು, ಇಂದು ತಾವು ಬಹಳ ಬಳಲಿರುವಂತಿದೆ. ಬನ್ನಿ, ವಿಶ್ರಮಿಸಿಕೊಳ್ಳಿ.
10: ವ್ಯಾಪಾರಿ, ನಿನ್ನ ಊರಾವುದು, ನಿನ್ನ ಹೆಸರೇನು?
11: ಹೆಸರು ಅಂತರಿಕ್ಷ, ಊರು ಗಗನಮಂಡಲ.
10: ವಿಚಿತ್ರವಾದ ಹೆಸರು, ವಿಶಾಲವಾದ ಊರು.
11: ಅದು ಸರಿ, ನಿಮ್ಮ ಮಹಾರಾಜರು ನನ್ನ ಅಶ್ವವನ್ನು ಬೆಲೆಗೆ ಕೊಂಡುಕೊಳ್ಳುವರೇನು?
10: ಇದೇನು, ಇದರ ಅಪ್ಪನಂತಿರುವ ಅಶ್ವವನ್ನು ಬೆಲೆಗೆ ಕೊಂಡುಕೊಳ್ಳಬಲ್ಲರು ನಮ್ಮ ಮಹಾಪ್ರಭುಗಳು.
11: ತ್ರಿಲೋಕಗಳಲ್ಲಿಯೂ ಸಂಚರಿಸಬಲ್ಲ ನನ್ನ ಅಶ್ವದ ವೇಗವನ್ನು ತಾಳಲಾರ ನಿಮ್ಮ ರಸ ವಿಕ್ರಮ.
10: ತ್ರಿಲೋಕವಲ್ಲ, ಅತಳ ವಿತಳ ಸುತಳ ರಸಾತಳ ಪಾತಾಳ ಭೂರ್ಲೋಕ ಭೂಲೋಕ ಸುವರ್ಲೋಕ ಜನೋಲೋಕ ಮನೋಲೋಕ ತಪೋಲೋಕ ಆಲೋಕ ಈ ಲೋಕ ನಾಕ ನರಕ. ಸಾಕ ಬೇಕಾ?
11: ಸಾಕು ಸಾಕು.
10: ಪ್ರಭುಗಳು ಬರ್ತಾ ಇದಾರೆ, ಇಲ್ಲಿರು, ಬಂದಿ ಬನ್ನಿ.
8: ವ್ಯಾಪಾರಿ, ಇದು ಉತ್ತಮ ಜಾತಿಯ ಅಶ್ವತಾನೆ.
11: ರಾಜನ್, ನನ್ನ ಅಶ್ವವು ಸಾಧಾರಣವಾದುದಲ್ಲ, ತ್ರಿಲೋಕಗಳಲ್ಲಿಯೂ ಸಂಚರಿಸಬಲ್ಲದು. ಅಸಮಾನ ಪರಾಕ್ರಮಿಗಳನ್ನಲ್ಲದೆ ಮತ್ತಿತರರನ್ನು ಕತ್ತೆತ್ತಿಯೂ ನೋಡುವುದಿಲ್ಲ.
8: ಅದೇ, ನಿನ್ನ ಅಶ್ವಕ್ಕಿಂತಲೂ ನಿನ್ನ ವರ್ಣನೀಯ ಅದ್ಭುತವಾಗಿದೆ. ಇರಲಿ, ಇದನ್ನು ಅಶ್ವಶಾಲಾಧಿಕಾರಿಗೆ ಒಪ್ಪಿಸಿ ನಿನಗೆ ಬೇಕಾದ ಧನವನ್ನು ತೆಗೆದುಕೋ.
10: ಪ್ರಭು, ಮೊದಲು ಈ ಅಶ್ವವನ್ನು ಪರಾಮರಿಸಬೇಕು.
11: ಬಹಳ ಜನರು ಪರಾಮರಿಸಿ ಆಯಿತು, ಪರೀಕ್ಷಿಸಿ ಆಯಿತು, ದೂರದ ನೋಡದಿಂದ ಮಾತ್ರ. ಪರೀಕ್ಷಿಸುವ ಶಕ್ತಿ, ಇದನ್ನೇರುವ ಯುಕ್ತಿ ಇರುವ ವ್ಯಕ್ತಿ ಇಲ್ಲಿರುವುದಾದರೆ ಅದಕ್ಕೆ ನನ್ನಡ್ಡಿ ಇಲ್ಲ, ಪರೀಕ್ಷಿಸಬಹುದು.
8: ಎಷ್ಟೊಂದು ದೃಢತರ ಆಚಾರಿಯನ್ನು.
9: ಪ್ರಭು, ಈ ಬೇಕು ಬಲಗಣ್ಣು ಅದರುತ್ತಿದೆ, ಇದೆಲ್ಲ ಅಮಂಗಳದ ಸೂಚನೆ. ಈ ಅಶ್ವ ಪರೀಕ್ಷೆ ಬೇಡಿ ಪ್ರಭು, ಬೇಡಿ.
8: ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಲು ಸಾಧ್ಯವಿಲ್ಲ ಮಹಾರಾಣಿ. ಮಹಾರಾಣಿ, ನೀನು ಅಂತಃಪುರಕ್ಕೆ ಹೊರಡು.
9: ಪ್ರಭು,
8: ಈ ಕುದುರೆಯ ಸಕ್ಕೆಷ್ಟೆಂಬುದನ್ನು ತಿಳಿಯಲಿ.

0: ವಿಧಿ ಎಂದು ಮತಿಯಿಂದ ಗೆಲ್ಲುವ ಧೀರ ಮುಗಿಯಿತೆ ನಿನ್ನ ಅಶ್ವ ಪರೀಕ್ಷೆ. ಇದು ಅಶ್ವ ಪರೀಕ್ಷೆ ಅಲ್ಲ ವಿಕ್ರಮ, ಉಜ್ಜಯಿನಿ ಸಾರ್ವಭೌಮನ ಸತ್ವ ಪರೀಕ್ಷೆ. ನಮ್ಮ ಪರೀಕ್ಷೆ ಪ್ರಥಮ ಹೆಜ್ಜೆಯಲ್ಲಿಯೇ ಬಹಳವಾಗಿ ನೊಂದಿರುವಂತಿದೆ.
1: ಮನ್ನಿಸಬೇಕು, ಈ ವಿಕ್ರಮನು ಅಂಥ ದುರ್ಬಲನಲ್ಲ, ಸಾವು ನೋವುಗಳಿಗೆ ಎದೆಗಟ್ಟು ನಿಲ್ಲಬಲ್ಲ.
0: ಅಂದರೆ ಘೋರ ಕಷ್ಟವನ್ನು ಆಲಗಿಸುತ್ತೀಯ?
1: ಹೌದು, ಕಷ್ಟ ಕಾರ್ಪಣ್ಯಗಳು ಮನುಷ್ಯನನ್ನು ಪುಟಕ್ಕಿಟ್ಟ ತಿನ್ನದಂತೆ ಶುದ್ಧಿಗೊಳಿಸುತ್ತವೆ.
0: ಇದು ನಿನ್ನ ಕೊನೆಯ ನಿರ್ಧಾರವೇ?
1: ಹೌದು, ಇದೇ ನನ್ನ ಕೊನೆಯ ನಿರ್ಧಾರ. ಶನಿದೇವ, ಜಗತ್ತಿನಲ್ಲೇ ಇಲ್ಲದ ಮಾಯಾಶ್ವವೆಂದಾಗಲೇ ಇದು ನಿನ್ನ ಮಾಯೆ ಎಂದು ನಾನು ಮನವರಿಕೆ ಮಾಡಿಕೊಳ್ಳಬಹುದಾಗಿತ್ತು. ಆದರೇನು, ಅವತಾರ ಪುರುಷನಾದ ಶ್ರೀರಾಮಚಂದ್ರನೂ ಸಹ ಸ್ವರ್ಣ ಮೃಗವನ್ನು ಕಂಡು ಇದು ರಾಕ್ಷಸರ ಮಾಯೆ ಎಂದು ತಿಳಿದೂ ಬೆನ್ನಟ್ಟಿ ಹೋದನೆಂದ ಮೇಲೆ ಇನ್ನು ಪಾಮರನಾದ ನನ್ನ ಪಾಡೇನು? ಆಗಲಿ ಶನಿದೇವ, ಆಗಲೇ ಪ್ರಾರಂಭಿಸಿದೆಯಲ್ಲವೇ ನಿನ್ನ ಮಾಯಾ ವಿಲಾಸವನ್ನು.

0: ಇನ್ನು ಎಷ್ಟು ದೂರ ಐತೆ ಊರು?
1: ಹೊಟ್ಟೆ
0: ಹಸಿತಾ ಇದೆ ಕಣ.
2: ಕಾಮು
0: ಕಾಮಿನಿ, ನೀನಾದ್ರೂ ನನ್ನ ಹತ್ರ ಬರೆ ಸ್ವಲ್ಪ ಸ್ಫೂರ್ತಿ ಬರುತ್ತೆ.
3: ಯಾಕೆ ಬೇಜಾ ಮಾಡ್ಕೋತ್ಯಾ? ನಾನೇ ತಾನೇ ನಿನ್ ಮದುವೆ ಮಾಡ್ಕೊಳ್ಳೋನು.
4: ಹೋಗಮ್ಮ, ನಾನ್ ನಿನ್ ಮದ್ವೆ ಮಾಡ್ಕೊಳ್ಳಲ್ಲ. ಅಪ್ಪ ನೋಡಪ್ಪ ಈ ಬಂಗಾರಿ ಮಾವ ಹೇಗಾಡ್ತಾನೆ, ನಾನು ಇವನ್ ಮದ್ವೆ ಮಾಡ್ಕೊಳ್ಳಲ್ಲ.
5: ಸಾಕ್ಸ್ ಮೀರ ಮೆದ್ನಾಗಬೇಡ.
1: ಪೆದ್ದ ಏನು ಬಂತೆ ಅಡ್ಡ ಶಿಖಾಮಣಿ ನಿನ್ನ ತಮ್ಮ.
4: ಅಪ್ಪ ಅಪ್ಪ ಅಲ್ಲೋಡಿ, ಅಲ್ಲಿ ಯಾರೋ ನರಕ ಬಿದ್ದಿದ್ದಾರೆ. ಅಪ್ಪ ಏ ಮಾವ ಸ್ವಲ್ಪ ಗಾಡಿ
0: ಆ ಕಡೆ ಹೋಗ್ಬಿಡಕಣು. ಅದೇನು ಭೂತಾನೋ ಪೀಡನೋ ಪಿಶಾಚಿನೋ ಹತ್ರ ಹೋಗ್ಬಿಡಕಣು.
1: ಅದು ಭೂತಾನು ಅಲ್ಲ, ಪ್ರೇತಾನು ಅಲ್ಲ, ಪಿಶಾಚಿನೂ ಅಲ್ಲ, ಅವನು ನಮ್ಮ ಹಾಗೆ ಮನುಷ್ಯ ಕಣೋ ಬಿದ್ದಿದ್ದಾನೆ. ಕಾಮಿನಿ ನೀರ್ ತಗೊಂಡ್ಬಾರಮ್ಮ ಗಾಡಿಲಿ. ಯಾರಪ್ಪ ನೀನು, ಇಲ್ಲಿ ಯಾಕೆ ಬಿದ್ದಿದ್ಯಾ? ನಿನ್ನ ಊರ್ ಯಾವ್ದು?
6: ನಾನು ಉಜ್ಜಯಿನಿಯವನು. ಕಾಡಿನಲ್ಲಿ ಬರುತ್ತಿರುವಾಗ ಕಳ್ಳರು ನನಗೆ ಈ ರೀತಿ ಘಾಸಿ ಮಾಡಿದರು.
1: ಏನೋ ಕಳ್ಳ್ರೆ? ನಮ್ಮ ಚಂದ್ರಸೇನ ಮಹಾರಾಜನ ಆಳ್ವಿಕೆಯಲ್ಲಿ ಕಳ್ಳತನದ ಹೆಸರೇ ಇಲ್ಲ.
6: ಅಂದಮೇಲೆ
1: ಕಳ್ಳರು ಹೇಗೆ ಬಂದ್ರು?
6: ತಾವ್ಯಾರು ಸ್ವಾಮಿ?
2: ನೋಡಪ್ಪ, ಇಲ್ಲೇ ಹತ್ತಿರದಲ್ಲಿ ತಾಮಲಿಂಗಪಟ್ಟಣ ಅಂತ ಇದೆ, ಅದು ಚಂದ್ರಸೇನ ಮಹಾರಾಜ ರಾಜಧಾನಿ. ಅಲ್ಲಿಗೆ ನನ್ನ ಭಾವ ಗಣಿನಾದ ವ್ಯಕ್ತಿ, ಮಹಾರಾಜನಿಗೆ ಬೇಕಾದವರು, ರತ್ನ ಪಡಿ, ವ್ಯಾಪಾರಿ, ಲಕ್ಷಗಟ್ಟಲೆ ವ್ಯವಹಾರ.
1: ಆಗಲೇ ಪ್ರಾರಂಭಿಸ್ಬಿಟ್ಟ ಪುರಾಣ. ನೋಡಪ್ಪ, ಈಗ ನಾವು ತಾಮಲಿಂಗಪಟ್ಟಣಕ್ಕೆ ಹೋಗ್ತಾ ಇದೀವಿ. ನಾವು ಅಲ್ಲಿವರೆಗೂ ನಿನ್ನನ್ನ ಕರ್ಕೊಂಡು ಹೋಗ್ಬಿಟ್ಬಿಡ್ತೀವಿ, ಆಮೇಲೆ ನಿನಗೆ ಬೇಕಾದಲ್ಲಿಗೆ ನೀನು ಹೋಗು.
6: ನಾನು ಗ್ರಹಚಾರದಿಂದ ಪೀಡಿತನಾದ ಓರ್ವ ನಿರ್ಭಾಗ್ಯ, ನಿಮಗೇಕೆ ಸ್ವಾಮಿ ನಾನು ತೊಂದರೆ ಕೊಡಬೇಕು?
2: ಅದೆಲ್ಲ ಹಾಗಿರ್ಲಿ, ನಿನ್ನ ಹೆಸರೇನು? ಭಾವ
1: ಏನ
2: ಯಾಕೋ ಹೆಸರೇ ಹೇಳ್ತಾ ಇಲ್ವಲ್ಲೋ?
1: ಹೌದು ನೋಡ
2: ಭಾವ, ನಾನೇ ಇವನಿಗೊಂದು ಹೆಸರು ಇಟ್ಬಿಡ್ತೀನಿ.
1: ನೀನೇ ಒಂದು ಹೆಸರು ಇಡ್ತೀಯ?
2: ಏನಂತ ಇಡೋದು?
1: ಏನ್ ಹೇಳ್ತೀಯ?
2: ಸೋಮನ ಶೆಟ್ಟಿ ಅಂತ ಇಟ್ರೆ?
1: ಯಾವನವನು?
2: ಬೇಡ ಬೇಡ, ಅವನಿಗೂ ನಿನ್ಗು ಯಾವಾಗಲೂ ಜಗಳ ಆಗ್ತಾ ಇರುತ್ತೆ. ಹಾ ಪ್ರಭಾಕರ ಅಂತ ಇಟ್ರೆ ಹಾಗಿದೆ ಹೆಸರು. ನೋಡಯ್ಯ, ನಾವು ಊರ್ಗ ಹೋಗ್ತಾ ಇದೀವಿ, ನಮ್ ಜೊತೆಲೆ ಹಬ್ಬ, ನಮ್ ಮನೇಲೆ ಇರು. ಅಂದ್ಹಾಗೆ ನಿನ್ಗೆ ಏನೇನು ವಿದ್ಯೆ ಬರುತ್ತೆ ಅಂದೆ?
6: ಸಂಗೀತ ನೃತ್ಯ.
2: ಹಾಗಾದ್ರೆ ನೀನ್ ಬರುವಂತ ಸಂಗೀತ ನೃತ್ಯನ ನಮ್ಮ ಕಾಮಿನಿಗೆ ಅರದು ಅರದು ಕುಡ್ಸು, ಏನಾದ್ರೂ ಮಿಕ್ಕ್ರೆ ನಾನು ಕುಡಿತೀನಿ. ನಡಿ ನಡಿ ಹೋಗೋಣ.
1: ಹೋಗೋಣ.

0: ಹೇ ಸೂರ್ಯದೇವ, ನಿನ್ನ ಕೃಪಾ ಕಟಾಕ್ಷದಲ್ಲಿ ಬೆಳಗುತ್ತಿರುವ ಈ ವಂಶಕ್ಕೆ ಇಂದು ಮುಸುಕಿದೆ ಮಹದಂಧಕಾರ. ನನ್ನ ಪತಿಯು ಪರೋಪಕಾರಕ್ಕಾಗಿ ಮನ ಮಾಡಿದ್ದು ಅಪರಾಧವಾಯಿತು, ನುಡಿದಂತೆ ನಡೆದುದೆ ಕೆಡುಕಾಯಿತು. ಓ ಭಾನುದೇವ, ಪಾಲಿತು ಏ ನಿನ್ನ ಮಕ್ಕಳನ್ನು.
1: ಮಹಾರಾಣಿಯವರೇ, ಮಹಾಮಂತ್ರಿಗಳು ತಮ್ಮ ದರ್ಶನಕ್ಕಾಗಿ ಕಾದಿರುವರು, ಬರಮಾಡು.
2: ಮಹಾರಾಣಿಯವರೇ, ಮಹಾರಾಜರ ಸುಳಿವೇ ಇಲ್ಲೇ ಬಂದು ಎಲ್ಲ ಗುಪ್ತಚಾರರು ಹಿಂದಿರುಗಿದ್ದಾರೆ. ಮುಂದೇನು ಮಾಡಬೇಕೆಂಬುದನ್ನು ಆಲೋಚಿಸಲು ತಮ್ಮ ಬಳಿಗೆ ಬಂದಿದ್ದೇನೆ.
0: ಏನು ಮಾಡುವುದು ಮಹಾಮಂತ್ರಿಗಳೇ? ಮಹಾರಾಜರು ಎಲ್ಲಿರುವರು, ಹೇಗಿರುವರು ಅಂದು ಬೇಡವೆಂದರೂ ಕೇಳದೆ ಆ ಬ್ರಾಹ್ಮಣನಿಂದ ಶನಿಪೀಡೆಯನ್ನು ಪರಿಗ್ರಹಿಸಿದರು.
2: ಗ್ರಹಚಾರದಿಂದ ಕಷ್ಟಕ್ಕೀಡಾಗಿರುವ ಮಹಾರಾಜರನ್ನು ಗುರುತಿಸಬೇಕಾದರೆ ನಾನಾ ತಂತ್ರಗಳಿಂದ ಕಂಡುಹಿಡಿಯಬೇಕು. ಅದಕ್ಕಾಗಿ ನಾನೇ ಹೊರಡಬೇಕೆಂದಿದ್ದೇನೆ.
0: ಇದೇನು ಮಹಾಮಂತ್ರಿಗಳೇ, ಅರಸರು ಇಲ್ಲದೆ ದಿಕ್ಕುಗಿಟ್ಟಿರುವ ಈ ವೇಳೆಯಲ್ಲಿ ತಾವು ಇಲ್ಲದೆ ಹೋದರೆ ಇಲ್ಲಿನ ರಾಜಕೀಯದ ಗತಿ ಏನು?
2: ಮಹಾರಾಣಿಯವರೇ, ಈ ಸಂದರ್ಭದಲ್ಲಿ ತಾವೇ ಆ ಹೊಣೆಯನ್ನು ಹೊರಬಿದ್ದರೆ ಮತ್ತಾರಿರುವರು?
0: ನಾನು ಈ ರಾಜ್ಯದ ಕಾರ್ಯಭಾರವನ್ನು ಹೊರಬಲ್ಲನೆ. ಈ ಸಂದರ್ಭದಲ್ಲಿ ದುಷ್ಟರಿಂದ ದುರಾಕ್ರಮಣ ನಡೆದರೆ ನಾನೇನು ಮಾಡಲಾರಿದ್ದು ಪ್ರಧಾನಿಗಳೇ?
2: ಮಹಾರಾಣಿಯವರು, ಉಜ್ಜಯಿನಿ ಸಾಮ್ರಾಜ್ಯ ಲಕ್ಷ್ಮಿಯ ತೇಜಸ್ಸು ಆ ಪ್ರಸಂಗ ಕೊಯ್ಯುವಷ್ಟು ಕುಂದಿಲ್ಲ. ದಂಡನಾಯಕರಾದ ದುರ್ಜಯರು ರಾಜ್ಯದಲ್ಲಿರುವಾಗ ಅಂಥ ಪ್ರಸಂಗ ಬಂದರೆ ಅವರ ಪರಾಕ್ರಮಕ್ಕೆ ಕುಂದಲ್ಲವೆ? ಆದರೆ ರಾಜಮುದ್ರೆ ಮತ್ತು ಬೊಕ್ಕಸ ಇವೆರಡು ಮಾತ್ರ ತಮ್ಮ ವಶದಲ್ಲೇ ಇರಬೇಕು.
0: ತಮ್ಮ ಆಜ್ಞೆಯಂತೆಯೇ ವರ್ತಿಸುತ್ತೇನೆ.
2: ತಾವು ನಿಶ್ಚಿಂತರಾಗಿರಿ, ನಾನಿಲ್ಲಿ ಬರುತ್ತೇನೆ.
1: ದೇವಿ, ದಂಡನಾಯಕರಾದ ದುರ್ಜಯರು ಬರುತ್ತಿರುವರು, ಬರಲಿ.
3: ಮಹಾರಾಣಿಯವರು ವಿಶ್ರಮಿಸುತ್ತಿರಬಹುದು.
0: ಚಿತ್ತಶಾಂತಿಯನ್ನು ಕಳೆದುಕೊಂಡ ನನಗೆ ಇನ್ನೆಲ್ಲಿಯ ವಿಶ್ರಾಂತಿ? ಮಹಾಮಂತ್ರಿಗಳು ತಮ್ಮನ್ನು ಸಂಧಿಸಿದ್ದರೆ?
3: ಸಂಧಿಸಿ ವಿಚಾರವನ್ನು ವಿಶದಪಡಿಸಿದ ನಂತರವೇ ನಾನು ತಮ್ಮನ್ನು ಕಾಣಬೇಕಾಯಿತು. ರಾಜ್ಯದ ರಕ್ಷಣೆಗೂ ಆಳ್ವಿಕೆಗೂ ನನ್ನನ್ನೇ ಕೋರಿದ್ದಾರೆ. ಇದು ತಮಗೂ ತಿಳಿದಿರಬೇಕು.
0: ತಿಳಿದಿದೆ.
3: ತಿಳಿದಿದ್ದರೆ ಬಹಳ ಸಂತೋಷ. ಅಂದ ಮೇಲೆ ರಾಜಮುದ್ರೆ ನನಗೆ ಕೊಡಬೇಕು, ಇಲ್ಲವಾದರೆ ರಕ್ಷಣಾ ಕಾರ್ಯವು ನನ್ನಿಂದ ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ. ಮಹಾರಾಣಿ, ಮಹಾರಾಜರು ದೇಶಾಂತರ ಗಮಿಸಿದ ವಾರ್ತೆ ಬಿರುಗಾಳಿಯಂತೆ ಎಲ್ಲ ಕಡೆಯಲ್ಲಿಯೂ ಹಬ್ಬಿದೆ. ಈಗ ಮತ್ಸರಿಸಿದ್ದ ಶತ್ರುಗಳಿಗೆ ಹಾಲಿರದಂತಾಗಿದೆ. ಈ ಸುಸಂದರ್ಭವನ್ನು ಅವರು ಎಂದಿಗೂ ವ್ಯರ್ಥ ಮಾಡಿಕೊಳ್ಳಲಾರರು. ಆದುದರಿಂದ ಸೈನ್ಯವನ್ನು ಹೆಚ್ಚಾಗಿ ಸಿದ್ಧಪಡಿಸಿಕೊಂಡು ಎಚ್ಚರಿಕೆಯಿಂದಲೇ ವ್ಯವಸ್ಥೆ ಮಾಡಿಕೊಳ್ಳಬೇಕು ಮಹಾರಾಣಿಯವರೇ.
0: ಆಗಲೇ ಶತ್ರು ರಾಜರು ಯುದ್ಧ ಹೂಡುವರೆಂದು ಸುದ್ದಿ ತಿಳಿದಿದೆಯೇನು?
3: ತಿಳಿಯದೆ ತವಕೆ ಪಡುವ ಸ್ವಭಾವ ಈ ದುರ್ಜೀನದಲ್ಲ ಮಹಾರಾಣಿ. ನಮ್ಮ ನಾಡು ಹೊನ್ನಾಡು, ಖನಿಜಗಳ ಗೂಡು, ಸುಭಿಕ್ಷದ ನೆಲೆಬೀಡು. ಇಂತಹ ರಾಜ್ಯವು ಸ್ವಲ್ಪ ಅನಾಯಕವೆಂದರೆ ಸಾಕು, ಸಾಹಸಿಗಳು ಸುಮ್ಮನಿರಲಾರರು. ಮಾಗಧೀಯರು ಸೌರಾಷ್ಟ್ರರು ಸಮರಕ್ಕೆ ಸಿದ್ಧಪಡಿಸಿಕೊಳ್ಳುತ್ತಿರುವರೆಂದು ಸುದ್ದಿ ಮುಟ್ಟಿದೆ. ಈಗ ರಾಜಬೊಕ್ಕಸದ ಅಧಿಕಾರ, ವ್ಯವಹಾರಕ್ಕಾಗಿ ರಾಜಮುದ್ರೆ, ಇವು ಎರಡೂ ನನಗೆ ಅವಶ್ಯಕ. ಈ ವಿಷಯವನ್ನು ಮಹಾಮಂತ್ರಿಗಳು ತಮಗೂ ತಿಳಿಸಿ ಹೋಗಿರಬಹುದು ಎಂದಿದ್ದೆ.
0: ರಾಜಮುದ್ರೆ, ಬೊಕ್ಕಸ ಇವೆರಡನ್ನು ನಾನೇ ನೋಡಿಕೊಳ್ಳಬೇಕೆಂದು ಮಹಾಮಂತ್ರಿಗಳು ತಿಳಿಸಿ ಹೋಗಿದ್ದಾರೆ.
3: ಹಾಗಾದರೆ ನನ್ನಲ್ಲಿ ನಂಬಿಕೆ ಇಲ್ಲ?
0: ನಂಬಿಕೆ ಇಲ್ಲವೆಂದಲ್ಲ, ಆದರೆ
3: ಅರ್ಥವಾಯಿತು ಮಹಾರಾಣಿಯವರೇ. ಮಹಾರಾಣಿಯವರೇ, ನನ್ನಲ್ಲಿ ನಂಬಿಕೆ ಇಡಬೇಕು, ಇಲ್ಲವಾದರೆ ಮುಂದಾಗುವ ಅನರ್ಥಗಳಿಗೆ ನಾನು ಹೊಣೆಯೆಲ್ಲ ಆಲೋಚಿಸಿ. ವೀರವರ್ಮ, ಬಹಳ ಹೊತ್ತು ಕಾದಿಯೇನು?
4: ಅಷ್ಟೇನು ಕಾಯಲಿಲ್ಲ. ತಾವೀಕೆ ಬರಲು ಇಷ್ಟು ತರವಾಯಿತು?
3: ಮಹಾರಾಣಿಯನ್ನು ಕಾಣಲು ಹೋಗಿದ್ದೆ, ಸ್ವಲ್ಪ ವೇಳೆಯಾಯಿತು.
4: ದಂಡನಾಯಕರೇ, ಮಹಾರಾಜರು ಇಲ್ಲದಿರುವ ಸುದ್ದಿ ಹಬ್ಬಿ ಶತ್ರುಗಳು ಉಜ್ಜಯಿನಿಯ ಮೇಲೆ ಯುದ್ಧ ಹೂಡುವ ಸಂಭವ ತರೆದೊರೆದಿಯಂತೆ, ಇದು ನಿಜವೇ?
3: ಸಿದ್ಧರಾಗಿ ಯುದ್ಧಕ್ಕೆ ಬರಲಿ. ಅಂಜಿಕೆ ನಿನಗೆ?
4: ದಂಡನಾಯಕರಾದ ತಾವಿರುವಾಗ ಶತ್ರುಗಳು ಸೊಲ್ಲೆತ್ತುವುದೆಂದರೆ?
3: ವೀರವರ್ಮ, ನೀವೆಲ್ಲರೂ ನನ್ನಲ್ಲಿಷ್ಟು ಭರವಸೆ ನಂಬಿಕೆ ಇಟ್ಟಿರಿ ಬರೀ, ಆದರೆ ರಾಣಿಯೇಕೋ ನನ್ನಲ್ಲಿ ನಂಬಿಕೆ ನಿಟ್ಟಂತೆ ಕಾಣಲಿಲ್ಲ.
4: ನಂಬಿಕೆಯನ್ನಿಟ್ಟಂತೆ ಕಾಣುವುದಿಲ್ಲ, ಇದೇನು ದಂಡನಾಯಕರೇ? ಈಗ ತಮ್ಮಲ್ಲಿ ನಂಬಿಕೆ ಇಡದೆ ಮತ್ತಾರಲ್ಲಿ ನಂಬಿಕೆ ಇಡಬಹುದು? ವಿಷಯ ಬಹಳ ವಿಚಿತ್ರವಾಗಿದೆಯಲ್ಲ.
3: ವಿಚಿತ್ರವಾಗಿದೆ. ರಾಜ್ಯ ಭಾರದ ಹೊಣೆ ನನ್ನದಂತೆ, ರಾಜ್ಯಕ್ಕೆ ಅಪಾಯ ಒದಗಿದರೆ ರಕ್ಷಣಾ ಭಾರವು ನನ್ನದಂತೆ, ಶತ್ರುಗಳು ಯುದ್ಧ ಹೂಡಿದರೆ ವೈರಿಗಳನ್ನು ಎದುರಿಸು ನಾನಂತೆ. ನೋಡಿದೀಯಾ ವೀರವರ್ಮ, ಹೇಗಿದೆ ನನಗೆ ನೀಡಿದ ಅಧಿಕಾರ?
4: ಛಚೆ, ಹೀಗಾಗಬಾರದಾಗಿತ್ತು.
3: ಹೀಗಾದದೇ ಒಳ್ಳೆಯದು. ನಾನು ಕೈ ಕಟ್ಟಿಕೊಂಡು ಕುಳಿತು ಬಿಡುತ್ತೇನೆ. ಯುದ್ಧ ಒದಗಿದರೆ ಮಹಾರಾಣಿಯೇ ಸೈನ್ಯ ತೆಗೆದುಕೊಂಡು ಹೋಗಿ ಯುದ್ಧ ಮಾಡಿ ಜಯಿಸನಿ. ಸೈನಿಕರೆಲ್ಲ ನನ್ನ ಆಜ್ಞೆ ವಿನಃ ಮತ್ತಾರನು ಲಕ್ಷಿಸುವುದಿಲ್ಲ. ರಾಣಿಯೇ ಸೈನ್ಯಕ್ಕೆ ಆಜ್ಞೆ ನೀಡಲಿ. ಆಗ ತಿಳಿಯುತ್ತಿದೆ, ಅರಸರು ಬರುವಂತಿಲ್ಲ, ಸೈನಿಕರು ಹೇಳದಂತೆ ಕೇಳುವಂತಿಲ್ಲ. ಆಗ ನೋಡಬೇಕು ನಿಮ್ಮ ರಾಣಿಯ ಶೌರ್ಯ.
4: ಹಾಗಾದರೆ ಅರಸರು ಹಿಂದಿರುಗಲಾರಲ್ಲಿವರೇನು?
3: ಇನ್ನೆಲ್ಲಿ ಅರಸನೋ ಅವಿವೇಕಿ, ಆ ಮಾಯಾಶ್ವನ್ಯೇರಿ ಹೋದಾಗಲೇ ತೀರಿದವರ ಉಜ್ಜಯಿನಿಯ ಋಣ.
4: ಹಾಗಾದರೆ ರಾಜ್ಯದ ಗತಿ?
3: ಅಧೋಗತಿ.
4: ದಂಡನಾಯಕರೇ, ತಾವು
3: ವೀರವರ್ಮ, ನಿನ್ನಲ್ಲಿ ಕೆಲವು ಗುಪ್ತ ವಿಚಾರವನ್ನು ತಿಳಿಸಬೇಕಾಗಿದೆ. ನಾವಿಬ್ಬರು ಈ ರಾಜ್ಯವನ್ನೇ ಎತ್ತಿ ಹಾಕಿ ಬಿಡೋಣ.
4: ಅಷ್ಟರಲ್ಲಿ ಮಹಾಮಂತ್ರಿಗಳು ಬಂದರೆ?
3: ಅವರೆಲ್ಲಿ ಬರುವರು? ಅವರನ್ನು ಅಲ್ಲಿಯೇ ಮುಗಿಸಲು ಏರ್ಪಡಿಸುತ್ತೇನೆ.
4: ಮಹಾರಾಜರು?
3: ಅವರನ್ನು.
4: ದಂಡನಾಯಕರೇ, ನಿಜವಾಗಿಯೂ ಈ ನಿಮ್ಮ ಆಲೋಚನೆ ಅಸಾಧಾರಣವಾದದು.
3: ವೀರವರ್ಮ, ನೀನೊಬ್ಬನು ನನ್ನವನಾಗಿ ಬಿಟ್ರೆ ಈ ಉಜ್ಜಯಿನಿಯ ಚಕ್ರಾಧಿಪತ್ಯ ಹಿಂದೆ ಈ ದುರ್ಜಯನ ವಜ್ರ ಮುಖ್ಯಲ್ಲಿದೆ.
4: ನಾನಂತೂ ನಿಮ್ಮವನೇ, ಆದರೆ ಅವನೊಬ್ಬನಿರುವನಲ್ಲ ವಿಕ್ರಮಾದಿತ್ಯರ ಆಪ್ತ ಮಿತ್ರ ರಸಿಕ.
3: ಆತನು ಇಲ್ಲಿಗೆ ಬರುತ್ತಾನೆ. ಅವನನ್ನು ಮಹಾರಾಜನನ್ನು ಹುಡುಕುವ ನೆಪದಿಂದ ಕಳುಹಿಸಿ ಬಿಡುತ್ತೇನೆ. ಆಮೇಲೆ ವಿಚಾರಿಸು.
4: ಅದು ಅವರೇ ದಯಮಾಡಿಸುತ್ತಿರುವರು.
5: ಓಹೋ, ಏನೋ ಬರ ಹೇಳಿದ್ರಂತೆ.
3: ಬನ್ನಿ ರಸಿಕ ಶಿಖಾಮಣಿಗಳೇ, ತಮ್ಮಲ್ಲಿ ಒಂದು ವಿಚಾರವನ್ನು ಆಲೋಚಿಸಬೇಕೆಂದು ತಮ್ಮನ್ನಿಲ್ಲಿಗೆ ಬರಮಾಡಿಕೊಂಡಿದ್ದೀವಿ.
5: ಅಪ್ಪಣೆ ಆಗಲಿ.
3: ನೋಡಿ, ಮಹಾರಾಜನಿಲ್ಲದ ಸಮಯದಲ್ಲಿ ಶತ್ರುಗಳ ಉಜ್ಜಯಿನಿಯ ಮೇಲೆ ಯುದ್ಧ ಹೂಡುವ ಸಂಭವ ಇದೆ.
5: ಯುದ್ಧ ತಾನೆ? ಯುದ್ಧ ತಾವಿದ್ದೀರಲ್ಲ?
3: ನಾನಿದ್ದೇನೆ. ತಾವು ಮಹಾರಾಜರನ್ನು ಅರಿಸಿ ಕಂಡು ಹಿಡಿದು ಕೂಡನೇ ಕರೆತರಬೇಕು.
5: ನಾನೇ ಹೋಗ್ಬೇಕೆ? ಮಹಾಮಂತ್ರಿಗಳು ಹೋಗಿದಾರಲ್ಲ,
3: ತಮ್ಮನ್ನು ಅದೇ ಕಾರ್ಯಕ್ಕಾಗಿ ಕಳುಹಿಸಬೇಕೆಂದು ತೀರ್ಮಾನಿಸಿದ್ದೇನೆ.
5: ನಾನೇ ಹೋಗ್ಬೇಕೆ?
3: ಏಕೆಂದರೆ ತಾವು ಬುದ್ಧಿವಂತರು, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಪುಣರು, ತೀಕ್ಷ್ಣ ವಿಚಾರಿಗಳು. ತಾವು ಭವಿಷ್ಯ ಹೇಳುವವರಂತೆ ನಡೆಸುತ್ತಾ ಸುತ್ತಿ ಕಂಡು ಹಿಡಿಯಬಹುದು.
5: ಆಯ್ತು, ತಮ್ಮ ಆಜ್ಞೆ ಆದ್ಮೇಲೆ ಹೋಗ್ತೀನಿ. ಆದ್ರೆ ನನ್ನ ಪ್ರಯಾಣದ ಸಿದ್ಧತೆ?
3: ತಮ್ಮ ಪ್ರಯಾಣದ ಸಿದ್ಧತೆಯನ್ನು ನಾನು ಮಾಡಿಸುತ್ತೇನೆ.
5: ಅಷ್ಟಾದ್ರೆ ಸಾಕು, ಈಗಲೇ ಹೊರಟು ಪ್ರಭುಗಳು ಎಲ್ಲೇ ಇದ್ರು ಕಂಡು ಹಿಡಿದು ಕರ್ಕೊಂಡು ಬಂದ್ಬಿಡ್ತೀನಿ. ನಾ ಬರ್ತೀನಿ.
3: ದಯಮಾಡಿಸಿ ರಸಿಕ. ನಿನ್ನ ಪ್ರಯಾಣದ ಸಿದ್ಧತೆ. ವೀರವರ್ಮ, ಉಳಿದಿದ್ದ ಒಂದು ಪೀಡಿಯು ಪರಿಹಾರವಾಯಿತು.

0: ದೇವಿ, ದಂಡನಾಯಕರಾದ ದುರ್ಜಯರು ಬರುತ್ತಿರುವರು.
1: ಬರಮಾಡು. ಸ್ವಾಮಿನಿಷ್ಠರಾದ ಸೇನಾಪತಿಗಳು ಇಂದು ಸ್ವಾರ್ಥಕ್ಕಾಗಿ ಕಂಚು ಮಾಡುವಂತಿದೆ. ಇಂಥ ಸ್ವಾಮಿನಿಷ್ಠರಿಗೂ ಏಕೆ ದುರ್ಬುದ್ಧಿ ಹುಟ್ಟಿತು? ಇದೇನು ವಿಧಿಯಲೀಲೆಯೋ ಅಥವಾ ಉಜ್ಜಯಿನಿಯ ದೌರ್ಭಾಗ್ಯವೋ ಕಾಣೆ.
2: ಮಹಾರಾಣಿಯವರು ಏನು ಆಲೋಚಿಸಿದಿರಿ?
1: ಯಾವ ವಿಚಾರವಾಗಿ ಎಂದು ತಿಳಿಯಲಿಲ್ಲ.
2: ಓಹೋ, ತಿಳಿಯಲಿಲ್ಲ. ತಿಳಿಯುವ ಕಾಲ ಕೂಡಿ ಬಂದಿದೆ ಮಹಾರಾಣಿ. ನಾನು ಕೇಳಿದುದು ರಾಜಮುದ್ರೆ ಬೊಕ್ಕಸದ ಅಧಿಕಾರ.
1: ರಾಜಮುದ್ರೆ ಮತ್ತು ಬೊಕ್ಕಸ ಇವೆರಡು ಮಹಾಮಂತ್ರಿಗಳ ಸಲಹೆಯಂತೆ ನನ್ನ ವಶದಲ್ಲಿವೆ. ಅವುಗಳ ಅವಶ್ಯಕತೆ ಕಂಡು ಬಂದಲ್ಲಿ ಉಪಯೋಗಿಸಲು ನಾನು ಅಡ್ಡಿ ಮಾಡಲಿಲ್ಲ. ಆದರೆ ತಮ್ಮ ಒತ್ತಾಯದ ಅರ್ಥ ನನಗಾಗುತ್ತಿಲ್ಲ. ನಂಬಿ ನೀಡುವುದು, ಅಂಜಿ ನೀಡದಿರುವುದು ಈಗಿನ ನನ್ನ ಕರ್ತವ್ಯವಲ್ಲ. ಮಹಾಮಂತ್ರಿಗಳ ಸಲಹೆಯಂತೆ ವರ್ತಿಸುವುದು ಮಾತ್ರ ನನ್ನ ಕರ್ತವ್ಯ.
2: ಹಾಗಾದ್ರೆ ನನ್ನ ಕರ್ತವ್ಯ?
1: ಸ್ವಾಮಿನಿಷ್ಠರಾದ ನಿಮಗೆ ನಾನು ಕರ್ತವ್ಯದ ಪರಿಚಯ ಮಾಡಿಸಿಕೊಡಬೇಕೆ?
2: ಹಾಗಾದ್ರೆ ನನ್ನಲ್ಲಿ ಸಂದೇಹ ಬೇಕೆ ಮಹಾರಾಣಿಯವರೇ? ನನ್ನಾಶೆ ಅವಶ್ಯಕತೆಗಳಿಗಿಂತ ರಾಜ್ಯ ರಕ್ಷಣೆಗದು ಅವಶ್ಯಕವಾಗಿದೆ.
1: ರಾಜ್ಯ ರಕ್ಷಣೆಗೋ ರಾಜ್ಯ ಭಕ್ಷಣೆಗೋ?
2: ರಾಜ್ಯ ಭಕ್ಷಣೆಗೆ? ಹಾಗೆ ನಿಮಗೆ ತೋರಿದ್ರೆ ಅದಕ್ಕೂ ನನ್ನ ಅಡ್ಡಿ ಇಲ್ಲ. ರಾಜನಿಲ್ಲದ ರಾಜ್ಯವು ಶತ್ರುಗಳ ಪಾಲಾಗುವುದಕ್ಕಿಂತ ಈ ರಾಜ್ಯಕ್ಕಾಗಿ ಹೋರಾಡಿ ದುಡಿದಿರುವ ನನ್ನ ಪಾಲಾದರೆ ಅನ್ಯಾಯವೇನಿಲ್ಲವಲ್ಲ.
1: ಸೇನಾಪತಿಗಳೇ, ಆಸೆಗೆ ಅಂಕೆ ಇಲ್ಲವೆಂಬ ಅರಿತವರ ನುಡಿ ಎಂದಿಗೂ ಸುಳ್ಳಲ್ಲ. ತಾವು ರಾಜಮುದ್ರೆ ಮತ್ತು ಬೊಕ್ಕಸಕ್ಕಾಗಿ ಒತ್ತಾಯ ಮಾಡಿದಾಗಲೇ ತಮ್ಮ ಚಿತ್ತ ಏನೇನು ಎಣಿಕೆ ಹಾಕುತ್ತಿದೆ, ಯಾವುದಕ್ಕಾಗಿ ಸಂಚು ಕೂಡುತ್ತಿದೆ ಎಂದು ನನಗರ್ಥವಾಯಿತು. ಅರಸರು ಸ್ವಲ್ಪ ಕಾಲ ಕಣ್ಮರೆಯಾಗಿರುವುದು ನಿಜ. ಅಷ್ಟು ಮಾತ್ರಕ್ಕೆ ರಾಜ್ಯವು ಅನಾಯಕವಾಯಿತೆಂದು, ಸುಲಭವಾಗಿ ದಕ್ಕುವುದೆಂದು ವಿವೇಚಿಸಿರುವ ನಿಮ್ಮ ಬುದ್ಧಿ ವಿವೇಕದಿಂದ ಬಹಳ ದೂರವಾಗಿದೆ. ಸೇನಾಪತಿಗಳೇ, ಒಂದು ವೇಳೆ ಈ ಬಗೆಯ ದೌರ್ಜನ್ಯ ನಡೆದರೆ ನಿಮ್ಮ ದುಷ್ಟ ಆಸೆಯೊಂದಿಗೆ ನೀವು ಆಹುತಿಯಾಗಬೇಕಾದೀತು. ಎಚ್ಚರ.
2: ಎಚ್ಚರ ಮಹಾರಾಣಿ, ಮಾಯಾಶ್ವನ್ಯೇರಿ ಹೋದ ನಿಮ್ಮ ರಾಜ ವಿಕ್ರಮರು ಬದುಕಿ ಹಿಂತಿರುವವರೆಂದು ಕನಸು ಕಾಣುತ್ತಿರಬಹುದು. ಇದು ಕನಸು, ಕೇವಲ ಕನಸು. ಒಂದು ವೇಳೆ ಹಿಂತಿರುಗಿ ಬಂದರೂ ಭಯವಿಲ್ಲ ಮಹಾರಾಣಿ. ಇನ್ನು ಮುಚ್ಚು ಮರೆಯ ಮಾತಿಲ್ಲ. ಈ ರಾಜ್ಯದ ಅಳಿವು ಉಳಿವು ನನ್ನ ಕೈಯಲ್ಲಿದೆ. ನಾನೀಗ ಉಜ್ಜಯಿನಿಯ ಸರ್ವಾಧಿಕಾರಿ.
1: ನೀನು ಯಾರ ಸಮ್ಮುಖದಲ್ಲಿ ಮಾತನಾಡುತ್ತಿರುವೆ ಎಂಬ ಪರಿವೆ ಇದೆಯೇ?
2: ಚೆನ್ನಾಗಿ ಇದೆ. ಓರ್ವ ದುರ್ಬಲ ರಾಣಿಯ ಮುಂದೆ ಎಂಬುದು ಗೊತ್ತಿದೆ. ಈಗ ನನ್ನ ಮಾತಿನಂತೆ ರಾಜಮುದ್ರೆಯನ್ನು ಕೊಟ್ಟಿಯಾದರೆ ರಾಣಿಯನ್ನು ಕೂಗಿಸಿಕೊಂಡು ರಾಜ ಅಂತಃಪುರದಲ್ಲಿರಬಹುದು. ಇಲ್ಲವಾದ್ರೆ ನಿಮ್ಮ ರಾಣಿ ಪದವಿ ಕಾರಾಗ್ರಹ ಸೇರಬೇಕಾಗುತ್ತದೆ.
1: ಏನಂದೆ? ನನಗೆ ಕಾರಾಗ್ರಹವೇ? ದುರ್ಜಯ, ಇದು ಉಜ್ಜಯಿನಿಯ ಸಾಮ್ರಾಟ್ ಮಹಾರಾಣಿ ಅಂತಃಪುರ, ಉಜ್ಜಯಿನಿಯ ದುರಾಶಾ ಭವನವಲ್ಲ.
2: ಮಹಾರಾಣಿ, ದುರ್ಜಯನ ದುರಾಶಾ ಭವನವೋ ರಾಣಿಯ ದುರಾದೇಶದ ಸದನವೋ ಸದನ ವಿಮರ್ಶೆ ಬೇಡ. ಆ ರಾಜಮುದ್ರೆಯನ್ನು
1: ಬಂಧಿಸಿರಿ. ಈ ರಾಜದ್ರೋಹಿಯನ್ನು
2: ಎದುರುಬರೇಕೆ? ಬಂಧಿಸಿ, ಬಂಧಿಸಿರಿ ದೂತರೆ. ಉಜ್ಜಯಿನಿ ಸಾಮ್ರಾಟ ಪಟ್ಟ ಮಹಿಷಿ ಆಜ್ಞೆಯನ್ನು ನೀವು ಪಾಲಿಸುವುದಿಲ್ಲವೇ? ಛೇ ಛೇ ಛೇ, ಇದು ಮಹಾರಾಣಿಯವರಿಗೆ ಮಹದ ಅಪಮಾನ.
1: ವೀರವರ್ಮ, ಬಂಧಿಸು ವೀರವರ್ಮ ಈ ರಾಜದ್ರೋಹಿಯನ್ನು.
3: ಮನ್ನಿಸಬೇಕು ಮಹಾರಾಣಿಯವರೇ.
1: ಏನು ವೀರವರ್ಮ, ಈ ವಿದ್ರೋಹಿಗಳ ಸಂಚಿನಲ್ಲಿ ನೀನು ಒಬ್ಬನೇ?
2: ಮಹಾರಾಣಿ, ನನ್ನನ್ನು ಬಂಧಿಸುವ ಹುಚ್ಚಳಿ ಐತೆ. ಅಥವಾ ಇನ್ನೂ ಉಳಿದಿದ್ದರೆ ಮತ್ತಾರನ್ನು ಕರೆಯಿಸಬೇಕು, ಕರೆಯಿಸು. ವೀರವರ್ಮ, ಈ ರಾಣಿಯನ್ನು ಬಂಧಿಸು, ರಾಜಕುಮಾರನ್ನು ಕಾರಾಗ್ರಹದಲ್ಲಿರಿಸು.
1: ನನ್ನ ಪತಿಯ ಪರಮಾಶೀರ್ವಾದವಿದ್ದಲ್ಲಿ, ಉಜ್ಜಯಿನಿ ರತ್ನ ಸಿಂಹಾಸನದಲ್ಲಿ ಸತ್ಯವಿದ್ದರೆ ನಿನಗೆ ಖಂಡಿತ ತಕ್ಕ ಶಿಕ್ಷೆ ದೊರೆಯದೇ ಇರಲಾರದು.
2: ಸೆಳೆದೊಯ್ಯಿರಿ.
4: ಮಾಲಿನಿ, ಮಾಲಿನಿ.
5: ಯಾರು? ಓ, ವೀರವರ್ಮ.
4: ಹೌದು, ವೀರವರ್ಮ. ಆ ಮಾಲಿನಿ, ನನಗೊಂದು ಉಪಕಾರ ಮಾಡುವಿಯಾ?
5: ಕ್ಷಮಿಸು ವೀರವರ್ಮ, ನಿನ್ನಂತೆ ಉಂಡ ಮನೆಗೆ ಎರಡು ಬಗೆಯ ದ್ರೋಹವನ್ನು ನಾನು ಮಾಡಲಾರೆನು.
4: ಮಾಲಿನಿ, ನಾನು ದ್ರೋಹಿಯಲ್ಲ. ಮಾಲಿನಿ, ಈಗಿನ ನನ್ನ ವರ್ತನೆಗೆ ಅಷ್ಟೇ ಪ್ರಬಲವಾದ ಕಾರಣವೂ ಇದೆ.
5: ಅದು ತಿಳಿದಿದೆ.
4: ಯಾವುದು ಮಾಲಿನಿ?
5: ದುರಾಸೆ, ಸ್ವಾರ್ಥ, ಇಷ್ಟೇ ತಾನೆ?
4: ಅಲ್ಲ ಮಾಲಿನಿ, ಸ್ವಾಮಿನಿಷ್ಠೆ ಮತ್ತು ನಿಸ್ವಾರ್ಥ.
5: ನಿಮ್ಮಂತವರ ದುಷ್ಟ ನೀತಿಗೆ ಸ್ವಾಮಿನಿಷ್ಠೆ ಮತ್ತು ನಿಸ್ವಾರ್ಥವೆಂದು ಹೆಸರಾದ್ರೆ ಇಂದಿನ ಈ ಜಗತ್ತಿನ ರೀತಿ ನೀತಿಗಳೇ ಬೇರೆಯಾಗುತ್ತಿತ್ತು. ಪೂಜ್ಯರಾದ ಮಹಾರಾಣಿಯವರನ್ನೇ ಕೈಸರಿ ಹಾಕಿದ್ರಿಂದ ಮೇಲೆ ಮತ್ತೇನು ಉಳಿದಿದೆ?
4: ಮಾಲಿನಿ, ನನ್ನ ಮಾತನ್ನು ಕೇಳಿ. ಈಗ ದುರ್ಜಯನು ನನ್ನನ್ನೇ ನಂಬಿದ್ದಾನೆ, ತನ್ನ ಪರಮ ಆಪ್ತನೆಂದು ಭಾವಿಸಿದ್ದಾನೆ. ನಾನು ಅವನಂತೆ ನಟಿಸುತ್ತಾ ಪ್ರಸಂಗ ಬಂದಾಗ ಆ ದ್ರೋಹ್ಯ ದ್ರೋಹವನ್ನು ಬಯಲಿಗೆಳೆದು ಬುದ್ಧಿ ಕಲಿಸುತ್ತೇನೆ. ಅಲ್ಲಿಯವರೆಗೂ ಮಹಾರಾಣಿ ಮತ್ತು ರಾಜಕುಮಾರ ಇವರನ್ನು ಕಾಪಾಡುವ ಭಾರ ನಿನ್ನದು.
5: ವೀರವರ್ಮ, ನೀನು ಹೇಳುತ್ತಿರುವುದು ನಿಜವೇ?
4: ಸತ್ಯ ಮಾಲಿನಿ, ಸತ್ಯ. ಹಾಗೊಂದು ವೇಳೆ ನಾನು ಸುಳ್ಳಾಡಿದ್ದಾದರೆ ಅದಕ್ಕೆ ನಾನು ಬದುಕುವುದೇ ಸಾಕ್ಷಿಯಾಗಿದೆ.
5: ಈ ವಿಷಯವನ್ನು ಮಂತ್ರಿಗಳು ತಿಳಿಸಬೇಕಾಯ್ತಲ್ಲವೇ?
4: ದೂತರನ್ನು ಕಳುಹಿಸಿದ್ದೇವೆ, ಮಂತ್ರಿಗಳು ಸಿಕ್ಕಬೇಕಲ್ಲ. ಈ ವಿಚಾರ ನಿನ್ನಲ್ಲಿ ಗುಟ್ಟಾಗಿರಬೇಕು.
5: ಸರಿ, ನಾನು ಬರುತ್ತೇನೆ.
4: ಆ

0: ಕಾಮಿನಿ, ಇನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು.
1: ಸ್ವಾಮಿ, ತಮ್ಮನ್ನು ನೋಡುವಾಗ ನನಗೆ ಎಲ್ಲೂ ಇಲ್ಲದ ಮನೋವೇದನೆಯುಂಟಾಗುತ್ತದೆ. ತಾವು ಹಾಡುವಾಗ ನಿಮ್ಮನ್ನೇ ಮರೆತು ಯಾವುದೋ ಭಾವಲೋಕದಲ್ಲಿ ಸಂಚರಿಸುತ್ತೀರಿ. ಇದಕ್ಕೆ ಕಾರಣ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಚಿಂತೆ ಇರಬಹುದಲ್ಲವೇ?
0: ಮನುಷ್ಯನಾದ ಮೇಲೆ ಚಿಂತೆ ಇಲ್ಲದೇ ಇರುವುದೇ ಕಾಮಿನಿ?
1: ಹಾಗೆನ್ನಬೇಡ ಸ್ವಾಮಿ. ತಮ್ಮ ಸುಖ ದುಃಖಗಳಲ್ಲಿ ಸದಾ ಸಮಭಾಗಿನಿಯಾಗಬೇಕೆಂದಿರುವ ನನ್ನಲ್ಲಿಯೂ ಹೇಳಬಾರದೆ?
0: ಕಾಮಿನಿ, ನಿನ್ನ ನನ್ನ ಸಂಬಂಧ ಗುರು ಶಿಷ್ಯರ ಸಂಬಂಧವೆಂಬುದನ್ನು ಮಾತ್ರ ಮರೆಯಬೇಡ.
1: ಹಾಗಲ್ಲ ಸ್ವಾಮಿ.
2: ಪ್ರಭಾಕರ, ಸಾಕು,
1: ಮುಗ್ದೋಯ್ತು ಮಾವ.
2: ಕಾಮಿನಿ, ಅಕ್ಕ ಭಾವನ್ ಕರ್ಕೊಂಡ್ ಬರ್ತೀನಿ ತಾಳು.
1: ಏ ಮಾವ, ನಿನ್ ದಮ್ಮಯ್ಯ ಅಂತೀನಿ, ಚಿಕ್ಕಮ್ಮನ್ ಮಾತ್ರ ಕರ್ಕೊಂಡ್ ಬರ್ಬೇಡ.
2: ಸಾಧ್ಯವಿಲ್ಲ, ಅಕ್ಕ ಭಾವನ್ ಕರ್ಕೊಂಡ್ ಬಂದು ಇದನ್ನೆಲ್ಲ ತೋರ್ಸೋದ್ ಬೇಡವಾ?
1: ಯಾವ್ದನ್ನ?
2: ನೀನು ನಾಟ್ಯಾನ? ಕಾಮಿನಿ, ಅಕ್ಕ ನಿನ್ನ ಕರ್ಕೊಂಡ್ ಬಂದ್ಲು, ನಡಿ ನಡಿ ನಡಿ.
1: ಛೀ, ಕೈ ಬಿಡು ಮಾವ.
3: ಇರ್ಲಿ ಬಾರೆ.
0: ಏನಿದು, ಏನೇ ಈ ವಿಧಿ ವಿಚಿತ್ರ?
4: ಅರರೆ ಅಚ್ಚರಿ, ಏನಿದು ಮಾಯೆ? ಮನದ ಭ್ರಮೆಯೋ, ವಿಧಿ ತಂದ ವಿಭ್ರಾಂತಿಯೋ?

0: ದೃಷ್ಟಿಯೇ ಕಾಣದ ವಿಚಿತ್ರವು ನನ್ನ ಕಣ್ಮುಂದೆ ಸುಳಿಯುತ್ತಿದೆ. ಅಂದು ಮಾಯಾಶ್ವವನ್ನು ತಂದು ನನ್ನನ್ನು ಕಷ್ಟದ ಕಡಲಲ್ಲಿ ನೂಕಿದೆ. ಇಂದು ಈ ಶಿಲ್ಪಹಂಸಕ್ಕೆ ಜೀವ ತಂದು ಕಾಮಿನಿಯ ಮುತ್ತಿನ ಹಾರವನ್ನು ನುಂಗಿಸಿದೆ. ಆಗಲಿ, ಬಂದದ್ದೆಲ್ಲ ಬರಲಿ, ಎಲ್ಲವನ್ನು ಸತ್ಯ ಧರ್ಮಗಳ ಬಂಧುರ ಬಲದಿಂದಲೇ ಎದುರಿಸುತ್ತೇನೆ.
1: ಈ ಮಾವನ್ನ ಕೇಳ್ಬಿಟ್ರೆ ನನಗೆ ಹುಚ್ಚೆ ಹಿಡಿದ್ಬಿಡುತ್ತೆ. ಅಯ್ಯೋ, ನನ್ ಮುತ್ತಿನ ಹಾರನೆ ಕಾಣಿಸ್ತಿಲ್ವಲ್ಲ. ಚಿಕ್ಕಮ್ಮ ಚಿಕ್ಕಮ್ಮ, ಯಾಕೆ ಕಾಮಿನಿ ಕೂಗಿದ್ದು? ಏನಿಲ್ಲ ಚಿಕ್ಕಮ್ಮ, ಇಲ್ಲಿ ನನ್ ಮುತ್ತಿನ ಹಾರ ಇಟ್ಟಿದ್ದೆ, ನೀವೇನಾದ್ರೂ ತಗೊಂಡ್ರ?
2: ನಾನೇಕೆ ತಗೊಂಡ್ಲಿ, ಈ ಪ್ರಭಾಕರ್ನ ಇಲ್ಲಿದ್ದು ಅದೇನು ಅಂತ ಕೇಳು.
0: ಕಾಮಿನಿ ಮುತ್ತಿನ ಹಾರವನ್ನು ಇಲ್ಲಿಟ್ಟು ಹೋದದ್ದು ನಿಜ ತಾಯಿ, ಆದರೆ ಈ ಶಿಲ್ಪ ಹಂಸವು ಮುತ್ತಿನ ಹಾರವನ್ನು ನುಂಗಿತು.
2: ಹಂಸ ಪಕ್ಷಿ ಅಂದ್ರೇನು, ಮುತ್ತಿನ ಹಾರ ನುಂಗದು ಅಂದ್ರೇನು? ನೀನೇ ತೆಗೆದಿಟ್ಬಿಟ್ಟು ಸುಳ್ಳು ಹೇಳ್ತಿದೀಯ.
3: ಏನೇ ಅದು ಗಲಾಟೆ?
2: ನೋಡಿ ಅಂದ್ರೆ, ಕಾಮಿನಿ ಮುತ್ನಹಾರ ಬಿಚ್ಚಿಟ್ಟು ಒಳಗಡೆ ಹೋದ್ಲಂತೆ. ಅವಳು ಬರೋದ್ರಲ್ಲಿ ಈ ಶಿಲ್ಪ ಹಂಸ ಮುತ್ನಹಾರ ನುಂಗಿದ್ದನ ಪ್ರಭಾಕರ ಪ್ರತ್ಯಕ್ಷವಾಗಿ ಕಂಡಂತೆ.
3: ಪ್ರಭಾಕರ ಏನಯ್ಯ ಅದು?
0: ನಿಜ ಶ್ರೇಷ್ಠಿಗಳೇ, ಈ ಶಿಲ್ಪ ಹಂಸವು ಜೀವ ತಳೆದು ಕಾಮಿನಿಯ ಮುತ್ತಿನ ಹಾರವನ್ನು ನುಂಗಿ ಮತ್ತೆ ಶಿಲ್ಪ ಹಂಸವಾಯಿತು. ಇದನ್ನು ಹೇಳಿದರೆ ತಾವೇಕೆ ಸ್ವಾಮಿ, ಜಗತ್ತೇ ನಂಬುವಂತಿಲ್ಲ. ಆದರೆ ಇದು ಸೂರ್ಯಚಂದ್ರನ ಸಾಕ್ಷಿಯಾಗಿಯೂ ಸತ್ಯ.
3: ಸತ್ಯ ಸಾಕು ಸುಮ್ಮನಿರಯ್ಯ, ನಿನ್ನ ಒಳ್ಳೆಯವನು ಅಂತ ಮನೆ ಕರ್ಕೊಂಡು ಬಂದೆ, ನನ್ನ ಮನೆ ಅನ್ನ ತಿಂದು ನನ್ನ ಮನೆಯಲ್ಲೇ ಕದಿಯೋದಿಕ್ಕೆ ಮನಸ್ಸು ಹೇಗಯ್ಯ ಬಂತು?
4: ಪ್ರಭಾಕರ ತಗೊಂಡಿದ್ರೆ ಕೊಟ್ಬಿಡಯ್ಯ.
0: ಬಂಗಾರಿ, ನೀನು ನನ್ನನ್ನು ನಂಬಲಾರಿ ಏನಪ್ಪ?
4: ನಾನ್ ನಂಬ್ತೀನಿ ಕಣಯ್ಯ, ಆದ್ರೆ ಅಕ್ಕ ಬಾವ ಒಂದೇ ಸಮಯ ಉರಿತಾ ಇದಲ್ಲ ನಿನ್ ಮೇಲೆ, ಅದಕ್ಕೇನ ಹೇಳ್ತೀಯ?
1: ಅಪ್ಪ, ನಾನ್ ಮುತ್ತಿನ ಹಾರನ ಇಲ್ಲಿ ಇಟ್ಟೇ ಇರ್ಲಿಲ್ಲಪ್ಪ.
3: ಮತ್ತೆ ಎಲ್ಲಿಟ್ಟಿದ್ಯಮ್ಮ?
1: ಮತ್ತೆ
0: ಸುಳ್ಳು ಹೇಳಬಾರದು ಕಾಮಿನಿ.
3: ಸಾಕು ಸುಮ್ಮನೆರಯ್ಯ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂದ ಹಾಗೆ ಈ ನಿನ್ನ ಸೋಗಿನ ನುಡಿಗಳಿಗೆ ನನ್ನ ಮನ ಮೆಚ್ಚುವುದಿಲ್ಲ. ನೀನು ಮಾಡಿರುವ ಅಪರಾಧಕ್ಕೆ ಶಿಕ್ಷೆ ಆಗಲೇಬೇಕು. ಏ ಬಂಗಾರಿ, ಶಿಲ್ಪ ಹಂಸನ ತಗೊಂಡು ಇವನ್ನು ಜೊತೆಯಲ್ಲಿ ಕರ್ಕೊಂಡು ರಾಜಸ್ಥಾನಕ್ಕೆ ಬಾರೋ.
1: ಸುಮ್ಮನೆ
3: ಇರಮ್ಮ ನೀನು. ಏನು ಸುಮ್ಮನೆ?
4: ಈಗ ನೀನ್ ತಪ್ಪಿಸ್ಕೊಂಡು ಓಡೋಗ್ಬಿಡಯ್ಯ. ಚಂದ್ರಸೇನ್ ಮಹಾರಾಜರು ಯಾವ ಶಿಕ್ಷೆ ವಿಧಿಸ್ತಾರೋ ಏನು, ದಯವಿಟ್ಟು ಓಡೋಗ್ಬಿಡಯ್ಯ.
0: ಬಂಗಾರಿ, ನಾನು ಸತ್ಯಕ್ಕಾಗಿ ಹೋರಾಡುವ ವ್ಯಕ್ತಿ, ಆದರೆ ಅಂಗಿ ಓಡಿ ಹೋಗುವ ಹೇಳಿ ಮಾತ್ರ

0: ಅಪರಾಧಿ. ನಿನ್ನ ಊರಾವುದು?
1: ಉಜ್ಜಯಿನಿ.
0: ಏನು ಉಜ್ಜಯಿನಿ ಪ್ರಜೆ? ಸುಳ್ಳು ಹೇಳಬೇಡ. ವಿಕ್ರಮಾದಿತ್ಯರ ಆಳ್ವಿಕೆಯಲ್ಲಿ ನಿನ್ನಂತಹ ಚೋರ ಬುದ್ಧಿಯ ಪ್ರಜೆ ಇರುವುದು ಸಾಧ್ಯವಿಲ್ಲ. ನೀನಾರು ನಿಜವನ್ನು ಹೇಳು.
1: ಉಜ್ಜಯಿನಿಯ ಪ್ರಜೆಗಳು ಕುತ್ತಿಗೆ ಕಳಚಿ ಬಿದ್ದರು ಅಸತ್ಯವನ್ನು ನುಡಿಯರು.
0: ನಿನ್ನ ಹೆಸರು?
1: ಇಲ್ಲಿ ನನ್ನನ್ನು ಪ್ರಭಾಕರನೆಂದು ಕರೆಯುತ್ತಾರೆ.
0: ನಿನ್ನ ನಿಜ ನಾಮಧೇಯವೇನು?
1: ಅದನ್ನು ತಿಳಿಸುವುದಕ್ಕೆ ಇಷ್ಟಪಡುತ್ತಿಲ್ಲ. ಪ್ರಭುಗಳು ಮನ್ನಿಸಬೇಕು.
0: ಶಿಲ್ಪಹಂಸವು ಮುತ್ತಿನ ಹಾಡವನ್ನು ನುಗ್ಗುವುದೇ?
1: ಇದು ಸೂರ್ಯಚಂದ್ರರ ಸಾಕ್ಷಿಯಾಗಿಯೂ ಸತ್ಯ ಪ್ರಭು.
0: ಸಾಕು, ನಿಲ್ಲಿಸು. ಸುಳ್ಳು ಕಾರಣವನ್ನು ಹೇಳುವ ಮುನ್ನ ಲೋಕ ನಗುವುದೆಂಬ ಭಾವನೆಯೂ ಬರಲಿಲ್ಲವೇ ನಿನಗೆ?
1: ಜೇಠಿಯವರೇ,
0: ಶಿಲ್ಪಹಂಸವನ್ನು ತರಿಸಿ ಛೇದಿಸಿ ಪರೀಕ್ಷಿಸೋಣ.
2: ಅಪ್ಪಣೆ ಮಹಾಪ್ರಭು. ಏ ಬಂಗಾರಿ, ಶಿಲ್ಪಹಂಸನ ತಗೊಂಡರು.
3: ಅಪರಾಧಿ, ಈಗಲೂ ಅವಕಾಶವಿದೆ, ಸತ್ಯ ಹೇಳು. ಇಲ್ಲವಾದರೆ ನಿನಗೆ ಉಗ್ರ ಶಿಕ್ಷೆಯಾಗುತ್ತದೆ.
2: ಪ್ರಭು, ಇದೇ ಆ ಶಿಲ್ಪಹಂಸ, ಪರೀಕ್ಷಿಸಬೇಕು.
0: ಛೇದಿಸಿ ನೋಡಿ.
3: ಇದರಲ್ಲಿ ಯಾವ ಮುತ್ತಿನ ಹಾರವೂ ಇಲ್ಲ ಪ್ರಭು.
0: ಮುತ್ತಿನ ಹಾರವಿಲ್ಲ, ಇದರಿಂದಲೇ ನೀನು ದೊಡ್ಡ ವಂಚಕನೆಂದು ತೋರುತ್ತಿದೆ. ದ್ರೋಹಿ, ಇವನ ಕೈ ಕಾಲುಗಳನ್ನು ಕತ್ತರಿಸಿ ಕಾಡಿನಲ್ಲಿ ಬಿಟ್ಟುಬಿಡಿ. ಯಾರೂ ಈತನನ್ನು ಕರೆತರಬಾರದು. ಒಂದು ವೇಳೆ ಕರೆತಂದಲ್ಲಿ ಅವರಿಗೆ ಮರಣದಂಡನೆ ಆಗುತ್ತದೆ. ಎಚ್ಚರಿಕೆ, ಸೆಳೆದೊಯ್ಯಿರಿ ಇವನನ್ನು.
4: ಪ್ರಭು, ಪ್ರಭು, ಇದು ತುಂಬಾ ಅನ್ಯಾಯ.
5: ಸ್ವಾಮಿ, ಸ್ವಾಮಿ,
4: ನೀನೆಲ್ಲ ಹೋಗ್ತೀಯ, ಬಾ.

ಪಾಪ, ಯಾರೋ ಈತನ ಕೈ ಕಾಲು ಕತ್ತರಿಸಿದ್ದಾರೆ. ತಾಳಪ್ಪ ತಾಳ, ನೀರು ತೆಗೆದುಕೊಂಡು ಬರ್ತೀನಿ. ಕುಡಿಯಪ್ಪ ತಗೋ.

0: ಅವರಪ್ಪ ನಿಂದು?
1: ನನ್ನದು ಉಜ್ಜಯಿನಿ ತಾಯಿ.
0: ಉಜ್ಜಯಿನಿ ನಮ್ಮೂರ್ನೇನೆ?
1: ಉಜ್ಜಯಿನಿಯಲ್ಲಿ ಪ್ರಜೆಗಳೆಲ್ಲರೂ ಸೌಖ್ಯವಾಗಿರುವುದೇ ನಮ್ಮ
0: ಉಜ್ಜಯಿನಿಯ ಪ್ರಜೆಗಳು. ಅಯ್ಯೋ ಪ್ರಭು, ತಾವು ಈ ದೃಶ್ಯವನ್ನು ನೋಡುತ್ತಿರುವ ನನ್ನ ಕಣ್ಣುಗಳು ಸೆಳೆದು ಹೋಗಬಾರದೆ ಪ್ರಭು. ನಡೆಯಿರಿ ಪ್ರಭು, ನಮ್ಮ ಮನೆಗೆ ಹೋಗೋಣ, ನಡೆಯಿರಿ ಪ್ರಭು.
1: ಬೇಡ ತಾಯಿ, ಬೇಡ, ನನ್ನನ್ನು ಕರೆದೊಯ್ದರೆ ನಿನಗೂ ಮರಣ ದಂಡನೆ ಆಗುತ್ತದೆ. ಬೇಡ ತಾಯಿ, ದಯಮಾಡಿ ನನ್ನನ್ನು ನಟರಾಜನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿಬಿಡಮ್ಮ. ಅಮ್ಮ, ಯಾರಲ್ಲಿಯೂ ನಾನು ಉಜ್ಜಯಿನಿಯ ಪ್ರಭು ಎಂಬುದನ್ನು ಮಾತ್ರ ತಿಳಿಸಬೇಕ.
0: ಇಲ್ಲ ಪ್ರಭು, ಬನ್ನಿ ಬನ್ನಿ ಪ್ರಭು, ಹೋಗೋಣ. ಕುಸುಮ, ಚಂಚಲ, ಇಂದಿನ ಪೂರ್ಣಿಮಾ ರಾತ್ರಿಯನ್ನು ಯಾವ ವಿಧದಲ್ಲಿ ಕಳೆಯೋಣವೇ?
2: ರಾಜಕುಮಾರಿ, ನದಿ ತೀರದಲ್ಲಿ ಪ್ರಶಾಂತವಾದ ಜಲದಲ್ಲಿ ಹಾಲು ಚೆಲ್ಲಿದಂತಹ ಬೆಳದಿಂಗಳನ್ನು ನೋಡುತ್ತಾ ಆನಂದದಿಂದ ಕಾಲ ಕಳೆಯೋಣ.
0: ಹೌದೇನು?
2: ಎಂತಹ ಮಧುರವಾದ ಗಾನ ಕೇಳಿ ಬರುತ್ತಿದೆ ಕುಸುಮ. ಬಯಲಿ, ಆ ಸಂಗೀತ ಕಲಾವಿದನನ್ನು ಕಂಡು ಸಂಪೂರ್ಣ ಗಾನವನ್ನು ಕೇಳಿ ಆನಂದಿಸೋಣವೇ? ರಾಜಕುಮಾರಿ, ಆ ಸಂಗೀತ ಕಲಾವಿದನು ನಮ್ಮ ನಟರಾಜನ ದೇವಸ್ಥಾನದಲ್ಲೇ ಇರಬಹುದು. ಹೌದೇನೆ? ನಡೀರಿ, ಅಲ್ಲಿಗೆ ಹೋಗೋಣ. ಬನ್ನಿ.
3: ನಾಗೇಂದ್ರ ಹಾರಾಯ.
0: ಕುಸುಮ, ಚಂಚಲ, ಎಲ್ಲಿ ಆ ಗಾಯನ ಚಕ್ರವರ್ತಿಯು ಕಾಣುತ್ತಲೇ ಇಲ್ವಲ್ಲ?
4: ರಾಜಕುಮಾರಿ, ಇದು ಇಲ್ಲಿ ಕುಳಿತಿರುವವರೇ ಗಾಯನ ಚಕ್ರವರ್ತಿ.
0: ಏನು ಈತನೇ? ಈತನು ಕಳ್ಳನೆಂದು ನಮ್ಮ ತಂದೆಯವರು ಇಂತಹ ಘೋರ ಶಿಕ್ಷೆಯನ್ನು ವಿಧಿಸಿರುವರೇ? ಪಾಪ, ಈತನು ನಿರಪರಾಧಿ ಎಂದು ತೋರುತ್ತದೆ. ಕುಸುಮ, ಹೋಗಿ ಆತನನ್ನು ಮಾತನಾಡಿಸಿ. ಆದರೆ ನಾನು ರಾಜಕುಮಾರಿ ಎಂದು ಮಾತ್ರ ಹೇಳಬೇಡ.
2: ಆಯ್ತಾಯ್ತು. ಸ್ವಾಮಿ, ಸ್ವಾಮಿ, ತಾವು ಯಾರು? ತಮ್ಮ ಹೆಸರೇನು?
1: ನೀವು ಕೇಳುತ್ತಿರುವ ಪ್ರಶ್ನೆಗಳಿಗೆ ಉತ್ತರ ನೀಡುವಷ್ಟು ತಾಳ್ಮೆ ನನ್ನಲ್ಲಿ ಉಳಿದಿಲ್ಲ.
0: ಸ್ವಾಮಿ, ತಮ್ಮ ದಿವ್ಯ ಗಾನವನ್ನು ಆಲಿಸಿ ಧನ್ಯರಾಗಬೇಕೆಂದು ಬಂದಿದ್ದೇವೆ. ಅಷ್ಟೇ ಅಲ್ಲದೆ ಅತಿ ಗಹನವೂ ಅಸಾಧಾರಣವೂ ಆದ ದೀಪಕ ರಾಗವನ್ನು ಕೇಳಬೇಕೆಂದು ಬಹಳ ದಿನಗಳಿಂದಲೂ ನನ್ನ ಮನದಾಸೆ ಇದೆ. ಆ ಆಸೆ ತಮ್ಮಿಂದಲೇ ಪೂರ್ಣವಾಗಬೇಕು.
1: ದೀಪಕ ರಾಗವೇ ಕುಳಿತುಕೊಳ್ಳಿ, ಹಾಡುತ್ತೇನೆ.

0: ಬೆಳಗಿತು, ದೇವಸ್ಥಾನದ ಪ್ರಾಕಾರದಲ್ಲೆಲ್ಲ ಜ್ಯೋತಿ ಬೆಳಗಿತು. ಧನ್ಯರಾದಿವು ಸ್ವಾಮಿ, ಧನ್ಯರಾದಿವು.
1: ಪದ್ಮಿನಿ, ಅಂತಃಪುರವನ್ನು ಬಿಟ್ಟು ಇಲ್ಲಿಗೆ ಏಕೆ ಬಂದೆ? ನೀನು ಇಲ್ಲಿಗೆ ಬಂದ ಕಾರಣ?
0: ಅಪ್ಪಾಜಿ, ಅಪ್ಪಾಜಿ, ಇವರು ಅಸಾಧಾರಣ ಗಾನ ಕಲಾವಿದರು. ಇವರು ನಿರಪರಾಧಿಗಳೆಂಬುದಕ್ಕೆ ಗುಡಿಯ ಪ್ರಾಕಾರಗಳಲ್ಲಿ, ಗರ್ಭಗುಡಿಯಲ್ಲಿ ತಾನಾಗಿಯೇ ಬೆಳಗಿ ಬೆಳಕು ನೀಡುತ್ತಿರುವ ಜ್ಯೋತಿಗಳೇ ಸಾಕ್ಷಿ.
1: ಪದ್ಮಿನಿ, ಇವನನ್ನು ಹೀಗೆಯೇ ಉಳಿಸಿದರೆ ಇನ್ನೆಷ್ಟು ಅನಾಹುತಗಳನ್ನು ಮಾಡುವನು. ಈ ದ್ರೋಹಿಗೆ ಮರಣದಂಡನೆಯನ್ನು ವಿಧಿಸಿದ್ದೇನೆ. ಸಲುವಿರಿ ಇವನನ್ನು.
2: ನನ್ನ ಯಾವ ಅಪರಾಧಕ್ಕಾಗಿ ನನಗೆ ಮರಣದಂಡನೆ ಮಹಾಪ್ರಭು?
1: ರಾಜಾಜ್ಞೆಯನ್ನು ಮೀರಿ ಮತ್ತೆ ಪುರಪ್ರವೇಶ ಮಾಡಿದ ಅಪರಾಧಕ್ಕಾಗಿ ಸಲುವಿರಿ.
2: ಶನಿದೇವ, ನೀನಿತ್ತ ಶಿಕ್ಷೆಯನ್ನು ಸಂತೋಷದಿಂದ ಸ್ವೀಕರಿಸುತ್ತೇನೆ.

ಸಾಗಿಸಿದೆಯೋ ಕೈಕಾಲು ಕಡಿಸಿ ಮರುಕವಿಲ್ಲದ ಕ್ರೂರ ಕಡುಕರ ಖಡ್ಗಕ್ಕೆ ಬಲಿಯೆಂದು ಕೊಡಿಸುತ್ತಿಸಿದ

0: ಧನ್ಯ ಪರೋಪಕಾರಕ್ಕಾಗಿ ನೀನು ಮಾಡಿದ ತ್ಯಾಗ ಪಟ್ಟ ಕಷ್ಟ ನಿನ್ನ ಸಹನೆಗೂ ಸ್ಥೈರ್ಯಕ್ಕೂ ಸಾಕ್ಷಿಯಾಗಿದೆ. ನನ್ನ ತಂದೆ ಭಾನುದೇವನು ಹೇಳಿದಂತೆ ನೀನು ನಿಜವಾಗಿಯೂ ಮಹಾನುಭಾವ, ಮನಸಾರ ಮೆಚ್ಚಿರುವೆ ನಿನ್ನನ್ನು. ವಿಕ್ರಮ, ಸತ್ವ ಪರೀಕ್ಷೆಯಲ್ಲಿ ಗೆದ್ದ ನಿನಗೆ ಏನು ಬರಬೇಕು ಕೇಳು, ನಾನು ಸಂತೋಷದಿಂದ ನೀಡುವೆನು.
1: ಧನ್ಯನಾದೆ ಗ್ರಹದೇವ, ಧನ್ಯನಾದೆ. ನಿನ್ನ ಅನುಗ್ರಹಕ್ಕಿಂತನೂ ಮತ್ತಾವ ವರವನ್ನು ಬೇಡರಿ. ಆದರೆ ಈ ಸಂದರ್ಭದಲ್ಲಿ ನಿನ್ನನ್ನು ಬೇಡುವ ವರ ಒಂದಿದೆ. ದೇವ, ಮುಂದೆ ನೀನು ಲೋಕದ ಮಾನವರಿಗೆ ಕ್ರೂರನಾದಾಗ ನನ್ನನ್ನು ಕಾಡಿದಂತೆ ಅವರನ್ನು ಕಾಡಬೇಡ. ಮಾನವರನ್ನು

0: ಮುಖವನ್ನು ತೆರೆದು ಪೊರೆಯಬಲ್ಲನೆ ನೈಜ ಕೊಡವೀಶನೆಂಬ ದಿವ್ಯ ಸಂದೇಶವನ್ನೆತ್ತೆ ನಿನ್ನ ಕಾಯಕದಿಂದ ಧರಗಿಂದು ಆದರ್ಶ ನೃಪನಾಗು ಅಜರಾಮರ ಕೀರ್ತಿಯುತನಾಗು ಮೇಲಾಗಿ ನಿನ್ನ ಕೈಕಾಲುಗಳು ಮೊದಲಂತಾಗಲಿ ನಿನಗೆ ಸರ್ವ ಮಂಗಳ ಉಂಟಾಗಲಿ
1: ಧನ್ಯನಾದೆ ಧನ್ಯನಾದೆ ಗ್ರಹದೇವ ಧನ್ಯನಾದೆ
2: ನೋಡುತ್ತಿರುವ ದೃಶ್ಯ ಭ್ರಾಂತಿಯಲ್ಲವಷ್ಟೇ
1: ಭ್ರಾಂತಿಯಲ್ಲ ಮಹಾರಾಜ ಶನಿದೇವನ ಅನುಗ್ರಹದಿಂದ ಮತ್ತೆ ನನಗೆ ಕೈಕಾಲುಗಳು ಬಂದುವು
2: ನೀನೊಬ್ಬ ಮಾಯಾವಿಯೋ ಹೇಗೆ
1: ನಾನು ಮಾಯಾವಿಯಲ್ಲ ಇನ್ನೊಂದು ಕ್ಷಣದಲ್ಲಿ ಎಲ್ಲವೂ ಅರ್ಥವಾಗುತ್ತದೆ ಶ್ರೇಷ್ಠಿಯವರೇ ನಿಮ್ಮ ಮನೆಯಲ್ಲಿರುವ ಶಿಲ್ಪಹಂಸವನ್ನು ತರಿಸಿ
3: ಮನೆಯಲ್ಲಿರುವ ಆ ಶಿಲ್ಪಹಂಸನ ತಗೊಂಡರೋ
4: ಹೋ ಇದೋ ಪ್ರಭು ಆ ಶಿಲ್ಪಹಂಸ
5: ಲೋಕ ನಂಬದ ಸತ್ಯವನ್ನು ಬಿತ್ತಿ ಮರೆಯಾಗಿ ಲೋಕ ನಂಬದ ಸತ್ಯವನ್ನು ಬಿತ್ತಿ

0: ಕಾಮಿನಿ ಮುತ್ತಿರ್ತಾರ ಬಾವ ನನಗೆ ಕಾಮಿನಿ ಕರ್ಕೊಂಬಂದ್ಬಿಡ್ಲಾ
1: ಕರ್ಕೊಂಬಂದ್ರು
2: ಇಲ್ಲೇ ಇರು ಈಗಲಾದರೂ ತಿಳಿಸು ನೀನು ಯಾರು ನಿನ್ನ ಹೆಸರೇನು ಈ ವಿಚಿತ್ರ ಪವಾಡಗಳಿಂದ ಬೆರಗು ಬಳಸುತ್ತಿರುವಿಯಲ್ಲ
1: ಪ್ರಭು
3: ಪ್ರಭು ಪ್ರಭು
4: ಮಹಾಮಂತ್ರಿಗಳು ಪಂಡಿತರು
2: ಅಂದರೆ ಇವರು ಯಾರು ಉಜ್ಜಯಿನಿ ಸಾರ್ವಭೌಮ ವಿಕ್ರಮಾದಿತ್ಯ
4: ವಿಕ್ರಮಾದಿತ್ಯ
3: ಪ್ರಭು ಪ್ರಭು ನನ್ನ ಸರ್ವಾಪರಾಧವನ್ನು ಕ್ಷಮಿಸಿ
5: ಹೇಳು ಚಂದ್ರಸೇನ ಮಹಾರಾಜ ಇದರಲ್ಲಿ ನಿಮ್ಮದಾರದು ಅಪರಾಧವಿಲ್ಲ ಶನಿದೇವನು ನನ್ನನ್ನು ಕ್ರೂರನಾಗಿ ಕಾಡಿದ ಮತ್ತೆ ಕರುಣಾಳವಾಗಿ ಕಾಪಾಡಿದ
0: ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಕಾಮಿನಿ ನೀನು ಬರ
6: ಕಾಮಿನಿ ಇವರು ಸಾಮಾನ್ಯರಲ್ಲ ಉಜ್ಜಯಿನಿ ಸಾರ್ವಭೌಮ ವಿಕ್ರಮಾದಿತ್ಯ ಗೋಪಾಲರು
2: ಪ್ರಭು ನನ್ನ ಮಗಳಾದ ಪದ್ಮಿನಿಯನ್ನು ತಾವೇ ಸ್ವೀಕರಿಸಬೇಕು
6: ನನ್ನ ಮಗಳಾದ ಕಾಮಿನಿಯನ್ನು ತಾವೇ ಸ್ವೀಕರಿಸಬೇಕು
5: ಆಯ್ತು ಎಲ್ಲ ದೈವ ಇಚ್ಛೆ ಬಂಗಾರಿ ನೀನು ನನಗೆ ತುಂಬಾ ಉಪಕಾರ ಮಾಡಿರ್ಬೇಕು ನೀನು ನಮ್ಮ ರಾಜ್ಯಕ್ಕೆ ಬಾ ಒಂದು ಕನ್ಯೆಯನ್ನು ನೋಡಿ ವಿಜೃಂಭಣೆಯಿಂದ ನಿನಗೆ ಮದುವೆ
0: ಮಾಡಿಸುತ್ತೇನೆ ನಾನು ಇವ್ರ ರಾಜ್ಯಕ್ಕೆ ಹೋಗಿ ಇವ್ರ ರಾಜ್ಯದ ಕನ್ಯನ ಮದುವೆ ಮಾಡಿಕೊಂಡು ಅಲ್ಲೇ ಸುಖವಾಗಿದ್ದು ಬಿಡ್ತೀನಿ
6: ಯೋಚನೆ
4: ಪ್ರಭು ತಾವು ತ್ವರಿತವಾಗಿ ರಾಜ್ಯಕ್ಕೆ ಪ್ರಯಾಣ ಬೆಳೆಸಬೇಕು
5: ಆಯ್ತು ನಡೆಯಿರಿ ಹೋಗೋಣ
7: ಸೇನಾಧಿಪತಿ ಎಂದು ಸಾರ್ವಭೌಮ ಅಂದು ರಾಜನಾಳಾಗಿದ್ದ ದುರ್ಜಯ ಇಂದು ರಾಜ್ಯವಾಳುವ ದುರ್ಜಯ ಭಲೇ ನನ್ನ ಭಾಗ್ಯ ಶಿಲ್ಪಿ ಬಹಳ ಸುಂದರವಾಗಿ ಸೃಷ್ಟಿಸಿದ ನನ್ನ ಭಾಗ್ಯ ವಿಗ್ರಹವನ್ನು ಈ ಉಜ್ಜಯಿನಿಯ ಸಾಮ್ರಾಜ್ಯ ಲಕ್ಷ್ಮಿ ನನ್ನವಳು ಈ ಅಖಂಡ ಸಾಮ್ರಾಜ್ಯ ವೈಭವ ನನ್ನದು ನಾನೇ ಉಜ್ಜಯಿನಿಯ ಸಾರ್ವಭೌಮ
4: ಮಹಾರಾಣಿಯವರನ್ನು ಕರೆತಂದಿದ್ದೇನೆ
7: ರಾಜಕುಮಾರನಲ್ಲಿ
4: ರಾಜಕುಮಾರನನ್ನು ಕರೆತರಬೇಕೆ
7: ರಾಜಕುಮಾರನ್ನು ಕರೆತರಬೇಕು ಅವನನ್ನು ಈ ಖಡ್ಗದಿಂದ ಮುದ್ದಾಡಿ ಮೃತ್ಯು ತಟ್ಟಲಿನಲ್ಲಿ ಮನಗಿಸಿ ತೂಗಬೇಕು ನಂತರ ಈ ರಾಣಿ ಜೋಗುಳ ಹಾಡಬೇಕು

0: ಹಾಡಿಯ ಹಾಡಿವಳು ಎದೆ ಬಿರಿದು ಸಾಯಬೇಕು. ಹೋಗು ವೀರವರ್ಮ, ರಾಜಕುಮಾರನು ಸೆಳೆತ. ಪ್ರಭಾವತಿ, ನಿನ್ನ ಪತಿಯು ಮಾಯಾಶ್ವವನ್ನೇರಿ ಎಲ್ಲಿಗೆ ಹೋಗಿರುವನು ಬಲ್ಲಿಯ? ಯಮನ ನಗರಿಗೆ. ವಿಕ್ರಮ, ಮಂತ್ರಿ, ಭಟ್ಟಿ, ಆ ರಸಿಕ, ಈ ಮೂವರು ಈಗಾಗಲೇ ಮೃತ್ಯುವನ್ನಪ್ಪಿ ಬಹಳ ದಿನಗಳಾದವು.
1: ದೇವ, ನಾನು ಕೇಳುತ್ತಿರುವ ಮಾತು ಸುಳ್ಳಾಗಲಿ, ಈ ಸಾಕ್ಷಿಗಳು ಸುಟ್ಟು ಹೋಗಲಿ, ನನ್ನ ಸ್ವಾಮಿಗೆ ಏನೂ ಆಗದಿರಲಿ, ನೀನು ಸುಳ್ಳು ಹೇಳುತ್ತಿರುವೆ ದುರ್ಜಯ.
0: ಸ್ವಲ್ಪ ಕಾಲ ತಡೆ, ನಿನ್ನ ಮುದ್ದು ಕುಮಾರನೊಡನೆ ನಿನ್ನನ್ನು ಕಳುಹಿಸುತ್ತೇನೆ. ಯಮಲೋಕದಲ್ಲಿ ನಿನ್ನ ಪತಿಯನ್ನು ಕಂಡಾಗಲಾದರೂ ನನ್ನ ಮಾತು ಸುಳ್ಳಲ್ಲವೆಂದು ನಂಬುವಿಯಲ್ಲಿ.
1: ಅಯ್ಯೋ ಪಾಪಿ, ಹೆತ್ತ ತಾಯಿಯ ಕಣ್ಣೆದುರಿನಲ್ಲಿ ಮಗನ ವಧೆ ಮಾತ್ರ ಮಾಡಬೇಡ. ಅಷ್ಟಾದರೂ ಮನುಷ್ಯತ್ವವನ್ನು ಉಳಿಸಿಕೋ, ಇಚ್ಛಿದ್ದರೆ ನನ್ನನ್ನು ಕೊಂದು ಬಿಡು.
0: ನಿನ್ನನ್ನು ಕೊಲ್ಲಬೇಕೇ? ಸಾಧ್ಯವಿಲ್ಲ. ನೀನು ನಿನ್ನ ಮಗನ ವಧೆಯನ್ನು ಕಣ್ಣಾರೆ ಕಾಣಬೇಕು. ನಿನ್ನೆದುರಿನಲ್ಲಿ ಈ ರತ್ನ ಸಿಂಹಾಸನ ಏರುವುದನ್ನು ನೀನು ನೋಡಬೇಕು. ನಂತರ ನಿನ್ನ ಪತಿಯ ಸಂದರ್ಶನಕ್ಕಾಗಿ ಪರಲೋಕ ಪ್ರಯಾಣ.
1: ಪಾಪಿ, ನಿನ್ನಂಥ ಪಾಪಿಯನ್ನು ಹೊತ್ತ ಧರೆ ಸಿಡಿಯಲಿಲ್ಲಬೇಕೆ? ದುರ್ಜಯ, ಈ ಸತ್ಯ ಸಿಂಹಾಸನವನ್ನು ನೀನೆಂದಿಗೂ ಏರಲಾರೆ. ಒಂದು ವೇಳೆ ಆರೋಹಿಸಲು ಹೋದರೆ ನೀನು ಸುಟ್ಟು ಭಸ್ಮವಾಗುವ.
0: ಸುಟ್ಟು ಭಸ್ಮವಾಗುವೆನೋ, ಸಾರ್ವಭೌಮ ತೇಜಸ್ಸಿನಿಂದ ಪ್ರಕಾಶಿಸುತ್ತಿರುವೆನೋ ನೋಡುತ್ತಿರು. ನಿನ್ನೆದುರಿನಲ್ಲಿ ಈ ರತ್ನ ಸಿಂಹಾಸನವನ್ನು ಆರೋಹಿಸುತ್ತೇನೆ.
2: ಎಲವೋ ದ್ರೋಹಿ, ನಿಲ್ಲು. ಇದು ಪವಿತ್ರವಾದ ಧರ್ಮ ಸಿಂಹಾಸನ. ನಿನ್ನಂತ ಪಾಪಿ ಇದನ್ನು ಆರೋಹಿಸಲು ಸಾಧ್ಯವಿಲ್ಲ. ಒಂದು ವೇಳೆ ಆರೋಹಿಸಲು ಪ್ರಯತ್ನಿಸಿದರೆ ನೀನು ಸಾಯುವೆ.
0: ಯಾರು ನೀನು?
2: ಯಾರು ಈ ಸಿಂಹಾಸನವನ್ನು ಕಾಯುವ ಸಾಲ ಭಂಜಿಕೆ?
0: ಸಾಲ ಭಂಜಿಕೆ? ಇದಕ್ಕೆ ಹೆದರುವವನಲ್ಲ, ಏನಾಗುವುದು ಆರೋಹಿಸಿ ತೀರುತ್ತೇನೆ.
2: ನೀನು ಸಾಯುವೆ, ನೀನು ಸಾಯುವೆ.
3: ರಾಜಕುಮಾರನನ್ನು ಕರೆತಂದಿದ್ದೇನೆ.
0: ಈ ಕುನ್ಯನ್ನು ವಧಿಸಿದರೆ ಎಲ್ಲವೂ ಸರಿ ಹೋಗುವುದು.
4: ದುರ್ಜಯ, ಏನೇ ಅನಾಹುತ? ಎಲ್ಲರೂ ಕರೋಹಳದವರಂತೆ ನಿಂತಿರುವರೇಕೆ? ವೀರವರ್ಮ, ಏನಾಯಿತು?
3: ಪ್ರಭು, ಮನ್ನಿಸಬೇಕು ಪ್ರಭು. ತಾವು ರಾಜ್ಯ ಬಿಟ್ಟು ಹೋದ ಮೇಲೆ ಇಲ್ಲಿ ದೊಡ್ಡ ಆಂದೋಲನವೇ ನಡೆದು ಹೋಯಿತು.
5: ಇದುವರೆಗೆ ಪೌರಾಣಿಕ ನಾಟಕ ರಾಜಾ ವಿಕ್ರಮ ಕೇಳಿದಿರಿ. ಈಗ ಇಂದಿನಂತೆ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೇ ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
10: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
9: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
10: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
9: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
10: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
9: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
11: ಸೇಫ್ ಪ್ರಣಾಳ ಶಿಶು ಕೇಂದ್ರ ಆರ್ಎಂಆರ್ ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಮಗ ತನ್ನ ಉಸಿರೆಂದೆನುವ ಸಜ್ಜಕ್ಕೆ ಎಂದು ತಲೆ ಬಾಗಿಸುವ ಧರ್ಮದ ತನ್ನ ಉಸಿರೆಂದೆನುವ ದ್ರೋಹಿಗಳ ದಯ ನಡುಗಿಸಿ ನಗುವ ಅನ್ಯಾಯವನ್ನು ಮೆಟ್ಟಿ ಮೆರೆಯುವ ಮೆಟ್ಟಿ ಮೆರೆಯುವ

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ನೀವು ಉದ್ದಿಮೆದಾರರ, ನೀವು ವ್ಯಾಪಾರಸ್ಥರ, ನೀವು ರೈತೋದ್ಯಮಿಗಳೇ,
1: ನಿಮ್ಮದು ಸ್ಟಾರ್ಟ್ಅಪ್ ಬಿಸ್ನೆಸ್, ನಿಮ್ಮ ಮಾರುಕಟ್ಟೆ ವಿಸ್ತಾರವಾಗಬೇಕೆ,
0: ಇದಕ್ಕೆಲ್ಲ ರೇಡಿಯೋ ಶಿವಮೊಗ್ಗ ವೇದಿಕೆಯಾಗಲಿದೆ. ನಿಮ್ಮ ವಾಣಿಜ್ಯ ಪ್ರಕಟಣೆಗಳು, ಜಾಹೀರಾತುಗಳು, ವಾಣಿಜ್ಯ ವಿಚಾರಗಳ ವಿನಿಮಯಕ್ಕೆ ರೇಡಿಯೋ ಶಿವಮೊಗ್ಗವನ್ನು ಸಂಪರ್ಕಿಸಿ. ಕಾಂಟ್ಯಾಕ್ಟ್ 7251 76 279. ಸಂಖ್ಯೆ ಮತ್ತೊಮ್ಮೆ 7251 76 279.

0: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
5: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
4: ನಿನ್ ಮಾತಿನ ಅರ್ಥ, ದಿನಾ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
6: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
7: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
9: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರ ಅನಿಸಿಕೆಯನ್ನ ಅನಾವರಣಗೊಳಿಸುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಾನು ಯಾವಾಗ್ಲೂ ಹೇಳೋ ಹಾಗೆ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಯಾವ್ದಾದ್ರೂ ಕಾರ್ಯಕ್ರಮವನ್ನ ಕೇಳಿದಾಗ ವಾವ್, ಏನ್ ಸಖತ್ತಾಗಿದೆ ಗುರು ಈ ಕಾರ್ಯಕ್ರಮ ಅಂತ ಅನ್ನಿಸ್ತಾ, ಇಲ್ಲ ಇನ್ನೊಂಚೂರೇನೋ ಬೇಕಿತ್ತು ಅಂತ ಅನ್ನಿಸ್ತಾ, ಅಥವಾ ಪರವಾಗಿಲ್ಲ ಅಂತ ಅನ್ನಿಸ್ತಾ, ಸೊ ಹಾಗಿದ್ರೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ, ಅಭಿಪ್ರಾಯವನ್ನ ನೀವು ಮೆಸೇಜ್ ಮಾಡೋದ್ರ ಮೂಲಕ, ಇಲ್ಲ ನಿಮ್ಮ ವಾಯ್ಸ್ ನೋಟನ್ನ ಕಳಿಸೋದ್ರ ಮೂಲಕ ನೇರವಾಗಿ ನಮ್ಮ ಜೊತೆ ಹಂಚಿಕೊಳ್ಳಬಹುದಾಗಿದೆ. ನಿಮ್ಮ ಅನಿಸಿಕೆ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಆಗಿದ್ರು ಕೂಡ ಸ್ವೀಕರಿಸೋದಕ್ಕೆ ನಾವು ಸಿದ್ಧ ಇದೀವಿ. ಹಾಗಿದ್ರೆ ಇನ್ಯಾಕ್ ತಡ, ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279, ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ, ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ನಿಮ್ಮ ಅನಿಸಿಕೆಯನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು. ಸೊ ಇನ್ಯಾಕ್ ತಡ, ಫಟಾಫಟ್ ಅಂತ ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ಕಳಿಸಿ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ತಗೊಂಡ್ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಕಾರ್ಯಕ್ರಮಕ್ಕೆ ಬಂದಂತಹ ಫೀಡ್ಬ್ಯಾಕ್ಸ್ನ ತಿಳಿಸ್ತೀನಿ ಅನ್ನೋದಾಗಿ ಹೇಳ್ತಾ ಇದೆ. ಹಾಗಿದ್ರೆ ಯಾವ್ಯಾವ ಕಾರ್ಯಕ್ರಮಕ್ಕೆ ಯಾರ್ಯಾರು ಏನೇನು ಫೀಡ್ಬ್ಯಾಕ್ಸ್ನ ಕಳಿಸಿದ್ದಾರೆ ಅಂತ ನೋಡೋಣ. ಅರ್ಪಿತಾ ಮ್ಯಾಡಮ್, ಟುಡೇ ಬಿಸ್ನೆಸ್ ಬಸ್ ಸೂಪರ್, ಥ್ಯಾಂಕ್ ಯು ಮ್ಯಾಡಮ್ ಫ್ರಮ್ ಕೆಂದೇಗೌಡ ಮಂಡ್ಯ. ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಗಗನ್ ರಾಜ್ಕುಮಾರ್, ಮಾರಿಕಣಿವೆ ಹಿರಿಯೂರು ತಾಲೂಕು, ರೇಡಿಯೋ ಶಿವಮೊಗ್ಗ ವಾಹಿನಿಯಿಂದ ಸುಬ್ರಹ್ಮಣ್ಯ ಆಯ್ತಾಳ್ ಸರ್ ಅವರ ನಿರೂಪಣೆಯಲ್ಲಿ ಸುಮಧುರ ಗೀತೆಯನ್ನ ಕೇಳಿದೆ. ಇಂದು ವಿಶೇಷವಾಗಿ ಚಿತ್ರಗೀತೆ, ಭಾವಗೀತೆ ಮನಕ್ಕೆ ಮುದ ನೀಡಿದೆ, ವಂದನೆಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಮಹಾಲಕ್ಷ್ಮಿ ಮ್ಯಾಡಮ್, ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರುತ್ತಿದೆ, ನೀವು ಸಹ ತುಂಬಾ ಚೆನ್ನಾಗಿ ಜೋಶ್ನಿಂದ ನಡೆಸಿಕೊಡುತ್ತಾ ಇದ್ದೀರಾ, ವಂದನೆಗಳು ಅಂತ ಹೇಳಿ ಚಿತ್ರದುರ್ಗದ ಹಿರಿಯೂರಿನ ಅನಂತರಾಜ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಪ್ರೋಗ್ರಾಮ್ ಸೂಪರ್, ಥ್ಯಾಂಕ್ ಯು ಮ್ಯಾಡಮ್ ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರೆ. ಇನ್ನು ಮಾಲತಿ ಅವರು, ಹ್ಯಾಟ್ಸ್ ಆಫ್ ಟು ಪರ್ಲ್ಸ್ ಆಫ್ ಮೆಚೂರ್, ಐ ಲಿಸನ್ ಟು ದ ಬ್ಯೂಟಿಫುಲ್ ಸಾಂಗ್ಸ್ ಫಿಲ್ಡ್ ವಿತ್ ಎಕ್ಸಲೆಂಟ್ ರಿದಮ್, ಮೆಲೋಡಿ ಅಂಡ್ ಎಮೋಷನ್. ಐ ಆಮ್ ಗ್ಲಾಡ್ ಟು ಎಂಜಾಯ್ ದ ಸಂಡೇ ಸ್ಪಾಟ್ಲೈಟ್ ಪ್ರೋಗ್ರಾಮ್ ಆಕ್ಟಿವ್ಲಿ ಹೋಸ್ಟೆಡ್ ಬೈ ಜೆ ಪಿ ಸರ್ ಅಂಡ್ ಆಲ್ಸೋ ಟೀಮ್ ರೇಡಿಯೋ FM. ಥ್ಯಾಂಕ್ ಯು ಒನ್ ಅಂಡ್ ಆಲ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ನಮಸ್ತೆ ಜನಾರ್ದನ್ ಸರ್, ಮತ್ತೂರಿನ ಕಲಾವಿದರ ಹಾಡು, ಸಂಗೀತಗಾರರು ಹಾಡಿದ ಎಲ್ಲಾ ಹಾಡುಗಳು ಸೂಪರ್ ಸರ್, ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಅಂತ ಹೇಳಿ ಬೆಂಗಳೂರಿನಿಂದ ಮೀನಾ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಸಾಗರದ ವಾಸುಕಿ ಅವರು, ತುಂಬಾ ಒಳ್ಳೆ ಹಾಡುಗಳು, ತುಂಬಾ ಚೆನ್ನಾಗಿ ಹಾಡ್ತಿದ್ದಾರೆ, ಒಳ್ಳೇದಾಗ್ಲಿ, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಇನ್ನು ಮಂಡ್ಯದಿಂದ ಕೆಂಡೇಗೌಡ ಅವರು, ಪವಿತ್ರ ಮ್ಯಾಡಮ್, ಆಷಾಢ ಮಾಸದ ವಿಶೇಷತೆ ಪ್ರೋಗ್ರಾಮ್ ಸೂಪರ್ ಆ್ಯಂಡ್ ಥ್ಯಾಂಕ್ ಯು FM 90.8 FM ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಆಷಾಢ ಮಾಸದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು, ಇಂದಿರಾ ಪ್ರಕಾಶ್ ಉತ್ತಮ ಮಾಹಿತಿಯನ್ನು ನೀಡಿದರು, ಭಾರತಿ ಪ್ರಕಾಶ್ ಹಾಗೂ ಜಯಮ್ಮ ಸಹ ಆಷಾಢ ಮಾಸದ ಬಗ್ಗೆ ಉತ್ತಮ ವಿವರಣೆಯನ್ನು ನೀಡಿದರು. ಒಟ್ಟಿನಲ್ಲಿ ಈ ಕಾರ್ಯಕ್ರಮ ಉತ್ತಮ ಮಾಹಿತಿಯ ಕಲಿಕಾಪೂರ್ಣ ಕಾರ್ಯಕ್ರಮವಾಗಿತ್ತು, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಮಂಗಳೂರಿನ ಪ್ರಭಂಜನಿ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಶಿವಮೊಗ್ಗದ ಸುಲೋಚನಾ ಅವರು, ವಚನ ವಿಹಾರ ಕಾರ್ಯಕ್ರಮದಲ್ಲಿ ನಿಮ್ಮ ನಿರೂಪಣೆ ತುಂಬಾ ಚೆನ್ನಾಗಿತ್ತು, ನನಗಿಂತ ನೀವು ವಿವರವಾಗಿ ವಿಶ್ಲೇಷಣೆ ಮಾಡಿದ್ರಿ, ಧನ್ಯವಾದಗಳು ಮೇಡಮ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸೋಮಶೇಖರ್ ಅವರು, ಇಂದಿನ ಕಾರ್ಯಕ್ರಮ ಸೂಪರ್ ಅಂತ ಹೇಳಿ ತಿಳಿಸಿದ್ರೆ, ಸೂಪರ್ ಆಗಿ ಹಾಡಿದ್ರಿ ಅರ್ಪಿತಾ ಅಂತ ಹೇಳಿ ಶಾಂತಾ ಶ್ರೀರಾಮ್ಪುರ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಇನ್ನು ಭೀಮನಗೌಡ ಪಾಟೀಲ್ ಅವರು, ಸೋಮವಾರ ಬೆಳಗ್ಗೆ 9:30 ಪ್ರಸಾರವಾದ ಸಾಹಿತ್ಯ ಲೋಕ ಕಾರ್ಯಕ್ರಮ ಅರ್ಥಗರ್ಭಿತವಾಗಿತ್ತು, ಈ ಕಾರ್ಯಕ್ರಮದಲ್ಲಿ ಇಂದಿರಾ ಪ್ರಕಾಶ್ ಮ್ಯಾಡಮ್ ಅವರಿಗೆ ಹಾಗೂ ಮಹಾಲಕ್ಷ್ಮಿ ಮ್ಯಾಡಮ್ ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಅಂತ ಹೇಳಿ ತಿಳಿಸಿದ್ದಾರೆ. ಹಾಗೆ ವಚನ ವಿಹಾರ ಕಾರ್ಯಕ್ರಮ ತುಂಬಾ ಮೆಚ್ಚುಗೆಯಾಗಿತ್ತು, ಅದರಲ್ಲಿ ಬಸವಣ್ಣನವರ ವಚನಗಳು ಮನಸ್ಸಿಗೆ ನೆಮ್ಮದಿ ಸಿಕ್ಕಿತು, ಈ ಕಾರ್ಯಕ್ರಮ ನಡೆಸಿಕೊಟ್ಟ ಪವಿತ್ರ ಮ್ಯಾಡಮ್ಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಇನ್ನು ರಾಜು ಶಂಕರಘಟ್ಟ ಇವರು, ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಟ್ಟ ಟ್ರಾವೆಲರ್ಸ್ ಜರ್ನಿಯಲ್ಲಿ ತಮಿಳುನಾಡಿನ ಕೆಲವು ದ್ವೀಪಗಳ ಬಗ್ಗೆ ಒಳ್ಳೆಯ ಮಾಹಿತಿಯನ್ನ ಹಂಚಿಕೊಂಡಿದ್ದೀರಿ, ವಂದನೆಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಸುಲೋಚನಾ ಅವರು, ವಚನ ವಿಹಾರ ಕಾರ್ಯಕ್ರಮದಲ್ಲಿ ನನ್ನದೇ ಕಾರ್ಯಕ್ರಮವಿತ್ತು, ತುಂಬಾ ವಿವರಣೆ ಮೂಲಕ ವಚನ ವಿಹಾರವನ್ನ ಆನಂದವಾಗಿ ನಿರೂಪಣೆ ಮಾಡಿದ ಪವಿತ್ರ ಮ್ಯಾಡಮ್ ಹಾಗೂ FM ರೇಡಿಯೋ ತಾಂತ್ರಿಕರಿಗೂ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಇನ್ನು ಬಾನುಲಿ ಪ್ರತಿದಿನ ಪ್ರಸಾರವಾಗುತ್ತಿರುವ ಎಲ್ಲಾ ಕಾರ್ಯಕ್ರಮಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿತ್ತು, ದಿನಾಂಕ 19/7/2026 ರಾತ್ರಿ ಪ್ರಸಾರವಾದ PB ಶ್ರೀನಿವಾಸ್ ಮತ್ತು ಜಾನಕಮ್ಮನವರು ಹಾಡಿರುವ ಸುಮಧುರ ಹಳೆಯ ಗೀತೆಗಳು ನಮ್ಮ ಮನ ಧಣಿಸಿದವು, ಗೀತೆಗಳು ಕೇಳುತ್ತಿದ್ರೆ ಸಮಯ ಜಾರಿ ಹೋಗಿದ್ದೇ ತಿಳಿಯಲಿಲ್ಲ, ಒಟ್ಟಾರೆ ಕಾರ್ಯಕ್ರಮ ಸೊಗಸಾಗಿತ್ತು, ಕಾರ್ಯಕ್ರಮ ಪ್ರಸ್ತುತಪಡಿಸಿದ ಸುಬ್ರಹ್ಮಣ್ಯ ಐತಾಳ್ ಅವರಿಗೆ ಧನ್ಯವಾದಗಳು, ಜೊತೆಗೆ ಶಿವಮೊಗ್ಗ ಬಾನುಲಿ ಕೇಂದ್ರಕ್ಕೆ ಕಾರ್ಯಕ್ರಮ ರೂವಾರಿಗಳಿಗೆ ವಿಶೇಷ ಅಭಿನಂದನೆಗಳು ಅಂತ ಹೇಳಿ ಸುಬ್ರಹ್ಮಣಿ ಮತ್ತು ಕುಟುಂಬ ಪತ್ತೇನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಇನ್ನು ಸುಲೋಚನಾ ಅವರು, 7 ಗಂಟೆಗೆ ಪ್ರಸಾರವಾದ ಪವಿತ್ರ ಮ್ಯಾಡಂ ನಿರೂಪಣೆಯ ವಿಶೇಷ ಆಷಾಢ ಮಾಸದ ಬಗ್ಗೆ ಶ್ರೀಮತಿ ಭಾರತಿ ಪ್ರಕಾಶ್ ಅವರು ತುಂಬಾ ಚೆನ್ನಾಗಿ ತಿಳಿಸಿಕೊಟ್ರು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಮಹಾಲಕ್ಷ್ಮಿ ಮೇಡಮ್, ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರುತ್ತಿದೆ, ನೀವು ಸಹ ತುಂಬಾ ಜೋಶ್ ಆಗಿ ನಡೆಸ್ತಾ ಇದ್ದೀರಾ, ಧನ್ಯವಾದಗಳು ಅಂತ ಹೇಳಿ ಅನಂತ್ ರಾಜ್ ಗೊರಲಗೋಡು ಹಿರಿಯೂರು ತಾಲೂಕು ಚಿತ್ರದುರ್ಗ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮ ಕೇಳ್ತಾ ಇದ್ದೇವೆ. ಪಿ ಬಿ ಶ್ರೀನಿವಾಸ್ ಮತ್ತು ಜಾನಕಮ್ಮನವರ ಕಂಠದಲ್ಲಿ ಮೂಡಿ ಬರುತ್ತಿರುವ ಗೀತೆಗಳು ಅದ್ಭುತವಾಗಿದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಕಳ್ಳರ ಕಳ್ಳ ಚಿತ್ರದ ಗೀತೆ ಜಾನಕಮ್ಮ ಮತ್ತು ಪಿ ಬಿ ಶ್ರೀನಿವಾಸ್ ಅವರ ಸಿರಿಕಂಠದಲ್ಲಿ ಅಮೋಘವಾಗಿದೆ. ಧನ್ಯವಾದಗಳು ಸುಬ್ರಹ್ಮಣ್ಯ ಮತ್ತು ಕುಟುಂಬ ಪತ್ತೇನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ವಿಶೇಷ ಹಾಡುಗಳು ರೇಡಿಯೋ ಶಿವಮೊಗ್ಗ ವಾಹಿನಿಯಿಂದ ಸುಬ್ರಹ್ಮಣ್ಯ ಐತಾಳ್ ಸರ್ ಅವರ ನಿರೂಪಣೆಯಲ್ಲಿ ಸುಮಧುರವಾದ ಗೀತೆಗಳನ್ನ ಕೇಳ್ತಿದ್ದೇವೆ. ಸೌಭಾಗ್ಯ ಈ ಹಾಡುಗಳನ್ನ ಕೇಳ್ತಾ ಇರುವುದು. ಮನದ ಬೇಸರ ಕಳೆಯಲು ವಂದನೆಗಳು ಅಂತ ಹೇಳಿ ಗಗನ್ ರಾಜ್ ಕುಮಾರ್ ಮಾರಿ ಕಣಿವೆ ಹಿರಿಯೂರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಕಾಣದ ಕೈ ಚಿತ್ರದ ಅಪರೂಪದ ಗೀತೆ ಸಾಹಿತಿ ಕೂಡ ಬಹಳ ಕಡಿಮೆ ಹಾಡುಗಳನ್ನ ಬರೆದಿದ್ದಾರೆ ಆ ರತ್ನ. ತುಂಬಾ ಚೆನ್ನಾಗಿ ಸಂಗೀತ ನೀಡಿದ್ದಾರೆ ಈ ಚಿತ್ರದಲ್ಲಿ. ಒಂದು ಬರ್ತ್ಡೇ ಸಾಂಗ್ ಎಲ್ ಆರ್ ಈಶ್ವರಿಯವರು ಹಾಡು ಕೂಡ ಇದೆ ಈ ಚಿತ್ರದಲ್ಲಿ. ಉತ್ತಮ ಆಯ್ಕೆ ನಿಮ್ಮದು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಹಳೆ ಗೀತೆಗಳು ತುಂಬಾ ಸೊಗಸಾಗಿದೆ, ಧನ್ಯವಾದಗಳು ಅಂತ ಹೇಳಿ ಗೌರಿ ಬೀದನೂರಿನ ಸುರೇಶ್ ಭಟ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಶಿವಮೊಗ್ಗ ಬಾನುಲಿ ಕೇಂದ್ರದ ಸಿಬ್ಬಂದಿ ಎಲ್ಲರಿಗೂ ಧನ್ಯವಾದಗಳು. ಚಿತ್ರಗೀತೆಗಳನ್ನ ಕೇಳ್ತಿದ್ದೇವೆ. ನಿರೂಪಕರಾದಂತಹ ಸುಬ್ರಹ್ಮಣ್ಯ ಐತಾಳ್ ಸರ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಇಂದಿನ ಕಾರ್ಯಕ್ರಮವನ್ನ ತುಂಬಾ ಆಸಕ್ತಿಯಿಂದ ಕೇಳುತ್ತಾ ಇದ್ದೇವೆ. ಪಿ ಬಿ ಶ್ರೀನಿವಾಸ್ ಮತ್ತು ಜಾನಕಿ ಅಮ್ಮನವರ ಮಧುರ ಕಂಠದಲ್ಲಿ ಮೂಡಿ ಬರುತ್ತಿರುವ ಸುಮಧುರ ಗೀತೆಗಳು ಮನಸ್ಸಿಗೆ ತುಂಬಾ ಸಂತೋಷವನ್ನ ನೀಡುತ್ತಿದೆ. ಇವರಿಬ್ಬರ ಗಾಯನದಲ್ಲಿ ಒಂದು ವಿಶೇಷವಾದ ಭಾವನಾತ್ಮಕತೆ ಮಧುರತೆ ಮತ್ತು ಮನಸ್ಸಿಗೆ ಮುದ ನೀಡುವ ಸಂಗೀತದ ಸೊಬಗು ಇದೆ. ಹಳೆಯ ಕಾಲದ ಈ ಅಮರ ಗೀತೆಯನ್ನ ಕೇಳುತ್ತಿದ್ರೆ ನಮ್ಮ ಹಳೆಯ ನೆನಪುಗಳು ಮರುಕಳಿಸುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿರುವ ಪ್ರತಿಯೊಂದು ಗೀತೆಯನ್ನು ಆಸಕ್ತಿಯಿಂದ ಆಲಿಸುತ್ತಿದ್ದೇವೆ. ಇಂತಹ ಅಪರೂಪದ ಮತ್ತು ಮನಮೋಹಕ ಗೀತೆಯನ್ನ ಆಯ್ಕೆ ಮಾಡಿ ಪ್ರಸಾರ ಮಾಡುತ್ತಿರುವ ನಿಮಗೆ ಧನ್ಯವಾದಗಳು ಸರ್ ಅಂತ ಹೇಳಿ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ರಾಯಚೂರು ಜಿಲ್ಲೆಯ ಭೀಮನಗೌಡ ಪಾಟೀಲ್ ಇವರು 8:30 ಪ್ರಸಾರವಾದ ಓಲ್ಡ್ ಇಸ್ ಗೋಲ್ಡ್ ಚಿತ್ರಗೀತೆಗಳು ತಂಪಾದ ಸಮಯದಲ್ಲಿ ಇಂಪಾಗಿ ಕೇಳಿ ಬಂದವು. ಪ್ರಸಾರ ಮಾಡಿದ ಸುಬ್ರಹ್ಮಣ್ಯ ಸರ್ ಅವರಿಗೆ ಮತ್ತು ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಸೂಪರ್ ಹಾಡುಗಳು ಸರ್, ಅದರಲ್ಲೂ ಹಳೆಯ ಜ್ವಾಲಾ ಮೋಹಿನಿ ಚದುರಂಗ ಮಲ್ಲಿ ಮಧುವೆ ಮಿಸ್ಟರ್ ರಾಜ್ಕುಮಾರ್ ನನಗಂತೂ ತುಂಬ ಇಷ್ಟ ಇಂತಹ ಹಾಡು ಕೇಳಲಿಕ್ಕೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸುಭಾನ್ ಕೌರ್ ಹಗರೆ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಹಳೆಯ ಉತ್ತಮವಾದ ಚಿತ್ರಗೀತೆಗಳು ಪ್ರಸಾರ ಮಾಡ್ತಿದ್ದೀರಿ ಸರ್, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಎಲ್ಲಾ ಸಾಂಗ್ಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ. ಮನ ಮುಟ್ಟುವಂತಹ ಮುದ ನೀಡುವ ಸಂಪಾದ ವಾತಾವರಣದಲ್ಲಿ ಕೇಳಲು ಎಲ್ಲಾ ಗೀತೆಗಳು ತುಂಬಾ ಚೆನ್ನಾಗಿದೆ. ಸುಬ್ರಹ್ಮಣ್ಯ ಐತಾಳ್ ಅವರಿಗೆ ನಮಸ್ಕಾರ ಅಂತ ಹೇಳಿ ಕೆಂಪಪ್ಪ ಗುಂಡ್ಲಪೇಟೆ ತಾಲೂಕು ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ರೇಡಿಯೋ ಕೇಂದ್ರದಲ್ಲಿ ಮೂಡಿ ಬರುತ್ತಿರುವ ಸುಮಧುರ ಗೀತೆಯನ್ನ ಕೇಳ್ತಾ ಇದ್ದೇವೆ ರೀ. ಎಲ್ಲಾ ಗೀತೆಗಳು ಮನಸ್ಸಿಗೆ ಮುದ ನೀಡ್ತಿದ್ದಾವೆ ರೀ. ಸುಬ್ರಹ್ಮಣ್ಯ ಐತಾಳ್ ಸರ್ ಅವರ ನಿರೂಪಣೆಯಲ್ಲಿ ಮತ್ತು ಅವರ ಗೀತೆಗಳ ಆಯ್ಕೆಗೆ ಅತ್ಯದ್ಭುತವೇ ಸರಿ. ಅವರಿಗೆ ನಮ್ಮ ಅನಂತ ಪ್ರಣಾಮಗಳು ಅಂತ ಹೇಳಿ ಮಂಗಳಪ್ಪ ನಿಂಗಾಪುರ ಅಡವಿ ಸೋಮನಾಪುರ ಗದಗ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಗಗನ್ ರಾಜ್ಕುಮಾರ್ ಮಾರಿ ಕಣಿವೆ ಹಿರಿಯೂರು ತಾಲೂಕು ರೇಡಿಯೋ ಶಿವಮೊಗ್ಗ ವಾಹಿನಿಯಿಂದ ಸುಬ್ರಹ್ಮಣ್ಯ ಐತಾಳ್ ಸರ್ ಅವರ ನಿರೂಪಣೆಯಲ್ಲಿ ಸುಮಧುರ ಗೀತೆಯನ್ನ ಕೇಳಿದ್ದೇವೆ. ನಮ್ಮ ಸೌಭಾಗ್ಯ ಇಂತಹ ಗೀತೆಗಳು ಇನ್ನಷ್ಟು ಬರಲಿ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಕಾಣದ ಕಡಲಿಗೆ ಹಂಬಲಿಸಿದೆ ಮಾನ ಸಿ ಅಶ್ವಥ್ ಅವರ ಗಾಯನ, ಗೋಪಾಲಕೃಷ್ಣ ಅಡಿಗರ್ ಅವರ ರಚನೆ, ಅದ್ಭುತವಾದ ಸಾಹಿತ್ಯ. ಗಗನ್ ರಾಜ್ಕುಮಾರ್ ಮಾರಿ ಕಣಿವೆ ಹಿರಿಯೂರು ತಾಲೂಕು ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ನಾನಿರುವುದೇ ನಿಮಗಾಗಿ ಚಿತ್ರದ ಗೀತೆ ಬಹಳ ಸೊಗಸಾಗಿದೆ, ಎಲ್ಲಾ ಗೀತೆಗಳನ್ನ ಆಲಿಸುತ್ತಿದ್ದೇವೆ, ಧನ್ಯವಾದಗಳು ಅಂತ ಹೇಳಿ ಸಂಜಯ್ ಸ್ವಾತಿ ಭರತ್ ಬೆಂಗಳೂರು ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಜೋಕೂರು ಗ್ರಾಮದಿಂದ ಭೀಮನಗೌಡ ಪಾಟೀಲ್ ಅವರು, ವಸಂತ ಕಾವ್ಯ ಚಿತ್ರದ ಒಲವಿನ ಹೃದಯ ಹರಿಸಿದ ನದಿಯ ಈ ಹಾಡು ತುಂಬಾ ಇಷ್ಟವಾಯಿತು, ಪ್ರಸಾರ ಮಾಡಿದ ಸುಬ್ರಹ್ಮಣ್ಯ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ರಾಜೇಶ್ವರಿ ಚಿತ್ರದ ಬಾಳನಂದನದಲ್ಲಿ ಒಂದು ಶುಭ ದಿನದ ಈ ಹಾಡು ಕೇಳಿ ತುಂಬಾ ದಿನಗಳಾಗಿತ್ತು, ನಿಮಗೆ ಧನ್ಯವಾದಗಳು ಅಂತ ಹೇಳಿ ಗೌರಿ ಬೀದನೂರಿನ ಸುರೇಶ್ ಭಟ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಗಗನ್ ರಾಜ್ಕುಮಾರ್ ಮಾರಿ ಕಣಿವೆ ಹಿರಿಯೂರು ತಾಲೂಕು ಇವರು, ಸುಮಧುರ ಗೀತೆಗಳ ಕಾರ್ಯಕ್ರಮ, ಎಲ್ಲಾ ಹಾಡುಗಳು ಮನ ತಣಿಸಿದೆ, ಸುಬ್ರಹ್ಮಣ್ಯ ಐತಾಳ್ ಸರ್ ಅವರ ನಿರೂಪಣೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ರೆ, ವೆರಿ ಕ್ರಿಯೇಟಿವ್ ಥೀಮ್ ತಗೊಂಡು ಕಾರ್ಯಕ್ರಮ ಮಾಡಿದ್ದು ಖುಷಿ ಆಯ್ತು, ಮತ್ತೆ ಮತ್ತೆ ಮಾಡಿ ತುಂಬಾ ಸೀರೀಸ್ ಇದೆ, ನೀವು ನಂದಗೋಕುಲ ಟ್ರೈ ಮಾಡಿ ಪ್ಲೀಸ್ ಶ್ವೇತಾ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಪ್ರಸಾರವಾದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ದೇಶಕ್ಕೊಂದು ಧ್ವಜವನ ರೂಪಿಸಿ ಹಾಗೂ ಅಂಗೀಕರಿಸಿದ ದಿನದ ಬಗ್ಗೆ, ಧ್ವಜವನ ರೂಪಿಸಿದ ಪಿಂಗಳಿ ವೆಂಕಯ್ಯನವರ ಬಗ್ಗೆ ಹಾಗೂ ರಾಷ್ಟ್ರಧ್ವಜದ ಮಾಹಿತಿಯನ್ನು ತಿಳಿಸಿದ ರೇಡಿಯೋ ಶಿವಮೊಗ್ಗಕ್ಕೆ ಧನ್ಯವಾದಗಳು ಅಂತ ಹೇಳಿ ಮಂಜುಳಾ ಆರಾಧ್ಯ ಅವರು ತುಂಬ ಚೆನ್ನಾಗಿ ತಿಳಿಸಿದ್ರು ಅಂತ ಹೇಳಿ ಪದ್ಮಾ ಶಿವಮೊಗ್ಗ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸಾಹಿತ್ಯ ಲೋಕದಲ್ಲಿ ಶ್ರೀಮತಿ ಮಂಜುಳಾ ಆರಾಧ್ಯ ಅವರು ರಾಷ್ಟ್ರಧ್ವಜದ ಅಂಗೀಕಾರದ ಬಗ್ಗೆ ತುಂಬ ಚೆನ್ನಾಗಿ ಸವಿಸ್ತಾರವಾಗಿ ತಿಳಿಸಿದರು. ಹಾಗೂ ಒಂದು ದಿನದ ಆಚರಣೆಯೆಲ್ಲ ಪ್ರತಿದಿನ ನಮ್ಮ ಹೃದಯದಲ್ಲಿ ನಮ್ಮ ಪ್ರತಿ ಕಣ ಕಣದಲ್ಲೂ ನಮ್ಮ ರಾಷ್ಟ್ರ ಪ್ರೇಮ ಇರಬೇಕು ಎಂದು ತುಂಬಾ ಚೆನ್ನಾಗಿ ತಿಳಿಸಿದ್ರು. ಆರ್ಜೆ ಮಹಾಲಕ್ಷ್ಮಿ ಅವರು ರಾಷ್ಟ್ರ ಧ್ವಜದ ಇತಿಹಾಸವನ್ನ ತುಂಬಾ ಚೆನ್ನಾಗಿ ತಿಳಿಸಿದ್ರು. ಧನ್ಯವಾದಗಳು ಅಂತ ಹೇಳಿ ಭಾರತಿ ಪ್ರಕಾಶ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಇನ್ನು ಜಂಕ್ ಫುಡ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಪವಿತ್ರಾ ಮೇಡಮ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ಅವರು ತಿಳಿಸಿದ್ದಾರೆ. ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೇವೆ. ಸ್ವರ್ಣ ಗೌರಿ ಚಿತ್ರದ ಗೀತೆ ಬಹಳ ಅದ್ಭುತವಾಗಿದೆ ಅಂತ ಹೇಳಿ ಸಂಜಯ್ ಸ್ವಾತಿ ಭರತ್ ಬೆಂಗಳೂರು ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಹಂಪಸಾಗರದಿಂದ ಉತ್ತಮ ಹಾಡುಗಳು ಪ್ರಸಾರವಾಗುತ್ತಿದೆ, ಧನ್ಯವಾದಗಳು ಅಂತ ಅವರು ತಿಳಿಸಿದ್ರೆ ಶಿವಮೊಗ್ಗ ರೇಡಿಯೋ ಕೇಂದ್ರದಿಂದ ಮೂಡಿ ಬರುತ್ತಿರುವ ಸುಮಧುರ ಗೀತೆಯನ್ನ ಕೇಳ್ತಾ ಇದ್ದೇವೆ. ರಾಧಾ ವಿನೋದ ಆಶಾ ಈ ಹಾಡು ಇಷ್ಟ, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು. ಸುರೇಶ್ ಭಟ್ ಗೌರಿ ಬಿದನೂರು ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಶಿವಮೊಗ್ಗ ರೇಡಿಯೋ ಕೇಂದ್ರದಲ್ಲಿ ಮೂಡಿ ಬರುತ್ತಿರುವ ಸುಮಧುರ ಗೀತೆಯನ್ನ ಕೇಳ್ತಾ ಇದ್ದೇವೆ. ಸುಬ್ರಹ್ಮಣ್ಯ ಆಯ್ತಾಳ್ ಸರ್ಗೆ ಎಷ್ಟೊಂದು ಧನ್ಯವಾದ ಅರ್ಪಿಸಿದ್ರು ಕಡಿಮೆನೆ ಅಂತ ಹೇಳಿ ಮಂಗಳಪ್ಪ ನಿಂಗಾಪುರ ಅಡವಿ ಸೋಮನಾಪುರ ಗದಗ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಬ್ರೈನ್ ಡೇ ದಿನದ ವಿಶೇಷ ಕಾರ್ಯಕ್ರಮ ಸೊಗಸಾಗಿ ನಡೆಸಿಕೊಟ್ಟ ಆರ್ಜೆ ಶ್ರೀಧರ್ಗೆ ತುಂಬು ಹೃದಯದ ವಂದನೆಗಳು. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ, ಧನ್ಯವಾದಗಳು ಅಂತ ಹೇಳಿ ಕುಸುಮ ಅವರು ಶಿವಮೊಗ್ಗದಿಂದ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಕಾಫಿ ವಿತ್ ಆರ್ಜೆ ಮೈಂಡ್ ಗೇಮ್ ಸೂಪರ್ ಅಂತ ಒಬ್ರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರೆ ಸೂಪರ್ ತುಂಬಾ ದಿನದ ನಂತರ ಪದವನ್ನ ಜೋಡಿಸೋ ಖುಷಿ ಕೊಡುತ್ತಿದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಸರ್ ಸೂಪರ್ ಪ್ರೋಗ್ರಾಮ್, ಪ್ಲೀಸ್ ರಿಪೀಟ್ ದಿಸ್ ಟೈಪ್ ಟಾಪಿಕ್, ಥ್ಯಾಂಕ್ ಯು ಶ್ರೀಧರ್ ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಶ್ರೀಧರ್ ಸರ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಇದೆ, ಅನಂತರಾಜು ಹಿರಿಯೂರು ತಾಲೂಕು ಚಿತ್ರದುರ್ಗ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಇವತ್ತಿನ ಟಾಪಿಕ್ ನಮ್ಮ ಜ್ಞಾನವನ್ನ ಹೆಚ್ಚಿಸುತ್ತಿದೆ, ನಮ್ಮ ತಲೆಗೆ ಸ್ವಲ್ಪ ಕೆಲಸ ಕೊಡ್ತಿದೆ, ತುಂಬಾ ಇಂಟ್ರೆಸ್ಟ್ ಆಗಿದೆ ಸರ್, ಧನ್ಯವಾದಗಳು ಅಂತ ಹೇಳಿ ಶಿವಮೊಗ್ಗದ ಕೃಷಿ ನಗರದಿಂದ ಚಿಕ್ಕಪ್ಪ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಮೈ ನೇಮ್ ಈಸ್ ವಂದನಾ ಅಂಡ್ ದಿಸ್ ಪ್ರೋಗ್ರಾಮ್ ಇಸ್ ಗುಡ್ ಗೋಯಿಂಗ್ ಶ್ರೀಧರ್ ಸರ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆಯೇ ರಕ್ಷಿತಾ ಮೇಡಮ್ ನೆಚ್ಚಿನ ಗಾದೆ ಬಗ್ಗೆ ಮಾತನಾಡುವ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರುತ್ತಿದೆ, ಎಲ್ಲಾ ಕೇಳುಗರು ಒಳ್ಳೊಳ್ಳೆಯ ಮತ್ತು ವಿವಿಧ ಗಾದೆಗಳ ಬಗ್ಗೆ ಮಾಹಿತಿ ಚೆನ್ನಾಗಿ ತಿಳಿಸುತ್ತಿದ್ದಾರೆ, ಸೊಗಸಾಗಿ ಕಾರ್ಯಕ್ರಮ ನಡೆಸಿಕೊಟ್ಟ ನಿಮಗೆ ಧನ್ಯವಾದಗಳು ಅಂತ ಹೇಳಿ ಶಿವಮೊಗ್ಗದ ಕುಸುಮ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸೋಮಶೇಖರ್ ಅವರು ಇಂದಿನ ಕಾರ್ಯಕ್ರಮ ಸೂಪರ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ರಕ್ಷಿತಾ ಹೊಳ್ಳ ಮೇಡಮ್ ಅವರಿಗೆ ಗಾದೆಗಳ ಕುರಿತ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಎಲ್ಲರೂ ಕೂಡ ಒಳ್ಳೊಳ್ಳೆಯ ಗಾದೆಯನ್ನ ಹೇಳ್ತಾ ಇದ್ದಾರೆ, ಅದಕ್ಕೆ ಅರ್ಥವನ್ನು ಸಹ ತುಂಬಾ ಚೆನ್ನಾಗಿ ವಿವರಿಸಿ ತಿಳಿಸ್ತಾ ಇದ್ದಾರೆ, ಚೆನ್ನಾಗಿದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಶಿವಮೊಗ್ಗ ರೇಡಿಯೋ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಮಧುರ ಗೀತೆಗಳು ಮನಸ್ಸಿಗೆ ಮುದ ನೀಡುತ್ತಿದೆ. ಸುಬ್ರಹ್ಮಣ್ಯ ಐತಾಳ್ ಸರ್ಗೆ ನಮ್ಮ ಕಡೆಯಿಂದ ಅನಂತ ಅನಂತ ಅಭಿನಂದನೆಗಳು ಅಂತ ಹೇಳಿ ಮಂಗಳಪ್ಪ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ದುಡ್ಡು ಕೊಟ್ರೆ ಬೇಕಾದ್ದು ಸಿಗುತ್ತೈತೆ, ಗೀತೆ ಬಹಳ ಅರ್ಥಪೂರ್ಣವಾಗಿದೆ, ಧನ್ಯವಾದಗಳು ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೇವೆ. ಮನ ಮೆಚ್ಚಿದ ಮಡದಿ ಚಿತ್ರದ ಗೀತೆ ಬಹಳ ಅದ್ಭುತವಾಗಿದೆ, ಸಂಜಯ್ ಸ್ವಾತಿ ಭರತ್ ಬೆಂಗಳೂರು ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಬಿಂದಾಸ್ ಲೈವ್ ಹಿಂದಿ ಚಿತ್ರ ಗೀತೆಯ ಹಾಡು ಟಾಪಿಕ್ ತುಂಬಾ ಚೆನ್ನಾಗಿ ಮೂಡಿ ಬರುತ್ತಿದೆ, ಧನ್ಯವಾದಗಳು ಶ್ವೇತಾ ಅಂತ ಹೇಳಿ ಕುಸುಮ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಇಂದಿನ ಕಾರ್ಯಕ್ರಮ ಸೂಪರ್ ಅಂತ ಹೇಳಿ ಸೋಮಶೇಖರ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರೆ ನಾನು ಶ್ರುತಿ ರಾಜೇಶ್ ಭದ್ರಾವತಿಯಿಂದ ಲೈಫ್ ಸೂಪರ್ ಗುರು ಪುಸ್ತಕ ಪರಿಚಯ ಮಾಡಿದ್ದ ಬೃಂದಾ ಅವರು ಪುಸ್ತಕದ ವಿವರಣೆ ತುಂಬಾ ಸೊಗಸಾಗಿ ವಿವರಿಸಿದ್ರು. ನಮ್ಮ ಜೀವನದಲ್ಲಿ ಸಿಗೋ ಚಿಕ್ಕ ಚಿಕ್ಕ ಖುಷಿಗಳನ್ನ ನಾವು ಅನುಭವಿಸಬೇಕು, ಕಳೆದು ಹೋದ ಕ್ಷಣಗಳು ಮತ್ತೆ ಸಿಗೋದಿಲ್ಲ, ಅದರ ಬಗ್ಗೆ ತುಂಬಾ ಅರ್ಥಪೂರ್ಣವಾಗಿ ಹೇಳಿದ್ರು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಗಗನ್ ರಾಜ್ ಕುಮಾರ್ ಮಾರಿಕಣಿವೆ ಹಿರಿಯೂರು ತಾಲೂಕು ಕಾರ್ಯಕ್ರಮ ಸುಬ್ರಹ್ಮಣ್ಯ ಐತಾಳ್ ಸರ್ ಅವರ ನಿರೂಪಣೆಯಲ್ಲಿ ರೇಡಿಯೋ ಶಿವಮೊಗ್ಗ ವಾಹಿನಿಯಿಂದ ಯುವರಾಜ್ ಅವರ ಸಿರಿ ಕಂಠದಲ್ಲಿ ಮೂಡಿ ಬಂದ ಜಾನಪದ ಗೀತೆ ಅದ್ಭುತವಾಗಿ ಬಂದಿದೆ, ವಂದನೆಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ನಮಸ್ತೆ ಸರ್ ಕಾರ್ಯಕ್ರಮ ಕೇಳ್ತಾ ಇದ್ದೇವೆ. ಲಗ್ನ ಪತ್ರಿಕೆ ಚಿತ್ರದ ಬಲು ಅಪರೂಪ ನಮ್ ಜೋಡಿ ಇದು ಬಹಳ ಅಪರೂಪದ ಗೀತೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರೆ ನಂದಗೋಕುಲ ಚಿತ್ರ ಗೀತೆ ಬಹಳ ಅದ್ಭುತವಾಗಿದೆ ಅಂತ ಹೇಳಿ ಸಂಜಯ್ ಸ್ವಾತಿ ಭರತ್ ಬೆಂಗಳೂರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಸೇಜಾರ್ ಅವರು ಸುಧಾಮೂರ್ತಿ ಬರೆದ ಡಾಲರ್ ಬಹು ಪುಸ್ತಕದ ಬಗ್ಗೆ ನಾನು ಓದಿದ್ದೇನೆ ಅನ್ಸುತ್ತೆ ಆ ರೀತಿಯಲ್ಲಿ ತಿಳಿಸ್ತಾ ಇದ್ದಾರೆ ಸೇಜಲ್, ಅವರಿಗೆ ತುಂಬಾ ಧನ್ಯವಾದಗಳು. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರುತ್ತಿದೆ, ಪ್ರಸಾರ ಮಾಡುತ್ತಿರುವ FM ಶಿವಮೊಗ್ಗ ಧನ್ಯವಾದಗಳು ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಕುಸುಮ ಅವರು ನಂಬರ್ ಇರುವ ಹಾಡುವ ಟಾಪಿಕ್ ಬಿಂದಾಸ್ ಲೈವ್ ನಲ್ಲಿ ಸೊಗಸಾಗಿ ನಡೆಸಿಕೊಟ್ರಿ, ಕೇಳುಗರು ಸಹ ವಿಭಿನ್ನ ಹಾಡನ್ನ ಹಾಡಿ ಜೊತೆಗೆ ಅವರ ಲಕ್ಕಿ ನಂಬರ್ ತಿಳಿಸಿ ಕಾರ್ಯಕ್ರಮ ಚಂದಗೊಳಿಸಿದ್ರು, ಪ್ರಸಾರ ಮಾಡಿದ ಸಾಂಗ್ಸ್ ಕೂಡ ಚೆನ್ನಾಗಿದ್ವು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಶ್ರೀಧರ್ ಸರ್ ಹ್ಯಾಪಿ ಮಾರ್ನಿಂಗ್ ಟುಡೇ, ಬ್ಯೂಟಿಫುಲ್ ಪ್ರೋಗ್ರಾಮ್ ಅಂಡ್ ನೈಸ್ ಮೆಸೇಜ್, ಪ್ಲೀಸ್ ಟು ಆಡಿಯನ್ಸ್ ಫ್ರಮ್ ದಿಸ್ ಪ್ರೋಗ್ರಾಮ್, ಹ್ಯಾಪಿ ಟು ಟಾಕ್ ವಿತ್ ಯು ಸರ್, ಥ್ಯಾಂಕ್ ಯು ಅಂತ ಹೇಳಿ ಪ್ರಥಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಬುಧವಾರ 9:30ಕ್ಕೆ ಪ್ರಸಾರವಾದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಧ್ವಜದ ಮಾಹಿತಿ ಚೆನ್ನಾಗಿತ್ತು ಹಾಗೂ ವಿನ್ಯಾಸದ ಬಗ್ಗೆ ಮಾಹಿತಿ ಚೆನ್ನಾಗಿ ತಿಳಿಸಿದ್ರು, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಗಗನ್ ರಾಜ್ ಕುಮಾರ್ ಮಾರಿಕಣಿವೆ ಹಿರಿಯೂರು, ಇವರು ಜೋಗದ ಸಿರಿ ಬೆಳಕಿನಲ್ಲಿ ನನಗೆ ತುಂಬಾ ಇಷ್ಟ ಆಯಿತು, ಯಾಕಂದ್ರೆ ಇದು ಮಳೆಗಾಲದಲ್ಲಿ ಜೋಗದ ಸಿರಿ ನೋಡುವುದಾದ್ರೆ ಇದು ಸೂಕ್ತ ಸಮಯ, ನಿಸಾರ್ ಅಹಮದ್ ಅವರ ವರ್ಣನೆ ಅದ್ಭುತವಾಗಿದೆ, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಜಾನಪದ ಗೀತೆ ಬಹಳ ಸುಂದರವಾಗಿ ಪ್ರಸಾರವಾಗುತ್ತಿದೆ ಸರ್, ವೆಂಕಟೇಶ್ ಪಲಾದಿ ಜೈಗ್ರಾಮ ಗುರುಮಿಟ್ಕಲ್ ತಾಲೂಕು ಯಾದಗಿರಿ ಜಿಲ್ಲೆ, ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ನಮ್ಮೆಲ್ಲರ ಮೆಚ್ಚಿನ ಗಾಯಕಿ ಎಸ್ ಜಾನಕಿ ಅಮ್ಮನವರನ್ನು ಆಗಲಿದ್ದು ನಮಗೆಲ್ಲರಿಗೂ ಸ್ವಂತ ಅಮ್ಮನನ್ನೇ ಕಳೆದುಕೊಂಡಷ್ಟು ಹೃದಯಕ್ಕೆ ನೋವಿನ ಅನುಭವ, ಆದರೇನು ಮಾಡುವುದು ಸರ್, ದೇವರ ಲೆಕ್ಕದಲ್ಲಿ ಎಲ್ಲಾ ಜೀವಿಗಳಿಗೂ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತವೆಂದು ಸಮಾಧಾನ ಮಾಡಿಕೊಳ್ಳುವ ಅಗಲಿದ ಅವರ ಆತ್ಮಕ್ಕೆ ದುಃಖದ ಕಣ್ಣೀರಿನೊಂದಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸುತ್ತಾ ಇವರಂತಹ ಸರಳ ವ್ಯಕ್ತಿತ್ವದ ಮಹಾನ್ ಗಾಯಕಿ ಮತ್ತೊಮ್ಮೆ ಹುಟ್ಟಿ ಬರಲೆಂದು ದೇವರಲ್ಲಿ ಪ್ರಾರ್ಥಿಸುವ ಜಾನಕಿ ಅಮ್ಮನವರ ದೇಹ ನಮ್ಮಿಂದ ದೂರವಾದರೂ ಅವರ ನಗುಮುಖ, ಸರಳ ವ್ಯಕ್ತಿತ್ವ, ಹಾಡಿರುವ ಕಿವಿಗಳಿಗೂ ಮನಸ್ಸಿಗೂ ರಸದೌತಣವನ್ನ ನೀಡುವ ಇಂಪಾದ ಹಾಡುಗಳು, ಇವರ ಸವಿ ನೆನಪು ನಮ್ಮ ಹೃದಯದಲ್ಲಿ ಎಂದಿಗೂ ಅಜರಾಮರವಾಗಿರುತ್ತದೆ ಸರ್. ಅವರು ಹಾಡಿರುವ ಇಂಪಾದ ಹಾಡನ್ನ ಪ್ರಸಾರ ಮಾಡಿ ಅವರ ಬಗ್ಗೆ ಅಭಿಮಾನ ಮೂಡಿಸಿದ ನಮ್ಮ ಪ್ರೀತಿಯ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ ಸರ್ ಅವರಿಗೆ, ಮೆಚ್ಚಿನ ರೇಡಿಯೋ ಶಿವಮೊಗ್ಗ ನಿಲಯಕ್ಕೂ ನಮ್ಮ ಹೃದಯ ತುಂಬಿದ ಧನ್ಯವಾದಗಳು ಅಂತ ಹೇಳಿ ರಾಘವ ಮಣಿಯಾಣಿ, ಶಕುಂತಲಾ ಮಕ್ಕಳಾದ ಪ್ರೀತಂ ಹಾಗೂ ಪ್ರೀತಿಕಾ, ಪುತ್ತೂರು ಬೆಟ್ಟಂಪಾಡಿ ದುಬೈ, ಇಲ್ಲಿಂದ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಇದಿಷ್ಟು ಕೂಡ ಈ ವಾರ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾದಂತಹ ಕಾರ್ಯಕ್ರಮಕ್ಕೆ ಬಂದಂತಹ ಫೀಡ್ಬ್ಯಾಕ್ಸ್ ಆಗಿತ್ತು. ನೀವು ಕೂಡ ನಮ್ಮ ರೇಡಿಯೋ ಶಿವಮೊಗ್ಗನ ಕೇಳ್ತಾ ಇದ್ದು, ನಿಮಗೆ ಕೂಡ ಯಾವುದಾದ್ರೂ ಕಾರ್ಯಕ್ರಮ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ನಿಮ್ಮ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-309-0309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
7: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
6: ಇದೇ ಜುಲೈ 28ರ ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
7: ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
6: 18ರಿಂದ 60 ವರ್ಷದ ಪ್ರತಿಯೊಬ್ಬರು ವಿಶೇಷ

0: ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
1: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8277736465 ಕರೆ ಮಾಡಿ ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
0: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.

0: ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
3: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
4: ನಿಮ್ಮ ಲಿವರ್ ಸುರಕ್ಷಿತವಾಗಿದ್ಯಾ?
5: ಹೆಪಟೈಟಿಸ್ ಯಾವುದೇ ಲಕ್ಷಣ ತೋರದೆ ಒಳಗೊಳಗೆ ಲಿವರ್ ಅನ್ನು ನಾಶಪಡಿಸಬಹುದು.
4: ಇದೇ July 28 ವಿಶ್ವ ಹೆಪಟೈಟಿಸ್ ದಿನದ ಪ್ರಯುಕ್ತ ಶಿವಮೊಗ್ಗದ ಅತ್ಯಾಧುನಿಕ ಸುಶೋಧ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರೋಲಜಿ ನಿಮಗಾಗಿ ತರುತ್ತಿದೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ.
5: July 26-1 ಸವಳಂಗ ರಸ್ತೆಯಲ್ಲಿರುವ ಸುಶೋಧ ಆಸ್ಪತ್ರೆಯಲ್ಲಿ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣೆ ಹಾಗೂ ಹೆಪಟೈಟಿಸ್ ಬಿ ಲಸಿಕೆ ಉಚಿತವಾಗಿ ಸಿಗಲಿದೆ.
4: 18-60 ವರ್ಷದ ಪ್ರತಿಯೊಬ್ಬರು, ವಿಶೇಷವಾಗಿ ಮಧುಮೇಹ, ಸ್ಥೂಲಕಾಯ ಅಥವಾ ಇತರ ಸಮಸ್ಯೆ ಇರುವವರು, ಲಿವರ್ ರೋಗ ಹಾಗೂ ಕ್ಯಾನ್ಸರ್ನಿಂದ ರಕ್ಷಣೆ ಪಡೆಯಲು ಇದು ಸೂಕ್ತ ಸಮಯ.
5: ನೆನಪಿಡಿ, ಸೀಮಿತ ಲಸಿಕೆಗಳು ಮಾತ್ರ ಲಭ್ಯವಿದ್ದು ಪೂರ್ವ ನೋಂದಣಿ ಕಡ್ಡಾಯವಾಗಿದೆ. ತಡ ಮಾಡಬೇಡಿ, ಈಗಲೇ 8-7-7-7-7-3-6-4-5 ಕರೆ ಮಾಡಿ, ನಿಮ್ಮ ಉಚಿತ ಲಸಿಕೆ ಕಾಯ್ದಿರಿಸಿ.
4: ನಿಮ್ಮ ಆರೋಗ್ಯವಂತ ಲಿವರ್ಗೆ ಸುಶೋಧ ಆಸ್ಪತ್ರೆಯ ಬಲ ನೀಡಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಅವತ್ತು ನಮ್ಮ 25 ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 3090 3090 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಸಿಂಹ, ನನ್ನ ಜೊತೆಲಿದ್ದರೆ KT ಗಂಗಾಧರ್ ಅವರು, ರಾಜ್ಯ ರೈತ ಸಂಘದ ಪ್ರಮುಖರು. ಇದುವರೆಗೂ ನಾವು KT ಗಂಗಾಧರ್ ಜೊತೆಗೆ ರೈತ ಸಂಘದ ಚಳವಳಿಯ ಸಿಂಹಾವಲೋಕನ ಮಾಡ್ತಾ ಇದ್ವಿ, ಹೇಗೆ ನಡೆದು ಬಂತು ಅಂತೇಳಿ ಬೇರೆ ಬೇರೆ ಚಳವಳಿಗಳ ಬಗ್ಗೆ ತಿಳಿಸ್ತಾ ಇದ್ವಿ. ಆದರೆ ಇವತ್ತೊಂದು ವಿಶೇಷವಾದ ವಿಚಾರವನ್ನು ನಾನು ಅವ್ರ ಜೊತೆ ಮಾತಾಡಬೇಕು ಅಂತ ಹಂಬಲಿಸ್ತಾ ಇದ್ದೀನಿ. ಅದೇನೆಂದರೆ GM ಫುಡ್ ಮತ್ತು GM ಸೀಡ್ಸ್, ಇದೆರಡರ ಬಗ್ಗೆ ಭಾಳ ದೊಡ್ಡ ಮಟ್ಟದ ಚರ್ಚೆ ದೇಶದಾದ್ಯಂತ ನಡೀತಾ ಇದೆ. ಈ ಕುರಿತಾಗಿ ಸರ್ವ್ ಕೂಡ ಬಹಳ ಅದ್ರ ಬಗ್ಗೆ ಕೆಲಸ ಮಾಡಿರೋರಂಥವ್ರು, ಮತ್ತು ಅದಕ್ಕೆ ಏನು ಬೇಕು ಏನದು ಅಂತೇಳಿ ತಿಳಿಸ್ಕೊಡೋಕ್ಕೆ ಅಂತೇಳಿ ಅವರು ನಮ್ಮ ಜೊತೆಗೆ ಮಾತಾಡೋಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
4: ಧನ್ಯವಾದ. ನಮಸ್ಕಾರ ಸರ್.
3: ನಮಸ್ತೆ ಸರ್. ಈಗ ಎಲ್ಲ ಕಡೆಯಲ್ಲೂ ದೇಶದಾದ್ಯಂತ GM ಫುಡ್ಸು ಮತ್ತು GM ಸೀಡ್ಸ್ಗಳ ಬಗ್ಗೆ ಭಾಳ ಚರ್ಚೆ ಆಗ್ತಾ ಇದೆ. ಏನಿದು GM ಫುಡ್ಡು ಮತ್ತು GM ಸೀಡ್ಸ್ ಅಂದರೆ?
4: ಸಿಂಹ ಅವರೇ, ಬಹಳ ಮುಖ್ಯವಾಗಿ ಈ GM ಮತ್ತು BT ತಂತ್ರಜ್ಞಾನದ ಬಗ್ಗೆ

0: ನಾವು ಇಡೀ ಭಾರತದ ರೈತರಿಗೆ ನಾವೊಂದು ತಿಳುವಳಿಕೆ ಕೊಡಲೇಬೇಕಾಗಿದೆ. ಕಾರಣ ಇಷ್ಟೇ, ಮೊನ್ನೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ಭಾರತ ಸರ್ಕಾರಕ್ಕೆ ಒಂದು ಆದೇಶವನ್ನು ನೀಡಿ ಭಾರತ ದೇಶಕ್ಕೆ ಜಿನೆಟಿಕಲಿ ಮಾಡಿಫೈಡ್ GM ಅಂತ ಕರೀತಾರೆ, ಅದನ್ನು ವಂಶವಾಹಿನಿ ಅಂತಲೂ ಕನ್ನಡದಲ್ಲಿ ಕರಿತೀವಿ. ಈ GM ಫುಡ್ಡು ಅಂದರೆ ಜಿನೆಟಿಕಲಿ ಮಾಡಿಫೈಡ್ ಆಹಾರ ಮತ್ತು GM ಸೀಡ್ಸ್ ಜಿನೆಟಿಕಲಿ ಮಾಡಿಫೈಡ್ ಬಿತ್ತನೆ ಬೀಜಗಳು, ಇದರ ಬಗ್ಗೆ ಒಂದು ಕಾಯಿದೆಯನ್ನು ಭಾರತ ಸರ್ಕಾರ ಮಾಡಲೇಬೇಕು, ಇಲ್ಲದೆ ಹೋದರೆ ಇದು ಅಪಾಯ ಅನ್ನುವಂಥ ಒಂದು ಸಂದೇಶವನ್ನು ಭಾರತ ಸರ್ಕಾರಕ್ಕೆ ಸರ್ವೋಚ್ಚ ನ್ಯಾಯಾಲಯ ಕಳೆದ ತಿಂಗಳು ಆದೇಶ ನೀಡಿದೆ. ಈ ಆದೇಶ ಕೊಡುವಾಗ ಭಾಳ ಎಚ್ಚರಿಕೆಯಿಂದ ಸರ್ವೋಚ್ಚ ನ್ಯಾಯಾಲಯ ಭಾರತ ಸರ್ಕಾರ ಕೇಳಿದೆ, ಈ ಕಾಯ್ದೆಯನ್ನು ಮಾಡುವಾಗ ಪರಿಸರ ತಜ್ಞರು ಮತ್ತು ಕೃಷಿ ಕ್ಷೇತ್ರದಲ್ಲಿ ತುಂಬ ಜ್ಞಾನಿಗಳಾಗಿ ಈ ವಂಶವಾಹಿನಿ ತಂತ್ರಜ್ಞಾನದ ಬಗ್ಗೆ ಅಧ್ಯಯನ ಮಾಡಿ ವಿರೋಧ ಮಾಡ್ತಿರ್ತಕ್ಕಂಥ ಸಂಘಟನೆಗಳ ಮುಖಂಡರು, ಹಾಗೆಯೇ ಇನ್ನೂ ಇದರ ಬಗ್ಗೆ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಅವರುಗಳನ್ನು ಇಟ್ಟುಕೊಂಡು ಪಾರದರ್ಶಕವಾಗಿ ಒಂದು ಕಾಯ್ದೆಯನ್ನು ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಭಾರತ ಸರ್ಕಾರಕ್ಕೆ ಒಂದು ಆದೇಶವನ್ನು ನೀಡಿದೆ.
1: ಓಕೆ,
0: ಈ ಆದೇಶ ಬಂದ ಮೇಲೆ ನಾವು ಭಾರತದ ರೈತ ಸಂಘಟನೆಗಳು ನಾವು ಯೋಚನೆ ಮಾಡಲೇಬೇಕಾಯಿತು. ಯಾತಕ್ಕಾಗಿ ಈ ವಿಷಯ ಹೇಳ್ತೀನಿ ಸಿಂಹ ಅವರೇ, ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರು ಇದ್ದಾಗ ನಾವು ಆ ಕಾಲಕ್ಕೆ ಡಂಕಲ್ ಪ್ರಪೋಸಲ್ ಅಂತ ಏನು ವಿಶ್ವ ವಾಣಿಜ್ಯ ಒಪ್ಪಂದ WTO ಇವೆಲ್ಲ ಒಪ್ಪಂದಗಳು ಬರುವಾಗ ಭಾರತಕ್ಕೆ,
1: ಓಕೆ,
0: ಆ ಕಾಲಕ್ಕೇ ಇದು ಚರ್ಚೆಗೆ ಬಂದಿತ್ತು. ಆವಾಗಲೇ ನಾವು ತಳಿ ತಜ್ಞರು ಪರಿಸರ ತಜ್ಞರು ಈಗ ಇಡೀ ಪ್ರಪಂಚದಲ್ಲಿ ಹೆಸರು ಮಾಡಿದಂಥ ಪರಿಸರ ತಜ್ಞೆ ಡಾಕ್ಟರ್ ವಂದನಾ ಶಿವ ಅಂತ ಇದ್ರು ಅವರು.
1: ಓಕೆ,
0: ಅವರು ಪಂಜಾಬ್ನವರೇ.
1: ಓಕೆ,
0: ಇನ್ನೊಬ್ಬರು ಸುಮನ್ ಸಹಾಯ್ ಅಂತೇಳಿ ಅವರು ತಳಿ ತಜ್ಞರು.
1: ಓಕೆ,
0: ಡಾಕ್ಟರೇಟ್ PhD ಅವರು ಅದರಲ್ಲೇ. ಅವರನ್ನು ಕರೆಸಿ ನಾವು ಹೊಸಪೇಟೆಯಲ್ಲಿ ನಂಜುಂಡಸ್ವಾಮಿಯವರು ನಮ್ಮೆಲ್ಲರಿಗೂ ಒಂದು ವರ್ಕ್ಶಾಪನ್ನೇ ಮಾಡಿಬಿಟ್ಟಿದ್ರು ಬೆಳಗ್ಗೆ ಸಂಜೆವರೆಗೂ.
1: ಓಕೆ,
0: ತಳಿ ತಜ್ಞರು ಅವರು ಸುಮನ್ ಸಹಾಯ್ ಅಂತ, ಅವ್ರದ್ದೊಂದು ದೊಡ್ಡ ರಿಪೋರ್ಟೇ ಇದೆ ಈಗ ಭಾರತ ಸರ್ಕಾರಕ್ಕೆ.
1: ಓಕೆ,
0: ಆ ಎಮ್ಮ ಕೊಟ್ಟಿರೋದು. ಆ ಇಬ್ಬರು ತಜ್ಞರನ್ನು ಒಳಗೊಂಡ ಹಾಗೆ ನಾವು ಆ ಕಾಲಕ್ಕೇ ನಂಜುಂಡಸ್ವಾಮಿಯವರು ಈ ಚಳುವಳಿಯನ್ನು ಪ್ರಾರಂಭ ಮಾಡಿದರು.
1: ಓಕೆ,
0: ಅದರ ಮೇಲೆ ಭಾರತ ಸರ್ಕಾರ 2001 ಮತ್ತು 2002 ನಮ್ಮ ಯಾವುದು BT ತಂತ್ರಜ್ಞಾನ ಅಂದರೆ
1: ಬಯೋಟೆಕ್ನಾಲಜಿ
0: ತಂತ್ರಜ್ಞಾನ, ಅದನ್ನು BT ಅಂದರೆ ಹೇಳ್ತೀನಿ ನಾನು, ಬ್ಯಾಚುಲರ್ ತಿರಂಗಿಸಿಸ್ ಅಂತ ಹೇಳಿ.
1: ಓಕೆ,
0: ಅದೊಂದು ತಳಿ, ಅದರಿಂದ ಒಂದು ವಂಶವಾಹಿನಿಯನ್ನು ತೆಗೆದುಕೊಂಡು ಇನ್ನೊಂದು ಗಿಡಗಳಿಗೆ ಅದನ್ನು ಜಿನೆಟಿಕಲ್ಲಾಗಿ ತಂತ್ರಜ್ಞಾನದ ಮೂಲಕ ಕ್ರಾಸ್ ಮಾಡುವಂಥದ್ದು.
1: ಓಕೆ,
0: ಅದರ DNAನ ತಗೊಂಡು ಜೀನ್ ತಗೊಂಡು ವಂಶವಾಹಿನಿಯನ್ನು ತಗೊಂಡು ಹತ್ತಿ ಗಿಡಕ್ಕೆ ಹತ್ತಿ,
1: ಓಕೆ,
0: ಆ ಗಿಡಕ್ಕೆ ಅದನ್ನು ವಂಶವಾಹಿನಿ ಟೆಕ್ನಾಲಜಿಯಲ್ಲಿ ಟ್ರಾನ್ಸ್ಫರ್ ಮಾಡಿ,
1: ಓಕೆ,
0: ಆ BT ಹತ್ತಿಯನ್ನು ಬೆಳೆಯೋಕ್ಕೆ ಒಂದು ಟ್ರಯಲ್ ಆ್ಯಂಡ್ ಎರರ್ ಒಂದು ಪ್ರಯೋಗವಾಗಿ ನಮ್ಮ ಧಾರವಾಡ ಯೂನಿವರ್ಸಿಟಿಗೆ ಕೊಟ್ಟರು.
1: ಓಕೆ,
0: ಕರ್ನಾಟಕದ ಧಾರವಾಡದ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ.
1: ಓಕೆ,
0: ಆಗ ನಮ್ಮದು ಭಾಳ ದೊಡ್ಡ ಪ್ರತಿಭಟನೆ ಆಯ್ತದು. ಇಲ್ಲೇ ಸವಳಂಗದ ಹತ್ರ ಪಕ್ಕದಲ್ಲಿ BT ಹತ್ತಿಯನ್ನು ಬಿತ್ತನೆ ಮಾಡಿದಂಥ ರೈತರನ್ನ ಮನವೊಲಿಸಿ ನಾವು ಇದು ಮಾಡಬಾರ್ದು, ಇದು ಪರಿಸರ ವಿರೋಧಿ, ಭಾರತದ ಮಣ್ಣಿಗೆ ವಿರೋಧ, ಇದನ್ನು ಮಾಡಬಾರ್ದು ಅಂತ ರೈತರಿಗೆ ಮನವೊಲಿಸಿ ಮಹೇಂದ್ರ ಸಿಂಗ್ ಟಿಕಾಯತ್ ಅಂತ ಇದ್ದರು, ಈ ರಾಕೇಶ್ ಟಿಕಾಯತ್ ಅವರ ತಂದೆ ನಂಜುಂಡಸ್ವಾಮಿಯವರು, ನಾವು ಎಲ್ಲಿ ಸವಳಂಗದ ಪಕ್ಕದಲ್ಲೇ ಒಂದು ಹಳ್ಳಿಯಲ್ಲಿ ಆ ಹತ್ತಿ ಗಿಡವನ್ನು ಕಿತ್ತು ಬೆಂಕಿ ಹಾಕಿ ಅದನ್ನು ಪ್ರತಿಭಟನೆ ಮಾಡಿದ್ದು ದಾಖಲೆ ಇದೆ.
1: ಅಬ್ಬಾ ಅಬ್ಬಾ ಅಬ್ಬಾ,
2: ಸೊ ಇದು ಇಷ್ಟು ಏನು ಜಿ ಎಂ ಫುಡ್ಡು ಮತ್ತು ಸೀಡ್ಸ್ನ ಬೇಸಿಕ್ ಏನಿದು ಅನ್ನೋವಂಥದ್ದು. ಸೊ ಈಗ ಏನು ಸುಪ್ರೀಂ ಕೋರ್ಟ್ ಹೇಳಿದೆ ದೇಶಕ್ಕೆ, ದಾಂಡಿ ಇದಕ್ಕೆ ಇದನ್ನು ಈ ಥರದಲ್ಲಿ ಇದಕ್ಕೊಂದು ಸಮಗ್ರವಾದಂಥ ಒಂದು ನೀತಿ ಮಾಡಬೇಕು ಅನ್ನೋದನ್ನು ಇಟ್ಕೊಂಡು ಏನು ನಿರ್ದೇಶನ ಕೊಟ್ಟಿದೆ, ಇದ್ರ ಬಗ್ಗೆ ಇನ್ನೊಂದಷ್ಟು ಮಾತಾಡೋಣ ಸರ್. ಅದಕ್ಕಿಂತ ಒಂದೊಂದು ಪುಟ್ಟ ವಿರಾಮನ ತಗೊಳ್ಳಂತೆ. ಸೊ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಸಿಂಹ, ನನ್ನ ಜೊತೆ KT ಗಂಗಾಧರ್ ಅವರು, ರಾಜ್ಯ ರೈತ ಸಂಘದ ಪ್ರಮುಖರು. ಇವ್ರ ಜೊತೆಗೆ ನಾವು ಆವಾಗಲೇ GM ಫುಡ್ ಮತ್ತು GM ಸೀಡ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಅವ್ರು ಅವಾಗ ಹೇಳ್ತಾ ಇದ್ರು, ಒಂದು ತಳಿಯನ್ನು ಇನ್ನೊಂದು ತಳಿ ಜೊತೆಗೆ ಮಿಕ್ಸ್ ಮಾಡುವಂಥದ್ದು ಅಂತ ಹೇಳಿ ಹೇಳ್ತಾ ಇದ್ರು. ಸರ್, ನಾವು ಅವಾಗೆಲ್ಲ ಕೇಳ್ತಿದ್ವಿ, ನಾವು ಕುಲಾಂತರಿ ತಳಿ ಅಂತ ಕರಿತಿದ್ರು, ಇದನ್ನೇ ಸರ್ ಅದು ಕುಲಾಂತರಿ ತಳಿ ಅಂದರೆ?
1: ಎಸ್.
0: ಓಕೆ,
1: ಈಗ ಸಿಂಹ ಅವರೇ, ಭಾಳ ವಿಶೇಷವಾಗಿ ನಿಮಗೆ ಒಂದು ಎರಡೇ ಮಾತಲ್ಲಿ ಈ ಕುಲಾಂತರಿ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ.
0: ಓಕೆ,
1: ಆಮೇಲೆ ಮುಂದಿನ ವಿಷಯ ನಿಮ್ಗೆ ಸುಲಭ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೇನೆ.
0: ಓಕೆ ಸರ್, ಓಕೆ.
1: ಇಷ್ಟೇ, ಕುಲಾಂತರಿಗಳಲ್ಲಿ ನಮ್ಮ ಭಾರತ ಕುಲಾಂತರಿ ಬೇಕೇ ಬೇಡವೆ, ಬೇಕು ಅನ್ನೋದಾದರೆ ಎಷ್ಟು ಇದ್ರ ಉಪಯೋಗ ಇದೆ, ಅನಾನುಕೂಲಗಳು ಎಷ್ಟಿದೆ, ಬ್ಯಾಡ್ ಅನ್ನೋದಾದರೆ ಎಷ್ಟು ಅನಾನುಕೂಲ ಮತ್ತು ಉಪಯೋಗಗಳಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸಿಂಹ ಅವರೇ.
0: ಕರೆಕ್ಟ್.
1: ಇದನ್ನು ಹೇಳುವಾಗ ಭಾರತ ದೇಶ 10,000 ವರ್ಷಗಳಿಗೂ ವಿಶೇಷವಾದಂಥ ಕೃಷಿ ಜ್ಞಾನ ಹೊಂದಿರತಕ್ಕಂಥ ಭೂಪ್ರದೇಶ. ಇಡೀ ಪ್ರಪಂಚದಲ್ಲಿ ಭಾರತ ಖಂಡ ಇದೆಯಲ್ಲ, ಭೂಖಂಡ, ಈ ಭೂಖಂಡ ಪ್ರಾಕೃತಿಕವಾಗಿ ಆಹಾರ ಉತ್ಪಾದನೆ ಕಲಿತದ್ದು, ಬಿತ್ತನೆ ಬೀಜವನ್ನು ಸಂಗ್ರಹಿಸಿದ್ದು, ಬೆಳೆದದ್ದು. ನೀವು ಪಂಜಾಬಿಗೆ ಹೋದರೆ ಒಂದು ರೀತಿ, ಹರಿಯಾಣಕ್ಕೆ ಬಂದರೆ ಒಂದು ರೀತಿ, UPಗೆ ಹೋದರೆ ಒಂಥರ, ಇಲ್ಲಿ ಕೇರಳಕ್ಕೆ ಬಂದರೆ, ಕರ್ನಾಟಕಕ್ಕೆ ಬಂದರೆ, ಆಂಧ್ರಕ್ಕೆ ಹೋದರೆ, ಅಂದರೆ ಭೂಮಿ ಲಕ್ಷಣಕ್ಕೆ ಅನುಗುಣವಾಗಿ ನೀರಿನ ಪರಿಸರದ ಭೂಮಿಯ ಗುಣಕ್ಕೆ ತಕ್ಕಾಗಿ ಕೃಷಿಯನ್ನು ಮಾಡಿ ಆ ತಳಿಗಳನ್ನು ಸಂಗ್ರಹಿಸಿ ಆ ತಳಿಗಳನ್ನೇ ಆಹಾರವನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಅವುಗಳನ್ನು ಜೋಪಾನ ಮಾಡಿ ಅದರಿಂದ ಅಭಿವೃದ್ಧಿಪಡಿಸಿರೋದೇ ಭಾರತದ ಕೃಷಿ ಜ್ಞಾನ.
0: ವಾಹ್ ವಾಹ್, ಸೂಪರ್.
1: ಇದು ಇವತ್ತಿಂದಲ್ಲ, ಈ ಜ್ಞಾನ ಯಾವುದೋ ಒಂದು ಪ್ರಾಕ್ಟೀಸಸ್ಸಿಂದ ಬಂದಿರುವಂಥದ್ದಲ್ಲ.
0: ಓಕೆ,
1: ಪ್ರಯೋಗಗಳನ್ನು ಮಾಡಿ ಆ ನೆಲ ಎಂಥದ್ದು, ಆ ನೆಲದ ಗುಣ ಎಂಥದ್ದು, ಅಲ್ಲಿಗೆ ಯಾವ ಬಿತ್ತನೆ ಬೀಜಗಳನ್ನು ಬೆಳೆದ್ರೆ ಅದು ಆಹಾರವಾಗಿ ನಮಗೆ ಸಿಗುತ್ತೆ, ಪ್ರಯೋಗದ ಮೇಲೆ ಭೂಮಿಯ ಗುಣ, ನೀರಿನ ಲಭ್ಯತೆ, ಪ್ರಾಕೃತಿಕ ಲಕ್ಷಣಗಳು, ಇವುಗಳ ಮೇಲೆ ನಮ್ಮ ಕರ್ನಾಟಕ ಇರ್ಬೋದು, ತಮಿಳುನಾಡು, ಕೇರಳ, ಆಂಧ್ರ, ತೆಲಂಗಾಣ, ಹರಿಯಾಣ, ಪಂಜಾಬ್, UP, ಜಮ್ಮು ಕಾಶ್ಮೀರ, ನೀವೆಲ್ಲರ ಹೋಗಿ ಭಾರತ ವೈವಿಧ್ಯಮಯವಾದಂಥ ಕೃಷಿ ಜ್ಞಾನವನ್ನು ಹೊಂದಿರ್ತಕ್ಕಂಥ ದೇಶ.
0: ಹೌದು ಸರ್.
1: ಬಯೋಡೈವರ್ಸಿಟಿಯನ್ನು ಹೊಂದಿರತಕ್ಕಂಥ ದೇಶ ಇದು.
0: ಹೌದು.
1: ಈ ದೇಶ ನಾವು ಕೇವಲ ಸ್ವಾತಂತ್ರ್ಯ ಬಂದು 1963 ಪಂಚವಾರ್ಷಿಕ ಯೋಜನೆಗಳಿಂದ ಶುರುವಾದಂಥ ಗ್ರೀನ್ ರೆವಲ್ಯೂಷನ್ ಇವತ್ತು ಇಡೀ ಭಾರತದ 145 ಕೋಟಿ ಜನರಿಗೆ ಹೊಟ್ಟೆ ತುಂಬ ಆಹಾರ ಕೊಡುವಷ್ಟು ಜ್ಞಾನ ರೈತರ ಉತ್ಪಾದನೆ ಮಾಡಿಟ್ಟಿದ್ದಾರೆ.
0: ಹೌದು.
1: ನಮ್ಮ ಯೂನಿವರ್ಸಿಟಿಗಳು ವಿಜ್ಞಾನ ತೋರಿಸ್ಕೊಟ್ಟಿದ್ದಾರೆ, ನಮ್ಮ ಎಕನಾಮಿಸ್ಟ್ಗಳು ಅಂಥ ಜ್ಞಾನವನ್ನು ಕೊಟ್ಟಿದ್ದಾರೆ, ನಮ್ಮ ರೈತರು ಅದನ್ನು ಬಳಸಿ ದೇಶಕ್ಕೆ ಹೊಟ್ಟೆ ತುಂಬ ಆಹಾರ ಕೊಡ್ತಿದ್ದಾರೆ. ಟುಡೇ ನಮ್ಮ ದೇಶದ ಒಟ್ಟು ಆಹಾರ ಉತ್ಪಾದನೆ 1 ವರ್ಷದಲ್ಲಿ 225,000,000 ಟನ್ ಆಹಾರ ಉತ್ಪಾದನೆ ಆಗ್ತಾ ಇದೆ.
0: ವಾ ವಾ, 225,000,000 ಟನ್ ಒಬ್ಬ.
1: ಹಾಗಾಗಿ ಇವತ್ತು ಇದಕ್ಕಿಂತ ಉತ್ತಮವಾದಂಥ ಆಹಾರ ಉತ್ಪಾದನೆ ಈ ದೇಶಕ್ಕೆ ಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ.
0: ಇದು ಮೊದಲನೇ ಪ್ರಶ್ನೆ. ಇದು
1: ಮತ್ತೆ ಕಡಿಮೆ ಆದರೆ ದೇಶಕ್ಕೆ ಕೊರತೆ ಇದೆ ಅಂದರೆ ಇನ್ನೊಂದು ಜ್ಞಾನ ಹುಡುಕಂತ ತಡೆಯಪ್ಪ, ಬೇರೆ ದೇಶದಲ್ಲಿ ಯಾವ ಹೊಸ ಜ್ಞಾನವನ್ನು ಇಟ್ಕೊಂಡು ಹೆಚ್ಚು ಉತ್ಪಾದನೆ ಮಾಡ್ತಿದ್ದಾರೆ ಅಂತ ಹುಡುಕ್ಬೇಕಾಗಿತ್ತು.
0: ಹೌದು.
1: ಬಟ್ ವೇರಿಯಸ್ ಇಂಡಿಯನ್ ಫಾರ್ಮರ್ಸ್ ಆ್ಯಂಡ್ ಇಂಡಿಯನ್ ಸೈಂಟಿಸ್ಟ್ ಇಂಡಿಯನ್ ಯೂನಿವರ್ಸಿಟಿ ವಿ ಹ್ಯಾವ್ ಗಾಟ್ ಅ ಸಚ್ ಎ ಕೆಪ್ಯಾಸಿಟಿ, ಇಡೀ ಭಾರತ ಖಂಡಕ್ಕೆ ಅವರವರ ಕಾಲಕ್ಕೆ ಅನುಗುಣವಾಗಿ, ಅವರವರ ಭೌಗೋಳಿಕಕ್ಕೆ ಅನುಗುಣವಾಗಿ, ಅವರವರ ಆಹಾರ ರುಚಿಗನುಗುಣವಾಗಿ ಆಹಾರವನ್ನು ಬೆಳೆದು ಕೊಟ್ಟಿರತಕ್ಕಂಥ ಕೃಷಿ ಜ್ಞಾನ ಇವತ್ತು ಜಿನೆಟಿಕಲಿ ಮಾಡಿಫೈಡ್ ಅಂದರೆ ಕುಲಾಂತರಿ ಬಿತ್ತನೆ ಬೀಜಗಳು, ಕುಲಾಂತರಿ ಆಹಾರ ಈ ದೇಶಕ್ಕೆ ಬೇಕಾ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ ಸಿಂಹ ಅವರೇ.
0: ಓಕೆ.
1: ಇನ್ನು ಎರಡನೇ ಪ್ರಶ್ನೆ ಉದ್ಭವ ಆಗೋದು ಯಾಕೆ ಅಂದರೆ, ಕೊರತೆ ಇದ್ದರೆ ನಾವು ಇಂಥ ತಂತ್ರಜ್ಞಾನವನ್ನು ನಾವು ಹುಡುಕಲೇಬೇಕು.
0: ಹೌದು.
1: ಈ ತಂತ್ರಜ್ಞಾನ ಎಲ್ಲಿ ಆಗಿದೆ, ಯಾವ ದೇಶದಲ್ಲಿ ಪ್ರಯೋಗ ನಡೆದಿದೆ, ಆ ದೇಶದ ರೈತರ ಸ್ಥಿತಿಗಳು ಏನಾಗಿದ್ದಾವೆ, ಆ ದೇಶ ಅನುಮತಿ ಕೊಟ್ಟು ಎಷ್ಟು ವರ್ಷ ಆಯಿತು, ಎಷ್ಟು ಆಹಾರದಲ್ಲಿ ಮುಂದೆ ಹೋಗಿದೆ, ಅದು ಪರಿಸರದ ಮೇಲೆ ಏನು ಪರಿಣಾಮ ಆಗಿದೆ. ಒಂದು ಮಾತು ಹೇಳ್ತೀನಿ ಸಿಂಹ ಅವರೇ, ಕುಲಾಂತರಿ ಅಂತಕ್ಕಂಥದ್ದು ಮನುಷ್ಯನಿಂದ ಮನುಷ್ಯನನ್ನು ತಯಾರಾದರೆ ನಮ್ಮ ತಾಯಿ ನನ್ನ ಗರ್ಭದಿಂದ ಬಂದೆ, ಮಾನವನಿಂದ ನಾನು ಮಾನವ ಹುಟ್ಟಿದೆ.
2: ಕರೆಕ್ಟ್
1: ಅಲ್ವಾ?
2: ಹೌದು.
1: ಒಂದು ಹಸು ಒಂದು ಕರು ಹಾಕ್ತು, ಹಸುವಿಂದ ಕರು ಹುಡ್ತು.
2: ಕರೆಕ್ಟ್.
1: ಒಂದು ಎಮ್ಮೆಯಿಂದ ಒಂದು ಎಮ್ಮೆ ಕರು ಹುಡ್ತು.
2: ಕರೆಕ್ಟ್.
1: ಒಂದು ಮಂಗನಿಂದ ಅದರ ಮರಿ ಹುಡ್ತು.
2: ಕರೆಕ್ಟ್.
1: ಕೋಳಿ ಮೊಟ್ಟೆಯಿಂದ ಕೋಳಿ ಮರಿ ಬಂತು.
2: ಹೌದು.
1: ಅದು ಏನಂತೀವಿ, ಸಹಜ ಜ್ಞಾನ ಅಂತ ಕರಿತೀವಿ.
2: ಹೌದು.
1: ಸಹಜ ಜ್ಞಾನ ಮತ್ತು ಸಾವಯವ ಜ್ಞಾನ ಅದು ನ್ಯಾಚುರಲ್.
2: ಹೌದು.
1: ಹೌದು, ಪ್ರಕೃತಿಯಿಂದ. ಈಗ ಕೋಳಿಯಿಂದ ಮೊಟ್ಟೆಯಿಂದ ನಾಗರಾವ್ ಬಂತು ಅಂದರೆ
2: ಅಸಹಜ ಆಗೋಗ್ಬಿಡ್ತದ್ದು, ಅನೈಸರ್ಗಿಕ
1: ಅಲ್ವಾ? ಮಂಗನಲ್ಲಿ ಗಿಣಿ ಹುಟ್ಟಿದ್ರೆ
2: ಸತ್ಯ.
1: ಅಂದರೆ ವಂಶವಾಹಿನಿ ಆ ಕೆಲಸವನ್ನು ಮಾಡುತ್ತೆ,
2: ತನ್ನ ನಿಜವಾದ ಏನು ಸ್ವರೂಪವನ್ನೇ ಮತ್ತು ಅದನ್ನೊಂದ್ಸಲಿ ಕೊಡುತ್ತೆ,
1: ಕಳ್ಕೊಂಡು ಅದಕ್ಕೆ ಬೇಕಾದಂಥವನ್ನು ಕೊಟ್ಟು ನಮ್ಮ ಆಹಾರ. ಈಗ ಆಲೂಗಡ್ಡೆ ಇದೆಯಪ್ಪ.
2: ಹೌದು.
1: ಆಲೂಗಡ್ಡೆ ತುಂಬ ಬೇಡಿಕೆ ಇದೆ ಇಂಡಿಯಾ ದೇಶದಲ್ಲಿ. ಹೌದಾ? ಚಿಪ್ಸು ಅದು ಇದೆಯಲ್ಲ.
2: ಹೌದು.
1: ಅದು ಇಂಡಸ್ಟ್ರಿಯಲ್ ಬೇಸ್ಡ್ ಫುಡ್ ಆಗಿಬಿಟ್ಟಿದೆ ಈಗ.
2: ಹೌದು ಹೌದು.
1: ಸೊ ಆಲೂಗಡ್ಡೆ ಜಾಸ್ತಿ ಮಾಡಬೇಕು ಅಂತ ಅಂದರೆ ಮನುಷ್ಯನ ವಂಶವಾಹಿನಿಯನ್ನು ಆಲೂಗಡ್ಡೆ ಕ್ರಾಸ್ ಮಾಡಿದರೆ ನೀವು ಮನುಷ್ಯನನ್ನೇ ತಿಂದಂಗಾಗಲ್ಲೇನ್ರಿ?
2: ಹೌದು.
1: ಅಲ್ಲೇನ್ರಿ?
2: ಹೌದು, ಸತ್ಯ ಅದು.
1: ಹೌದಾ? ಟೊಮೆಟೊ ಇದೆಯಪ್ಪ.
2: ಹೌದು.
1: ಟೊಮೆಟೊ ಏ ಡ್ಯೂರಬಲ್ ಬೇಕು, ಅದು ತುಂಬ ಕೀಪಿಂಗ್ ಕ್ವಾಲಿಟಿ, ನಮ್ಮದು ಹಳೆ ತಾಳಿ, ಅದು ಭಾಳ ಬೇಗ ಕೊಳತೋಗುತ್ತೆ ಅಂದ್ಬಿಟ್ಟು ಅದರಿಗೆ ದಪ್ಪ ಚರ್ಮ ಬರುವಂತಹ ಯಾವುದೋ ಒಂದು ಪ್ರಾಣಿಯ ಜೀನನ್ನು ತಂದು ಆಲೂಗಡ್ಡೆ ಮಾಡಿಬಿಟ್ರೆ, ಅಲ್ಲಪ್ಪ ಟೊಮೆಟೊ ಮಾಡಿಬಿಟ್ರೆ
2: ಆ ಪ್ರಾಣಿನೇ ತಿಂದಂಗೆ ಅನಿಸುತ್ತೆ.
1: ಅಂದರೆ ನಾನು ಹೇಳ್ತೀವಿ, ಶಿಷ್ಟಾಚಾರದಾಗಿ ಹುಟ್ಟಿದರೆ ಅದು ಶಿಷ್ಟಾಚಾರ.
2: ಹೌದು.
1: ಶಿಷ್ಟಾಚಾರವಲ್ಲದ ಹುಟ್ಟಿದ್ದಕ್ಕೆ ವಾಮಾಚಾರ ಅಂತೀವಲ್ಲೇನ್ರಿ ನಾವು?
2: ಹೌದು, ಸತ್ಯ.
1: ಅಲ್ಲೇನ್ರಿ ನಾವೇಳ್ತೀವಿ
2: ವಾಮಾಚಾರ
1: ಅಂತೀವಿ,
2: ಶಿಷ್ಟಾಚಾರ ಅಷ್ಟೇ.
1: ಆದ್ದರಿಂದ ಈ ತಳಿ ಜ್ಞಾನ ಒಂದು ವಾಮಾಚಾರದಿಂದ ಬಂದಿರತಕ್ಕಂಥ ಜ್ಞಾನ, ಇದನ್ನು ಭಾರತದ ಪರಿಸರ ಒಪ್ಪೋದಿಲ್ಲ ಅಂತಕ್ಕಂಥದ್ದು ನಮ್ಮ ಎಲ್ಲರ ನಿರ್ಧಾರ. ಅದರ ಬಗ್ಗೆ ಮತ್ತು ವಿವರಣೆಯನ್ನು ಕೊಡೋಣ ಸಿಂಹ ಅವರೇ.
2: ಎಸ್. ಸೊ ಕೆ ಟಿ ಜಿ ಅವರು ನಮಗೀಗ ಇನ್ನೊಂದಷ್ಟು ವಿವರಣೆಗಳನ್ನು ಕೊಡ್ತಾರೆ. ಈ ಕುಲಾಂತರಿ ತಳಿ ಯಾಕೆ ಬೇಡ ಅನ್ನೋದ್ರ ಬಗ್ಗೆ ಎರಡು ವಿಚಾರಗಳನ್ನು ಇಟ್ಕೊಂಡ್ರು. ಒಂದು, ಹೇಗದು ವಂಶವಾಹಿ ಚೇಂಜ್ ಆದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು, ಮತ್ತು ಈಗ ಭಾರತಕದ ಅಗತ್ಯ ಇದೆ ಅನ್ನೋದ್ರ ಕೂಡ ಚರ್ಚೆಗೆ ಅವ್ರು ಮಾತಾಡಿದ್ರು. ಇದ್ರ ಬಗ್ಗೆ ಇನ್ನೊಂದಷ್ಟು ಮಾತಾಡೋಣಂತೆ. ಸೊ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
4: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
5: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ

0: ಆರೋಗ್ಯಕ್ಕೆ ಹಿತಕರ.
1: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
2: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಸಿಂಹ, ನನ್ನ ಜೊತೆಲಿದ್ದಾರೆ ಕೆಟ್ಟಿ ಗಂಗಾಧರ್ ಅವರು, ರಾಜ್ಯ ರೈತ ಸಂಘದ ಪ್ರಮುಖರು. ಇವ್ರ ಜೊತೆಗೆ ನಾವು ಬಹಳ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ಮಾತಾಡ್ತಿದ್ವಿ, ಕುಲಾಂತರಿ ತಳಿ ಇದರ ಇಂದ ಆಗುವಂತಹ ಪ್ರಾಬ್ಲಮ್ಸ್ಗಳೇನು, ದುಷ್ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸರ್, ನೀವು ಅವಾಗಲೇ ದುಷ್ಪರಿಣಾಮಗಳ ಬಗ್ಗೆ ತಿಳಿಸ್ತಾ ಇದ್ರಿ, ಇದು ನಿಜವಾಗ್ಲೂ ಯಾವ್ದಾದ್ರ ಮೇಲೆ ಪರಿಣಾಮ ಬೀರುತ್ತೆ ಸರ್? ಅಂದರೆ ಬರೇ ಮನುಷ್ಯನ ಮೇಲೆ ಅಥವಾ ಬರೇ ಪ್ರಕೃತಿ ಮೇಲೆ, ಯಾವ್ದ್ರ ಮೇಲೆ ಪರಿಣಾಮ ಬೀರುತ್ತೆ? ಮತ್ತು ರೈತ ಸಂಘ ಇದ್ರ ಜೊತೆಗೆ ಹೇಗೆ ಇದನ್ನು ಬೇಡ ಅನ್ನೋದಕ್ಕೆ ಏನು ಕೆಲಸಗಳನ್ನು ಮಾಡ್ತಾ ಇದೆ ಸರ್ ಅಂತೇಳಿ.
4: ಸಿಂಹ ಅವರೇ, ಇಲ್ಲಿ ನಾವು ನೀವು ಚರ್ಚೆ ಮಾಡ್ತಿರತಕ್ಕಂಥದ್ದು ನಮ್ಮ ಶಿವಮೊಗ್ಗ ರೇಡಿಯೋ ಸಂದರ್ಶನದಿಂದ ಸಾಮಾನ್ಯ ರೈತನಿಗೆ ಈ ವಿಷಯ ಮುಟ್ಟಬೇಕು.
3: ಹೌದು
4: ಹೌದು, ಇಂಥದ್ದೊಂದು ಈ ದೇಶದಲ್ಲಿ ಬರ್ತಾ ಇದೆ ಅಂತಲ್ಲ, ನನಗೋಸ್ಕರ ಆ ಕ್ಯೂರಿಯಾಸಿಟಿ ಇರೋಂಥ ರೈತನಿಗೆ ಅಪಾಯ ಏನಿದೆ ಅಂತ ಹೇಳುವ ಜವಾಬ್ದಾರಿ ನಮ್ಮ ನಿಮ್ಮ ಮೇಲೆ ಇದೆ.
3: ಖಂಡಿತ ಸರ್.
4: ಹಾಗೆಯೇ ಆಹಾರ ಊಟ ಮಾಡೋನಿಗೆ ಮುಂದೆ, ಇವಾಗ ನಾನು ಊಟ ಮಾಡ್ತಿದ್ದು ಊಟ ಮುಂದೆ ಸಿಗುತ್ತೋ ಇಲ್ವೋ ಅನುಮಾನ ಇರ್ತದೆ. ಆದ್ದರಿಂದ ಗ್ರಾಹಕನಿಗೂ ನಾವು ಈ ವಿಷಯವನ್ನು ಮುಟ್ಟಿಸ್ಬೇಕಾಗಿದೆ. ಸೊ ಕನ್ಸ್ಯೂಮರ್ ಆ್ಯಂಡ್ ಪ್ರೊಡ್ಯೂಸರ್ ಇಬ್ಬರನ್ನೂ ನಾವು ಜೋಪಾನ ಮಾಡ್ತಕ್ಕಂಥದ್ದು ನಮ್ಮ ಇವತ್ತಿನ ಈ ಸಂದೇಶ, ಗುರಿ ಮತ್ತು ಉದ್ದೇಶ.
3: ಹೌದು,
4: ಹೀಗಿರುವಾಗ ಪ್ರತಿಯೊಬ್ಬ ಗ್ರಾಹಕ ಮತ್ತು ಉತ್ಪಾದಕ ಅಂದರೆ ಬೆಳೆಗಾರ ಮತ್ತು ಬಳಕೆದಾರ ಇಬ್ಬರೂ ಕೂಡ ತಾವು ಊಟ ಮಾಡ್ತಕ್ಕಂಥ ಆಹಾರ ಎಲ್ಲಿಂದ ಬೆಳೀತದೆ, ಅದರ ಬೀಜ ಎಲ್ಲಿಂದ ಬಂತು, ನಮ್ಮ ಮನೆಗೆ ಇದನ್ನು ಯಾರ್ಯಾರು ಊಟ ಮಾಡ್ತಿದ್ರು, ಅದರಿಂದ ನಾನು ಹೆಂಗಿದ್ದೀನಿ ಅನ್ನೋದನ್ನು ಗಮನಿಸ್ಕೊಂಡಾಗ ಮುಂದೆ ನಾನು ತಿನ್ನೋ ಆಹಾರ ನನ್ನ ಮಕ್ಕಳಂಗೆ ಹುಟ್ಬೋದು, ಅದು ನನ್ನ ಮಕ್ಕಳಿಗೆ ಈ ಜ್ಞಾನ ಹೇಗಿರ್ಬೋದು ಅನ್ನುವ ಕಲ್ಪನೆ ಇವತ್ತು ನಮ್ಮ ಆಹಾರದಿಂದ, ಯಾಕೆಂದರೆ ಆಹಾರದಿಂದ ರಕ್ತ, ರಕ್ತದಿಂದ ವಂಶಾಭಿವೃದ್ಧಿ ಅಲ್ವರ ಸರ್ ಆಗೋದು. ಆದ್ದರಿಂದ ನಮ್ಮ ಆಹಾರ ಎಲ್ಲಿವರೆಗೂ ಆರೋಗ್ಯ ಮತ್ತು ಪುಷ್ಟಕರವಾಗಿ ನೈಜವಾಗಿರುತ್ತದೋ ನಾವು ಹುಟ್ಟುವ ಮಕ್ಕಳು, ನಮ್ಮ ಸಂತಾನ, ನಮ್ಮ ಜೀನ್ಸು ಅಷ್ಟು ಪರಿಶುದ್ಧವಾಗಿರುತ್ತದೆ. ನಮ್ಮ ಜೀನನ್ನು ನಾಶ ಮಾಡಿದರೆ ನಮ್ಮ ಇಡೀ ದೇಶದ ಜೀವನ ಚರಿತ್ರೆ ಬದಲಾವಣೆ ಆಗುತ್ತೆ. ಅದಕ್ಕೆ ಹಿಂದೆ ಒಂದು ಮಾತು ಹೇಳೋರು, ಆ ದೇಶ ಹಾಳು ಮಾಡಬೇಕೇನೋ, ಹಾಗಾದರೆ ಅವರ ವ್ಯವಸಾಯವನ್ನು ನಾಶ ಮಾಡು, ಅವರ ವ್ಯವಸಾಯ ನಾಶ ಮಾಡಬೇಕೇನೋ, ಹಾಗಿದ್ದರೆ ಅವನು ಹಾಕೋ ಬಿತ್ತನೆ ಬೀಜವನ್ನು ನಾಶ ಮಾಡಿಬಿಡೋ, ಆವಾಗ ಅವನು ಸತ್ತೇ ಹೋಗ್ತಾನೆ. ಅಂದರೆ ದ ಟೋಟಲ್ ಎಕಾನಮಿ ಆ್ಯಂಡ್ ಕಲ್ಚರ್ ಡಿಪೆಂಡ್ಸ್ ಅಪಾನ್ ದಿ ಅಗ್ರಿಕಲ್ಚರ್. ಅದಕ್ಕೆ ಬಾಲಗಂಗಾಧರ್ ಒಂದು ಕಡೆ ಹೇಳ್ತಾರೆ, ಅಮೆರಿಕಕ್ಕೆ ವಿಶ್ವ ಶೃಂಗಸಭೆಗೆ ಹೋಗ್ತಾರೆ ಬಾಲಗಂಗಾಧರ್,
3: ಓಕೆ
4: ವಾಟ್ ಇಸ್ ಯುವರ್ ಇಂಡಿಯನ್ ಕಲ್ಚರ್ ಅಂತ ಕೇಳ್ತಾರೆ. ಬಾಲಗಂಗಾಧರ್ ತಿಲಕ್ ಹೇಳ್ತಾರೆ, ಇಂಡಿಯನ್ ಅಗ್ರಿಕಲ್ಚರ್ ಈಸ್ ಅವರ್ ಕಲ್ಚರ್, ಇಂಡಿಯನ್ ಕಲ್ಚರ್ ಈಸ್ ಅವರ್ ಅಗ್ರಿಕಲ್ಚರ್ ಅಂತಾರ್ರಿ.
3: ವಾ ವಾ ವಾ
4: ಅಂದಾಗ ನನ್ನ ದೇಶದ ಸಂಸ್ಕೃತಿಯನ್ನು ಜೋಪಾನ ಮಾಡ್ಕಂಥದ್ದು ನನ್ನ ಆಹಾರ, ಅದರಿಂದ ನಾನು ಅದನ್ನು ಜೋಪಾನ ಮಾಡಬೇಕಾಗಿದೆ. ಈ ಜ್ಞಾನದಿಂದ ಇವತ್ತು ಭಾರತ ಸರ್ಕಾರಕ್ಕೆ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಒಂದು ಅಂತಿಮವಾದಂಥ, ನೀವು ಕಾಯ್ದೆಯನ್ನು ಮಾಡ್ರಪ್ಪ, ಇದಕ್ಕೆ ಯಾರು ಜಗಳಾಡಬೇಡಿ ಅಂತ ಅನ್ನುವಾಗ ಭಾಳ ದೊಡ್ಡ ಜವಾಬ್ದಾರಿಯನ್ನು ಸರ್ವೋಚ್ಚ ನ್ಯಾಯಾಲಯ ನಮ್ಮ ಭಾರತ ಸರ್ಕಾರಕ್ಕೆ, ನಮ್ಮ ಪಾರ್ಲಿಮೆಂಟಿಗೆ ಕೊಟ್ಟಿದೆ. ಈಗ ನಮ್ಮ ಪಾರ್ಲಿಮೆಂಟು ಕ್ಯಾಬಿನೆಟ್ಟಲ್ಲಿ ಮಾತಾಡಿ ಅದನ್ನು ಪಾರ್ಲಿಮೆಂಟು ಮಂಡನೆ ಮಾಡಬೇಕಾಯಿತು, ಅಧಿವೇಶನಕ್ಕೆ ಮಂಡಿಸಬೇಕು.
3: ಹೌದು,
4: ಅದರ ಮೊದಲು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈ ಬಗ್ಗೆ ಕಳೆದ ತಿಂಗಳು 22ನೇ ತಾರೀಕು ಪಂಜಾಬಿನ ಛತ್ತಿ ಚಂಡೀಗಢದಲ್ಲಿ ನಮ್ಮ 18 ರಾಜ್ಯಗಳ ಸುಮಾರು 80-90 ಪ್ರತಿನಿಧಿಗಳು 2 ದಿನ ನಾವು ಕುಳಿತು ಇದರ ಬಗ್ಗೆ ಚರ್ಚೆ ಆಯಿತು. ತಜ್ಞರು, ಮೇಧಾವಿಗಳು, ಪಾರ್ಲಿಮೆಂಟೇರಿಯನ್ಸ್ಗಳು ಮತ್ತು ಕೃಷಿ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಪ್ರೊಫೆಸರ್ಗಳು, ಆರ್ಥಿಕ ತಜ್ಞರು, ಕೃಷಿ ಆರ್ಥಿಕ ತಜ್ಞರು, ರೈತ ಚಳುವಳಿಗಾರರು ಮತ್ತು ಜೀನ್ಸ್ ಮತ್ತು ತಳಿ ಜ್ಞಾನ ಇರತಕ್ಕಂಥ ವಿಜ್ಞಾನಿಗಳು ಇವರೆಲ್ಲರೂ ಸೇರಿ 2 ದಿನ ಸಿಂಹ ಅವರೇ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಆ ಚರ್ಚೆಯ ಮುಂದಿನ ಉದ್ದೇಶ ಮತ್ತು ಅದರ ನಡಾವಳಿಗಳನ್ನು ನಾನು ಮತ್ತೊಮ್ಮೆ ನಿಮ್ಮ ಜೊತೆ ಮಾತಾಡ್ತೀನಿ.
3: ಖಂಡಿತ, ಇದೊಂದು ಬಹಳ ಏನು ವಿಸ್ತೃತವಾದ ಸಬ್ಜೆಕ್ಟ್ ಅಂತ ನಾನು ಅನ್ಕೊಂತೀನಿ. ಇನ್ನು ತುಂಬ ಮಾತಾಡಬೇಕಾಗತ್ತೆ ಇದರ ಸಬ್ಜೆಕ್ಟ್ ಬಗ್ಗೆ ಅಂತೇಳಿ. ಯಾಕಂದರೆ ಇದು ಕುಲಾಂತರಿ ಈ ತಳಿ ಏನಿದೆ ಇದು ಹೆಂಗೆ ಪರಿಣಾಮ ಬೀರುತ್ತೆ ಒಂದೊಂದು ಸೆಕ್ಟರ್ ಮೇಲೂ, ಅಂದರೆ ನಾನು ಹೇಳೋದು ರೈತನಿಗೆ ಮಾತ್ರ ಸಮಸ್ಯೆ ಅಂತಲ್ಲ, ಅದನ್ನು ಬಳಸುವಂಥ ಗ್ರಾಹಕನಿಗೂ ಸಮಸ್ಯೆ ಆಗುತ್ತೆ, ಅದು ಅಲ್ಲದೆ ಇದು ಭೂಮಿಗೂ ಸಮಸ್ಯೆ ಆಗುತ್ತೆ, ಪ್ರಕೃತಿಗೆ ಸಮಸ್ಯೆ ಆಗುತ್ತೆ, ಆರ್ಥಿಕವಾಗಿ ನಮ್ಮ ಎಲ್ಲರ ಮೇಲೂ ಹೊಡೆತ ಬೀಳುತ್ತೆ, ಅದರ ಪರಿಣಾಮಗಳೇ ಬೇರೆ ಬೇರೆ ಕಡೆ ಆಗುತ್ತೆ ಅನ್ನೋದನ್ನು ಕೆ ಟಿ ಗಂಗಾಧರ್ ಅವರು ತಿಳಿಸ್ತಾ ಇದ್ದರು. ಸೊ ಅವ್ರ ಜೊತೆಗೆ ಈ ಚರ್ಚೆಯನ್ನು ಇನ್ನೊಂದಷ್ಟು ಮುಂದುವರಿಸ್ಬೇಕು. ನಾವು ಮುಂದಿನ ವಾರದಲ್ಲಿ ನಾವು ಇದೇ ವಿಚಾರಗಳ ಕುರಿತಾಗಿ ಇನ್ನೊಂದಷ್ಟು ಮಾತಾಡ್ತೀವಿ. ಅದ್ರ ಜೊತೆಲಿ ಅವ್ರು ಹೇಳ್ತಾ ಇದ್ರು ಪಂಜಾಬಲ್ಲಿ ರೈತರೆಲ್ಲ ನಾವು ಸೇರಿಕೊಂಡು ರೈತ ಸಂಘದ ಪ್ರಮುಖರುಗಳು ಸೇರಿಕೊಂಡು 18 ರಾಜ್ಯದ ರೈತ ಸಂಘದ ಪ್ರಮುಖರುಗಳು ಸೇರಿಕೊಂಡು 2 ದಿವಸ ಇದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಿ ಏನಾಗಬೇಕು ಏನಾಗಬಾರ್ದು ಅನ್ನೋದ್ರ ಕುರಿತಾಗಿ, ಮತ್ತು ಈ ಏನು GM ಫುಡ್ ಮತ್ತು GM ಸೀಡ್ಸ್ ಇದರನ್ನು ಒಪ್ಕೊಳ್ಳೋದ್ರಿಂದ ಏನು ಪರಿಣಾಮ ಆಗುತ್ತೆ ಏನು ಪರಿಣಾಮ ಆಗಲ್ಲ ಇದ್ರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಇದೆಲ್ಲದರ ಕುರಿತಾಗಿ ಇನ್ನೊಂದಷ್ಟು ಮಾತಾಡೋಣಂತೆ ಮುಂದಿನ ವಾರದಲ್ಲಿ ಮತ್ತೆ ಸಿಗೋಣಂತೆ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಅಜ್ಜಿ ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
5: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
0: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು. ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
6: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
7: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
8: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
7: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
8: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
7: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
8: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
7: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
8: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
7: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಿಗೆ ತಂತ್ರಜ್ಞಾನ ಮಾರ್ಗದರ್ಶಿ ಕೃತಿ ಇದಾಗಿದೆ. ತಂತ್ರಜ್ಞಾನ ಪರಿಣಿತ ಡಾಕ್ಟರ್ ಶಂಕರ್ ಕೆ ಪ್ರಸಾದ್ ಅವರು ಈ ಕೃತಿಯನ್ನು ರಚಿಸಿದ್ದಾರೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ.
11: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶಂಕರ್ ಪ್ರಸಾದ್ ಅಂತ. ಇವತ್ತು ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಆಗಬೇಕಾದ್ರೆ 21ನೇ ಶತಮಾನದಲ್ಲಿ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ SDG No. 7 ಅಂದರೆ 7ನೇ ಗುರಿ, ಈ ವಿಷಯ ಮಾತಾಡೋಣ. ಈ ವಿಷಯದಲ್ಲಿ ಏನು ಮಾತಾಡೋಣ ಅಂದರೆ ಶುದ್ಧ ಇಂಧನ, ಅದರಲ್ಲೂ ಕೈಗೆಟಕುವ ಶುದ್ಧ ಇಂಧನ. ಇದರಿಂದಲೇ ನಮ್ಮ ಭಾರತ ಸ್ವಚ್ಛ ಭಾರತ ಆಗಿರೋಕ್ಕೆ ಸಾಧ್ಯ. ಒಂದು ಸಣ್ಣ ಕತೆ ಹೇಳ್ತೀನಿ. ರಿಯಾಜ್ದೀನ್ ಅನ್ಸಾರಿ ಅಂತ ವೆಸ್ಟ್ ಬೆಂಗಾಲಲ್ಲಿ, ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ಇದ್ದಾನೆ. ಅವನ ಹೆಂಡತಿ ಬೇಗಂ, ಅವಳು ದಿವಸ ಟೈಲರ್ ಮಾಡಿ ರವಿಕೆಗಳು ಹೊಲಿದು ಬೇರೆ ಬೇರೆಯವರಿಗೆ ಸಪ್ಲೈ ಮಾಡ್ತಾಳೆ. ಸುಮಾರು 150 ದಿವಸಕ್ಕೆ ಸಂಪಾದನೆ ಮಾಡ್ತಾಯಿದ್ಲು. ಆದರೆ 2-3 ದಿವಸ ಕರೆಂಟ್ ಹೊಟ್ಟೋದ್ರೆ ಅವಳ ಟೈಲರಿಂಗ್ ಮೆಷಿನ್, ಎಲೆಕ್ಟ್ರಿಕ್ ಟೈಲರಿಂಗ್ ಮೆಷಿನ್, ನಿಂತೋಗ್ತಾಯಿತ್ತು. ಅದರಿಂದ ಏನಾಗ್ತಾಯಿತ್ತು, ಅವಳಿಗೆ ಸಂಬಳ ಕಡಿಮೆ ಆಗೋದು. ಯಾಕೆಂದರೆ ಈ ಎಲೆಕ್ಟ್ರಿಸಿಟಿ ಬರ್ತಾ ಇದ್ದಿದ್ದು ಯಾವಲ್ಲಿಂದ ಅಂದರೆ ಮೇನ್ ಕನೆಕ್ಷನಿಂದ. ಆವಾಗ ಈ ಅನ್ಸಾರಿಗೆ ಒಂದು ಯೋಚನೆ ಬಂತು, ಈ ಥರ ಯಾಕಪ್ಪ ನಾವು ದುಡ್ಡು ಕಳ್ಕೋಬೇಕು ಅಂತ. ಆವಾಗ ಅವನು ಫಸ್ಟ್ ಏನು ಮಾಡ್ದ ಅಂದರೆ ಸೋಲಾರ್ ಪ್ಯಾನಲ್ ಹಾಕ್ದ. ಸೋಲಾರ್ ಪ್ಯಾನಲ್ ಹಾಕಿರೋದ್ರಿಂದ ಅವನ ಹೆಂಡತಿಗೆ ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಿಸಿಟಿ ಬರೋಕ್ಕೆ ಶುರು ಆಯಿತು. ಅಂದರೆ ಟೈಲರಿಂಗ್ ದಿವಸ ಎಷ್ಟು ಗಂಟೆ ಬೇಕಾದ್ರೂ ಮಾಡಬೇಕಾಗಿ ಬಂತು. ಮತ್ತು ಅದೊಂದೇ ಅಲ್ಲ, ಅವಳು 150 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಿದ್ದ ಬದಲು ಇವಾಗ ದಿವಸಕ್ಕೆ 250 ರೂಪಾಯಿ ಸಂಪಾದನೆ ಮಾಡೋಕ್ಕೆ ಶುರು ಮಾಡಿದ್ಲು. ಸೊ ಇದರಿಂದ ಗೊತ್ತಾಗುತ್ತೆ ನಮಗೆ ಹೇಗೆ ನಾವು ಶುದ್ಧ ಇಂಧನನ ಸೌರ್ಯಶಕ್ತಿಯಿಂದ ಅಂದರೆ ಸೋಲಾರ್ ಪ್ಯಾನಲಿಂದ ತಗೊಂಡ್ರೆ ನಮ್ಮ ಎಫಿಷಿಯನ್ಸಿ ಹೇಗೆ ಜಾಸ್ತಿ ಆಗುತ್ತೆ, ಹೇಗೆ ಜಾಸ್ತಿ ಕೆಲಸ ಮಾಡ್ಬೋದು, ಮತ್ತು ನಾವು ರಾಜ್ಯ ಕೊಡುವ ಎಲೆಕ್ಟ್ರಿಸಿಟಿಗೆ ಮೇಲೆ ಡಿಪೆಂಡ್ ಆಗಿರಬೇಕಾಗಿರಲಿಲ್ಲ. ಯಾಕೆಂದರೆ ಇವಾಗ ಮಾಡ್ತಾ ಎಲೆಕ್ಟ್ರಿಸಿಟಿ ಎಲ್ಲಿಂದ ಬರುತ್ತೆ ಅಂದರೆ ಕಲ್ಲಿದ್ದಲು ಉಪಯೋಗ ಅಥವಾ ಆಯಿಲ್ ಉಪಯೋಗ ಇದರಿಂದ ಬರುತ್ತೆ, ಅಥವಾ ಕೆಲವು ಸಲ ನ್ಯೂಕ್ಲಿಯರ್ ರಿಯಾಕ್ಟರ್ ಇದರಿಂದ ಇವಾಗ ವಿದ್ಯುತ್ ಶಕ್ತಿ ಬರ್ತಾ ಇದೆ. ಆದರೆ ಕೆಲವು ಸಲ 2-3 ದಿವಸ ವಿದ್ಯುತ್ ಶಕ್ತಿ ಬರೋದೇ ಇಲ್ಲ ಹಳ್ಳಿಗಳಲ್ಲಿ. ಆ ಥರ ಪರಿಸ್ಥಿತಿಯಲ್ಲಿ ತುಂಬ ಜನಕ್ಕೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಇವಾಗ ಈ ಅನ್ಸಾರಿ ಸೋಲಾರ್ ಪ್ಯಾನಲ್ ಹಾಕಿದ್ರಿಂದ ಇನ್ನೊಂದೇನು ಆಯಿತು ಅಂದರೆ 2-3 ದಿವಸ ಕರೆಂಟ್ ಬರದೇ ಇದ್ರೂ ಬೇರೆಯವ್ರಿಗೆ ಪಕ್ಕದ ಮನೆ ಹುಡುಗರು ಅಥವಾ ಗಂಡಸರು ಅಥವಾ ಹೆಂಗಸರು ಬಂದು ಅವರ ಮೊಬೈಲ್ನೆಲ್ಲ ಇವ್ರ ಮನೆಯಲ್ಲ ಚಾರ್ಜ್ ಮಾಡ್ಕೊಂಡು ಹೋಗ್ತಾಯಿದ್ರು. ನಮ್ಮ ದೇಶದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಬಹಳ ಹಳ್ಳಿಗಳಲ್ಲಿ ಸೌದೆ ಒಲೆ ಅಥವಾ ಈಗ ಗ್ಯಾಸ್ ಸ್ಟವ್ ಉಪಯೋಗಿಸ್ತಾರೆ. ಅದೊಂದೇ ಅಲ್ಲ, ಎಲ್ಲರ ಮನೆಯಲ್ಲೂ ಇವಾಗ ಮೋಟ್ರ್ ಸೈಕಲ್ಲು ಅಥವಾ ಕಾರ್ ಓಡಿಸೋಕ್ಕಿದೆ, ಅಂದರೆ ಪೆಟ್ರೋಲ್ ಉಪಯೋಗಿಸ್ತಾರೆ. ಸೌದೆ ಉಪಯೋಗಿಸಿದ್ರೆ ನಮಗೇನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಪ್ರಾಬ್ಲಮ್ ಬರುತ್ತೆ, ದಟ್ ಈಸ್ ಇಂಗಾಲಾಮ್ಲ. ಅದರಿಂದ ನಮ್ಮ ಕ್ಲೈಮೇಟ್ ಚೇಂಜ್ ಆಗಿಬಿಡುತ್ತೆ. ಸೌದೆ, ಕಲ್ಲಿದ್ದಲು, ಪೆಟ್ರೋಲು, ನ್ಯಾಚುರಲ್ ಗ್ಯಾಸು ಇದೆಲ್ಲ ಏನು ಅಂದರೆ ನಮ್ಮ ಭೂಮಿನಲ್ಲಿ ಜಾಸ್ತಿ ಸಿಗಲ್ಲ. ಯಾಕೆಂದರೆ ಮರ ಕಡಿದ ತಕ್ಷಣ ಮತ್ತೆ ಇನ್ನೊಂದು ಮರ ಬೆಳೆಸೋದಕ್ಕೆ ವರ್ಷಾನುಗಟ್ಟಲೆ ಆಗುತ್ತೆ. ಅದೇ ಥರ ಕಲ್ಲಿದ್ದಲು ಎಲ್ಲ ತೊಗೊಂಡ್ಬಿಟ್ರೆ ಮತ್ತೆ ಅದೇ ಕಲ್ಲಿದ್ದಲು ನಮ್ಮ ಭೂಮಿ ಒಳಗಡೆ ಇರಬೇಕಾದ್ರೆ ಲಕ್ಷಾಂತರ ವರ್ಷ ತೊಗೊಳತ್ತೆ. ಅದೇ ಥರ ಪೆಟ್ರೋಲ್ ತೊಗೊಂಡು ಇವಾಗ ಎಲ್ಲರ ಹತ್ರನೂ ಕಾರು ಮೋಟ್ರ್ ಸೈಕಲ್ ಇದ್ದೇ ಇದೆ. ಅದರಿಂದ ಏನಾಗುತ್ತೆ, ಪೆಟ್ರೋಲ್ ಉಪಯೋಗಿಸಿದ ಮೇಲೆ ಅದು ಭೂಮಿಯಿಂದ ಬರೋದ್ರಿಂದ ಅದು ಅದಕ್ಕೆ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳಲ್ಲ, ಗೊತ್ತಾಯ್ತಾ. ಸೊ ಈ ಥರ ಪ್ರಾಬ್ಲಮ್ಗಳಿರೋದ್ರಿಂದ ನಾವೇನು ಮಾಡಬೇಕು ಅಂದರೆ ರೆಫಾರ್ಮೇಷನ್ ತರಲೇಬೇಕು. ಅಂದರೆ ಈ ಥರ ನಮ್ಮ ದೊಡ್ಡ ಒಂದು ಸಮಾಜದಲ್ಲಿ ಚೇಂಜ್ ತರಲೇಬೇಕು. ಯಾಕೆಂದರೆ ನಾವು ಸುಮಾರು 100 ವರ್ಷದಿಂದ ಕಾರು ಮೋಟ್ರ್ ಸೈಕಲ್ಲು ಎಲ್ಲ ಉಪಯೋಗಿಸ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸುಮಾರು 30-40 ಕೋಟಿ ವೆಹಿಕಲ್ಸ್ ಇದೆ, ಕಾರಾಗಲಿ, ಸ್ಕೂಟ್ರಾಗಲಿ ಅಥವಾ ಟ್ರಕ್ಗಳಾಗಲಿ. ಅದರಿಂದ ಇದು ಅಷ್ಟನ್ನು ನಾವು ಉಪಯೋಗಿಸೋಕ್ಕೆ ಶುರು ಮಾಡಿದ್ರೆ ಆಬ್ವಿಯಸ್ಲಿ ಪೆಟ್ರೋಲ್ ಕಡಿಮೆ ಆಗುತ್ತೆ, ಭೂಮಿನಲ್ಲಿ ಕಲ್ಲಿದ್ದಲು ಕಡಿಮೆ ಆಗುತ್ತೆ, ಅಥವಾ ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ತೇವಲ್ಲ ಇವತ್ತು ನಾವು ಅಡುಗೆ ಮಾಡೋದಕ್ಕೆ ಉಪಯೋಗಿಸ್ತೇವಲ್ಲ ಅದೆಲ್ಲ ಕಡಿಮೆ ಆಗೋಕ್ಕೆ ಶುರು ಆಗುತ್ತೆ. ಅಂದರೆ ಮುಂದಿನ ಪೀಳಿಗೆಗೆ ನಾವು ಏನೂ ಇಡೋಕ್ಕಾಗೋದೇ ಇಲ್ಲ. ಇವಾಗ ನಾವು ಹೇಳ್ದಂಗೆ ಕುಂಬಾರನಿಗೆ 1 ವರ್ಷ, ದೊಣ್ಣೆಗೆ 1 ನಿಮಿಷ ಅಂತ. ಇದೊಂದೇ ಅಲ್ಲ, ಈ ಥರ ವಿದ್ಯುತ್ ಉಪಯೋಗಿಸಿದ್ರೆ ವಿದ್ಯುತ್ ಬೆಲೆ ಏರ್ತಾನೇ ಇರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಮುಂಚೆ ಯೂನಿಟ್ಗೆ 1 ರೂಪಾಯಿ 2 ರೂಪಾಯಿ ಇರೋದು ಇವಾಗ 7 ರೂಪಾಯಿ 8 ರೂಪಾಯಿ 9 ರೂಪಾಯಿ ನೀವೆಷ್ಟು ಉಪಯೋಗಿಸ್ತೀರೋ ಅದ್ರ ಮೇಲೆ. ಇವಾಗಂತೂ ಎಲ್ಲರ ಮನೆಯಲ್ಲೂ ಫ್ರಿಡ್ಜ್ ಇದೆ, ವಾಷಿಂಗ್ ಮೆಷಿನ್ ಇದೆ, ಟಿವಿ ಇದೆ, ಮೊಬೈಲ್ಸ್ ಇದೆ, ಇದು ಅಥವಾ ಕೆಲವ್ರ ಮನೆಯಲ್ಲಿ ಏರ್ ಕಂಡೀಷನಿಂಗ್ ಇದೆ. ಇದಕ್ಕೆಲ್ಲ ಎಲೆಕ್ಟ್ರಿಸಿಟಿ ವಿದ್ಯುತ್ ಶಕ್ತಿ ಬೇಕೇ ಬೇಕು. ಈ ಪರಿಸ್ಥಿತಿ ಇದ್ದಾಗ ನಾವು ಹೇಗೆ 21ನೇ ಶತಮಾನದಲ್ಲಿ ಇಂಧನದ ಉಪಯೋಗಿಸೋದು, ಹೇಗೆ ಅದಕ್ಕೆ ಬೇರೆ ಬೇರೆ ಥರ ಉಪಯೋಗ ಟೆಕ್ನಾಲಜಿಗಳನ್ನು ಕಂಡುಹಿಡಿಯೋದು, ಇದನ್ನು ನಾವು ಗ್ರಾಮ ಪಂಚಾಯತಿನವರು ಬಹಳ ಸೀರಿಯಸ್ ಆಗಿ ತೊಗೊಂಡು ಕೆಲಸ ಮಾಡಲೇಬೇಕು. ಒಂದೇನು ಅಂದರೆ ಸೌರಶಕ್ತಿ ಅಂದರೆ ಸೋಲಾರ್ ಪ್ಯಾನಲಿಂದ ಬರೋದು, ಅದಕ್ಕೆ ಫೋಟೋ ವೋಲ್ಟೈಕ್ ಸೆಲ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಸೌರಶಕ್ತಿ. ಇನ್ನೊಂದು ವಿಂಡ್ ಟನಲ್ಸ್, ವಿಂಡ್ ಟರ್ಬೈನ್ಸ್, ಅದಕ್ಕೆ ವಾಯುಶಕ್ತಿ ಅಂತ ಹೇಳ್ತೀವಿ. ಇನ್ನೊಂದು ಜಲಶಕ್ತಿ, ದಟ್ ಈಸ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್. ನಮ್ಗೆ ಗೊತ್ತಿರೋ ಹಾಗೆ ಜೋಗ ಜಲಪಾತದಲ್ಲಿ, ಶಿವನ ಸಮುದ್ರದಲ್ಲಿ ಅಲ್ಲೆಲ್ಲ ನಾವು ಜಲಶಕ್ತಿ ಉಪಯೋಗಿಸ್ತೀವಿ. ಆದರೆ ಇವಾಗ ನಮಗೆ ಬೇಕಾಗಿರೋದು 100,000 ಗಿಗಾವಾಟ್ ಎನರ್ಜಿ ಬೇಕು ನಮ್ಮ ದೇಶದಲ್ಲಿ. ಯಾಕೆಂದರೆ ಸುಮಾರು 140 ಕೋಟಿ ಜನ ಇರೋದ್ರಿಂದ ಎಲ್ಲರ ಮನೆಯಲ್ಲಿ ಬೇರೆ ಬೇರೆ ಥರ ವಿದ್ಯುತ್ ಶಕ್ತಿ ಉಪಯೋಗ ಆಗಿರೋದ್ರಿಂದ ನಮಗೆ ತುಂಬ ಗಿಗಾವಾಟ್ಸ್ ಎಲೆಕ್ಟ್ರಿಸಿಟಿ ಬೇಕೇ ಬೇಕು. ಇವಾಗ ನಾವು ಸೌರಶಕ್ತಿಯಿಂದ ಬರ್ತಾ ಇರೋದು ಸುಮಾರು 100-150 ಗಿಗಾವಾಟ್, ವಾಯುಶಕ್ತಿಯಿಂದ 60-100 ಗಿಗಾವಾಟ್, ಜಲಶಕ್ತಿಯಿಂದ 5-10 ಗಿಗಾವಾಟ್ ಇಷ್ಟೇ ಮಾಡ್ತಾ ಇರೋದು. ಅದೊಂದೇ ಅಲ್ಲ, ಈ ಥರ ಎಲೆಕ್ಟ್ರಿಸಿಟಿ ಮಾಡೋದ್ರಿಂದ ಪ್ರತಿ ಹಳ್ಳಿಗೆ ನಾವು ಎಲೆಕ್ಟ್ರಿಕ್ ಕೇಬಲ್ ಎಳೆಯೋದು ತುಂಬಾ ಕಷ್ಟ. ಇದನ್ನು ತಿಳ್ಕೋಬೇಕು ಅಂದರೆ ಒಬ್ಬೊಬ್ಬರ ಮನೆಯಲ್ಲಿ ಅವರಿಗೆ ಏನು ಎನರ್ಜಿ ಬೇಕೋ ಅದು ಅವ್ರ ತಲೆ ಅವರ ಮನೆ ಮೇಲೆ ಇರಬೇಕು. ಈ ಥರ ನೋಡಿದಾಗ ನಮ್ಮ ದೇಶದಲ್ಲಿ 3 ಕೋಟಿ ಮನೆಗಳಲ್ಲಿ ವಿದ್ಯುತ್ ಶಕ್ತಿನೇ ಇಲ್ಲ, ಅದು 24 ಗಂಟೆ ಸಿಗೋದಂತೂ ತುಂಬಾ ಕಷ್ಟ. ಇದೆಲ್ಲ ಮಾಡಬೇಕಾದ್ರೆ ಟ್ರಾನ್ಸ್ಫಾರ್ಮರ್ಸ್ ಹಾಕಬೇಕು, ಅದೆಲ್ಲ ಬಹಳ ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ. ಅದರಿಂದ ಗ್ರಾಮ ಪಂಚಾಯತಿಗಳಿಗೆ ಏನು ಮಾಡಬೇಕು ಅಂದರೆ ಎಲ್ಲ ಮನೆಗಳಿಗೂ ಸೌರ ಫಲಕ ಸಿಗತ್ತೆ, ಅದನ್ನು ಉಪಯೋಗಿಸ್ಬಿಟ್ಟು ಸೋಲಾರ್ ಪ್ಯಾನಲ್ಸ್ ಹಾಕಿಸಲೇಬೇಕು. ಇದಕ್ಕೆ ದೀನ್ ದಯಾಳ್ ಗ್ರಾಮ ಜ್ಯೋತಿ ಯೋಜನಾ ಅಂತ ಇದೆ, ಈ ಯೋಜನೆಗಳಲ್ಲಿ ದುಡ್ಡು ಸಿಗತ್ತೆ, ಅದನ್ನು ಗ್ರಾಮ ಪಂಚಾಯತಿನವರು ನೋಡಿಬಿಟ್ಟು ಒಂದೊಂದು ಮನೆಯಲ್ಲೂ ಹಾಕಿಸ್ಲೇಬೇಕು. ಅದೊಂದೇ ಅಲ್ಲ, ಎಲ್ಲರ ಮನೆಯಲ್ಲೂ ಅಥವಾ ಎಲ್ಲ ಬೀದಿನಲ್ಲೂ LED ಬಲ್ಬ್ಸ್ ಉಪಯೋಗಿಸ್ಬೇಕು. ಯಾಕೆಂದರೆ LED ಬಲ್ಬ್ಸ್ ಬಹಳ ಕಡಿಮೆ ಎಲೆಕ್ಟ್ರಿಸಿಟಿ ಉಪಯೋಗಿಸುತ್ತೆ. ನಾವು ಯೂಶ್ವಲಾಗಿ ಏನು ಟ್ಯೂಬ್ ಲೈಟ್ ಹಾಕ್ತಾ ಇದ್ವಿ ಅಥವಾ ಬೇರೆ ಥರ ಹಳೆ ಕಾಲದ ಬಲ್ಬ್ ಹಾಕ್ತಾ ಇದ್ವಿ. ಹಳೆ ಕಾಲದ ಬಲ್ಬು 60 ವಾಟ್ ತೊಗೊಂಡ್ರೆ LED ಅದೇ ಲೈಟನ್ನು 10 ವಾಟಲ್ಲಿ ಕೊಡುತ್ತೆ. ಅದೊಂದೇ ಅಲ್ಲ, ಒಂದೊಂದು ಮನೆಯಲ್ಲೂ ಬಳಕೆಯ ಮೌಲ್ಯಮಾಪನ ಮಾಡಬೇಕು. ಅವಾಗ ಗೊತ್ತಾಗುತ್ತೆ ಯಾರ ಮನೆಯಲ್ಲಿ ತುಂಬ ಉಪಯೋಗಿಸ್ತಾ ಇದ್ದಾರೆ, ಅವ್ರ ಮನೇಲಿ ತುಂಬ ಉಪಯೋಗಿಸ್ತಾ ಇದ್ದರೆ ಅವರಿಗೆ ಜಾಸ್ತಿ ಬಿಲ್ ಹಾಕೋದು ಅಥವಾ ಅವ್ರಿಗೆ ಹೇಳ್ಕೊಡೋದು ಕಡಿಮೆ ಉಪಯೋಗಿಸಿ ಅಂತ. ಇದಕ್ಕೆಲ್ಲ ನಾವು ಸೆನ್ಸರ್ಗಳನ್ನು ಉಪಯೋಗಿಸ್ಬೋದು. ಮುಂಚೆನೇ ಅವಾಗ ಹೇಳ್ದಂಗೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳಿದಾಗ ಅಥವಾ ಸಾಧನೀಯ ಅಂತರ್ಜಾಲಗಳು ಹೇಳಿದಾಗ ಈ ಥರ ಸೆನ್ಸರ್ಗಳಿದ್ದಾಗ ಯಾರು ಆ ರೂಮೊಳಗೆ ಹೋದರೆ ಮಾತ್ರ ಲೈಟ್ ಬರುತ್ತೆ. ಆವಾಗ ಲೈಟ್ ಕಡಿಮೆ ಅದಾವಾಗ ಎಲೆಕ್ಟ್ರಿಸಿಟಿ ಕಡಿಮೆ ಉಪಯೋಗಿಸೋಕ್ಕಾಗತ್ತೆ. ಅದೊಂದೇ ಅಲ್ಲ, ಇವಾಗ ಸೋಲಾರ್ ಕುಕ್ಕರ್ಸ್ ಅಂತ ಬಂದಿದೆ, ಅದನ್ನು ಉಪಯೋಗಿಸ್ಬೋದು. ಈ ಥರ ವಿಷಯಗಳಿಗೆಲ್ಲ ನಿಮಗೆ ವಿಷಯಗಳು ಬೇಕಾದರೆ ಬೆಸ್ಕಾಮ್ ಮೆಸ್ಕಾಮ್ ಅಥವಾ KPTCL ಅಥವಾ ಕೆಲವು ಎಂಜಿನಿಯರಿಂಗ್ ಕಾಲೇಜಸ್ ಇಲ್ಲೆಲ್ಲ ಹೋದರೆ ಈ ಥರ ವಿಷಯಗಳು ಬೇಕಾಷ್ಟು ಸಿಗತ್ತೆ. ಅದೊಂದೇ ಅಲ್ಲ, ಅದು NGOಗಳಿದೆ ಸೆಲ್ಕೋ ಅಂತ, ಅವ್ರನ್ನ ಕೇಳಿದ್ರೆ ಅವರು ತುಂಬ ಸಪೋರ್ಟ್ ಕೊಡ್ತಾರೆ, ಯಾಕೆಂದರೆ ಅವರು ಸೋಲಾರ್ ಪ್ಯಾನಲ್ ಟೆಕ್ನಾಲಜಿನಲ್ಲಿ ಎಕ್ಸ್ಪರ್ಟ್ಸು. ಈಗ ಮುಂದಿನ ವರ್ಷಗಳಲ್ಲಿ ಏನು ಮಾಡಬೇಕು ಅಂದರೆ ನಾವು ಜೈವಿಕ ಅನಿಲ ಅಂದರೆ ಬಯೋಗ್ಯಾಸ್ ಹಾಗೂ ಸೋಲಾರ್ ಪವರ್ ಅಥವಾ ವಿಂಡ್ ಪವರ್ ವಾಯುಶಕ್ತಿ ಇದನ್ನೆಲ್ಲ ಹೇಗೆ ಉಪಯೋಗಿಸೋದು, ಆದಷ್ಟು ನಾವು ಕಲ್ಲಿದ್ದಲು ಪೆಟ್ರೋಲು ಅದನ್ನು ಉಪಯೋಗಿಸೋದನ್ನ ಕಡಿಮೆ ಮಾಡಬೇಕು. ಅದೊಂದೇ ಅಲ್ಲ, ಸಮುದ್ರದ ಹತ್ತಿರ ಮನೆಗಳಿದ್ದರೆ ಇವಾಗ ಹೊಸದಾಗಿ ಇನ್ನೊಂದು ಟೆಕ್ನಾಲಜಿ ಬಂದಿದೆ, ಅಂದರೆ ಸಮುದ್ರದ ಅಲೆಗಳ ಮೂಲಕ ವಿದ್ಯುತ್ ಶಕ್ತಿ ಉತ್ಪಾದನೆ. ಅದರಿಂದ ಏನಾಗುತ್ತೆ, ನಿಮ್ಮನೆ ಸಮುದ್ರದ ಹತ್ತಿರ ಇದ್ದರೆ ಈ ಥರ ಟೆಕ್ನಾಲಜಿ ಸಹ ಉಪಯೋಗಿಸ್ಬೋದು. ನಾವು ಇವತ್ತೆಲ್ಲ ಮಾತಾಡ್ತಾ ಇರೋದು ಡಿಜಿಟಲ್ ಇಂಡಿಯಾ ಅಂತ. ಡಿಜಿಟಲ್ ಇಂಡಿಯಾ ಆಗಬೇಕಾದ್ರೆ ಒಂದೊಂದು ಗ್ರಾಮ ಪಂಚಾಯತಿನೂ ಡಿಜಿಟಲ್ ಗ್ರಾಮ ಪಂಚಾಯತ್ ಆಗಬೇಕು. ಡಿಜಿಟಲ್ ಗ್ರಾಮ ಪಂಚಾಯತ್ ಅಂದರೆ ಮುಖ್ಯ ಏನು ಅಂದರೆ ಒಂದೊಂದು ಹಳ್ಳಿನಲ್ಲೂ ಎಲೆಕ್ಟ್ರಿಸಿಟಿ ಇರಲೇಬೇಕು. ಅದರಿಂದ ಶುದ್ಧ ಇಂಧನ ಬಹಳ ಮುಖ್ಯ. ಸೊ SDG 7 ಅಂದರೆ 7 ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ 7ರಲ್ಲಿ ಅದನ್ನು ಸಾಧಿಸಬೇಕಾದ್ರೆ ಸ್ವಚ್ಛ ಇಂಧನ ಬಹಳ ಮುಖ್ಯ. ಅದರಿಂದನೇ ನಮಗೆ ಸ್ವಚ್ಛ ಭಾರತ ಆಗೋದು ಖಂಡಿತ ಸಾಧ್ಯ. ನಮಸ್ಕಾರ.
12: ಇದುವರೆಗೂ ಆತ್ಮನಿರ್ಭರ ಗ್ರಾಮ ಪಂಚಾಯತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು.
13: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
14: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
13: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಪಶ್ಚಿಮ ಘಟ್ಟಗಳು ಭಾರತದ ಜೀವನಾಡಿಯಾಗಿದೆ. ಇದರ ಜೀವ ವೈವಿಧ್ಯತೆ ಸಮೃದ್ಧಿಯ ಕುರಿತಾಗಿ ಹಲವಾರು ತಜ್ಞರು ಅಧ್ಯಯನ ನಡೆಸಿ ಮಹತ್ವಪೂರ್ಣ ವರದಿಗಳನ್ನು ಪ್ರಕಟಿಸಿದ್ದಾರೆ. ಈ ಬಗ್ಗೆ ಪ್ರಮುಖವಾಗಿ ಸಲ್ಲಿಕೆಯಾದ ವರದಿಗಳು ಮಾಧವ ಗಾಡ್ಗೀಳ್ ಹಾಗೂ ಕಸ್ತೂರಿ ರಂಗನ್ ವರದಿಗಳಾಗಿವೆ. ಇವುಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಲೇಖಕ, ವಿಜ್ಞಾನ ಚಿಂತಕ, ವಿಶ್ರಾಂತ ಉಪನ್ಯಾಸಕ ಎಲ್ ಕೆ ಶ್ರೀಪತಿಯವರು ಮಾಡಿದ್ದಾರೆ. ಅವರ ಮಾತುಗಳು ಹೀಗಿವೆ.
15: ರೇಡಿಯೋ ಶಿವಮೊಗ್ಗ ಸಮುದಾಯ ಬಾನುಲಿಯ ಎಲ್ಲ ಶ್ರೋತೃಗಳಿಗೆ ಪಶ್ಚಿಮ ಘಟ್ಟಗಳ ಕುರಿತಾದ ಸರಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ತಮ್ಮ ಮುಂದೆ ಪಶ್ಚಿಮ ಘಟ್ಟಗಳ ರಕ್ಷಣೆಗೆ ನೇಮಕವಾದ ಮಾಧವ್ ಗಾಡ್ಗಿಲ್ ಮತ್ತು ಕಸ್ತೂರಿ ರಂಗನ್ ಸಮಿತಿಗಳ ವರದಿಗಳ ಕುರಿತು ಮಾಹಿತಿಗಳನ್ನು ಈ ಉಪನ್ಯಾಸ ಸರಣಿಯಲ್ಲಿ ನಾನು ಹಂಚಿಕೊಳ್ಳುತ್ತಿದ್ದೇನೆ. ಇದು ಈ ಸರಣಿಯ 17ನೆಯ ಸಂಚಿಕೆ. ಹಿಂದಿನ ಸಂಚಿಕೆಯಲ್ಲಿ ಪಶ್ಚಿಮ ಘಟ್ಟ ಪರಿಸರ ಪ್ರಾಧಿಕಾರದ ರಚನೆ ಮತ್ತು ಅದರ ಹೊಣೆಗಾರಿಕೆ ಕುರಿತು ಮಾಧವ ಗಾಡ್ಗಿಲ್ ವರದಿಯಲ್ಲಿ ಹೇಳಿರುವ ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ಈ ಸಂಚಿಕೆಯಲ್ಲಿ ಈ ಕುರಿತು ಇನ್ನಷ್ಟು ವಿವರಗಳನ್ನು ನೋಡೋಣ. ಪಶ್ಚಿಮ ಘಟ್ಟ ಪ್ರಾಧಿಕಾರವು ಸಹಭಾಗಿತ್ವದ ಕೆಳಹಂತದಿಂದ ಮೇಲಕ್ಕೆ ಅಭಿಪ್ರಾಯ ಚಲಿಸುವ ರೀತಿಯಲ್ಲಿ ಪರಿಸರ ಮರುಸೃಷ್ಟಿ, ಸಂರಕ್ಷಣೆ, ಸುಸ್ಥಿರ ಅಭಿವೃದ್ಧಿ ವಿಧಾನವನ್ನು ರೂಪಿಸಬೇಕು. ಈ ಕೆಳಹಂತದಿಂದ ಮೇಲಕ್ಕೆ ಅಭಿಪ್ರಾಯ ಚಲಿಸುವ ರೀತಿಯಲ್ಲಿ ಅಂದರೆ ಈ ಯಾವುದೇ ಒಂದು ಆದೇಶ ಮೇಲಿಂದ ಕೆಳಗಡೆ ಸಾಮಾನ್ಯವಾಗಿ ಬರುತ್ತೆ. ಕೆಳಹಂತದಲ್ಲಿರೋರಿಗೆ ಆದೇಶ ಪಾಲನೆಯ ಒಂದು ಜವಾಬ್ದಾರಿ ಮಾತ್ರ ಇರುತ್ತೆ. ಇದು ಹಾಗಾಗಿ ಮೇಲಿನವರು ಆದೇಶ ಹೊರಡಿಸ್ಬೇಕಾದ್ರೆ ಕೆಳಗಿನವರ ಅಭಿಪ್ರಾಯ ಕೇಳುವ ಪದ್ಧತಿ ಇರೋದಿಲ್ಲ. ಆದರೆ ಈ ಪ್ರಾಧಿಕಾರದಲ್ಲಿ ಹೇಳಿರೋದೇನು ಅಂದರೆ ಇದರ ಅಧಿಕಾರ ಏನಿದೆ ಅದು ಕೆಳಹಂತದಿಂದ ಅಭಿಪ್ರಾಯ ಮೇಲಕ್ಕೆ ಚಲಿಸಬೇಕು, ಆ ಅಭಿಪ್ರಾಯದ ಪ್ರಕಾರ ಅವರು ಆದೇಶವನ್ನು ಹೊರಡಿಸ್ಬೇಕು ಅನ್ನೋ ಒಂದು ಏನು ನಿಲುವನ್ನು ಈ ಪ್ರಾಧಿಕಾರ ಹೊಂದಿದೆ. ಇದನ್ನು ಇಟ್ಕೊಂಡು ಪರಿಸರ ಮರುಸೃಷ್ಟಿ ರೀಕ್ರಿಯೇಷನ್, ಸಂರಕ್ಷಣೆ, ಸುಸ್ಥಿರ ಅಭಿವೃದ್ಧಿ ಇದಕ್ಕೆಲ್ಲ ಬೇಕಾದಂಥ ವಿಧಿವಿಧಾನಗಳನ್ನು ಈ ಪ್ರಾಧಿಕಾರ ರೂಪಿಸಬೇಕು. ಇದಕ್ಕಾಗಿ ಸಂವಿಧಾನದ 73 ಮತ್ತು 74ನೇ ತಿದ್ದುಪಡಿಯಲ್ಲಿ ಹೇಳಿರುವ ಪ್ರಜಾಪ್ರಭುತ್ವ ವಿಧಾನವನ್ನು ಅನುಸರಿಸಬೇಕು. ಕೇರಳ ಸರ್ಕಾರದ ಮಾದರಿಯಲ್ಲಿ ಆಡಳಿತದ ಎಲ್ಲ ಹಂತಗಳಲ್ಲೂ ಅಂದರೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಗರ ಪಾಲಿಕೆ ಮತ್ತು ಮಹಾನಗರ ಪಾಲಿಕೆಗಳಲ್ಲಿ ಜೀವ ವೈವಿಧ್ಯತಾ ಸಮಿತಿಗಳನ್ನು ರಚಿಸಿ ಅವು ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡಬೇಕು. ಈ ಜೀವ ವೈವಿಧ್ಯತಾ ಸಮಿತಿ ಅಂದರೆ ಈಗಲೂ ಸಹ ಇದೆ, ಆದರೆ ಎಲ್ಲ ಹಂತಗಳಲ್ಲೂ ಇದು ಕಾರ್ಯ ನಿರ್ವಹಿಸೋದು ಕಡಿಮೆ. ಅಂದರೆ ಒಂದು ಪರಿಸರದಲ್ಲಿ, ಒಂದು ಸ್ಥಳದಲ್ಲಿ, ಅದು ಗ್ರಾಮ ಮಟ್ಟದಲ್ಲಿರ್ಬೋದು, ತಾಲೂಕು ಮಟ್ಟದಲ್ಲಿ ಏನೇನು ಜೀವ ವೈವಿಧ್ಯತೆ ಇದೆ ಅದು ದಾಖಲಾತಿ ಆಗಬೇಕು. ಮತ್ತು ಅದನ್ನು ಕಾಪಾಡಲಿಕ್ಕೆ ಸರಿಯಾದ ರೂಲ್ಸ್ಗಳು ಅಂದರೆ ನಿಯಮಗಳು ಇರಬೇಕು. ಕಡೆಯದಾಗಿ ಪ್ರಾಧಿಕಾರವು ಈಗಿನ ನಿಯಂತ್ರಣ, ಶಿಕ್ಷೆ ಇತ್ಯಾದಿ ನಕಾರಾತ್ಮಕ ಮಾರ್ಗದ ಮೂಲಕ ಪರಿಸರ ಸಂರಕ್ಷಣೆ ಮಾಡುವ ಬದಲಾಗಿ ಉತ್ತೇಜನ ನೀಡುವುದರ ಮೂಲಕ ಸಕಾರಾತ್ಮಕ ಜನರನ್ನು ಪರಿಸರ ಸಂರಕ್ಷಣೆಯಲ್ಲಿ ಸ್ವಯಂ ತೊಡಗಿಸಿಕೊಳ್ಳುವಂತೆ ನೋಡಬೇಕು. ಇವತ್ತಿನ ಸರ್ಕಾರದ ಆಡಳಿತದಲ್ಲಿ ಇದೊಂದು ದೊಡ್ಡ ಲೋಪ. ಉದಾಹರಣೆಗೆ ನಾವೀಗ ಅರಣ್ಯ ಕಾನೂನುಗಳನ್ನು ತಗೊಂಡ್ರೆ ಏನು ಹೇಳುತ್ತೆ, ಅರಣ್ಯಕ್ಕೆ ಹೋಗೋದು ತಪ್ಪು, ಅಲ್ಲಿ ಕಟ್ಟಿಗೆ ಕಡಿಯೋದು ತಪ್ಪು, ಅದಕ್ಕೆ ದಂಡ ವಿಧಿಸಲಾಗುತ್ತೆ, ಅಲ್ಲಿ ಮರ ಮುಟ್ಟುಗಳು ಎಲೆಗಳನ್ನು ದರ್ಗು ಅಂದರೆ ಗೂಡಿಸೋದು ತಪ್ಪು, ಹೀಗೆ ಎಲ್ಲದಕ್ಕೂ ಏನೇನು ಕಾನೂನಿನ ಉಲ್ಲಂಘನೆ ಇದೆ ಮತ್ತು ಅದಕ್ಕೆ ಏನೇನು ಶಿಕ್ಷೆ ಇದೆ ಅನ್ನೋದನ್ನು ಅದು ಪಟ್ಟಿ ಮಾಡುತ್ತೆ, ಅದರ ಪ್ರಕಾರ ಅದು ಆಡಳಿತವನ್ನು ನಡೆಸುತ್ತೆ. ಆದರೆ ಮಾಧವ್ ಗಾಡ್ಗಿಲ್ ವರದಿ ಏನು ಹೇಳುತ್ತೆ ಅಂದರೆ ಈ ರೀತಿಯ ಒಂದು ನೆಗೆಟಿವ್ ನಕಾರಾತ್ಮಕ ಮಾರ್ಗದ ಮೂಲಕ ಪರಿಸರವನ್ನು ಉಳಿಸೋದು ಬದಲಾಗಿ ಜನಗಳಿಗೆ ತಾವೇ ಮುಂದೆ ಬಂದು ಗಿಡಗಳನ್ನು ನೆಟ್ಟು ಪೋಷಿಸಿದರೆ ಅವರಿಗೆ ಉತ್ತೇಜನ ಅಂದರೆ ಇನ್ಸೆಂಟಿವ್ ಮುಖಾಂತರ ಯಾವುದೇ ಥರದಲ್ಲಾಗಿರ್ಬೋದು ಆ ಉತ್ತೇಜನ ಕೊಡೋದ್ರ ಮೂಲಕ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿಸ್ಕೊಂಡ್ರೆ ಆಗ ಜನಗಳೇ ಅದರಲ್ಲಿ ಭಾಗಿಯಾದಾಗ ಸಹಜವಾಗಿ ಪರಿಸರ ಸಂರಕ್ಷಣೆ ಸುಲಭ ಆಗುತ್ತೆ. ಈಗ ಉದಾಹರಣೆಗೆ ಅರಣ್ಯ ಇದು ಏನು ವಿಲೇಜ್ ಫಾರೆಸ್ಟ್ ಅಂತ ಇದೆ, ಗ್ರಾಮ ಅರಣ್ಯ ಸಮಿತಿಗಳು ಅಂತ. ಇದರಲ್ಲಿ ಏನು ಅಂದರೆ ಆ ಗ್ರಾಮದವರೇ ಒಂದು ಅರಣ್ಯವನ್ನು ಬೆಳೆಸಿದಾಗ ಅದರ ಏನು ಮರಮುಟ್ಟುಗಳನ್ನು ಮಾರಾಟ ಮಾಡೋದರಿಂದ ಬರುವಂಥ ಲಾಭವನ್ನು ಗ್ರಾಮಸ್ಥರಿಗೆ ಅಥವಾ ಸಮಿತಿಯ ಸದಸ್ಯರು ಹಂಚ್ಕೋಬೇಕು ಅನ್ನೋ ಒಂದು ನಿಯಮ ಇದೆ. ಇದು ಸರಿಯಾದ ಮಾರ್ಗ. ಅದರ ಬದಲು ಬೋರ್ಡ್ ಹಾಕಿ ಇದನ್ನು ಇಲ್ಲಿ ಅತಿಕ್ರಮ ಪ್ರವೇಶ ಮಾಡಿದವರಿಗೆ ದಂಡ ವಿಧಿಸ್ತೀವಿ, ಶಿಕ್ಷೆಗೆ ಗುರಿ ಆಗ್ತೀರಾ, ಈ ಥರ ಎರಡೂ ಇದೆ, ಜೈಲು ಶಿಕ್ಷೆನೂ ಇದೆ, ಈ ಥರ ಹಾಕಿದಾಗ ಜನಗಳಿಗೆ ಇದು ಸರ್ಕಾರ ಮಾಡ್ತಾ ಇರೋದು, ಅವರೇ ಕಾಡು ಉಳಿಸ್ಬೇಕು, ನಮ್ಮದೇನು ಸಂಬಂಧ ಇಲ್ಲ ಅನ್ನೋ ಒಂದು ಅಭಿಪ್ರಾಯ ಅವರಿಗೆ ಬರುತ್ತೆ. ಇದು ನಕಾರಾತ್ಮಕವಾದ ಆಡಳಿತ, ಇದು ಆಗಬಾರ್ದು ಅನ್ನೋದು ವರದಿಯ, ಮಾಧವ್ ಗಾಡ್ಗಿಲ್ ವರದಿಯ ಒಂದು ಸಲಹೆ. ಇದಕ್ಕೆ ಪೂರಕವಾಗಿ ಸಾಂಪ್ರದಾಯಿಕ ವ್ಯವಸ್ಥೆಗಳಾದ ಪವಿತ್ರ ವನ, ದೇವರ ಕಾಡು ಇತ್ಯಾದಿಗಳನ್ನು ಬಳಸಿಕೊಳ್ಳಬಹುದು. ಇದಕ್ಕೆ ಪ್ರಾಧಿಕಾರದ ವತಿಯಿಂದ ಪ್ರೋತ್ಸಾಹಕ ಧನವನ್ನು ನೀಡಬಹುದು. ಈಗಾಗಲೇ ಅಲ್ಲಲ್ಲಿ ಈ ಪವಿತ್ರ ವನ ಅಥವಾ ದೇವರ ಕಾಡು ಇತ್ಯಾದಿಗಳು ಇದೆ. ಯಾವುದೋ ದೇವಸ್ಥಾನಕ್ಕೆ ಒಂದಿಷ್ಟು ಜಾಗ ಬಿಟ್ಟು ಅಲ್ಲಿ ಕಾಡು ಬೆಳೆದಿರುವಂಥದ್ದು, ನಾಗಬನಗಳು ಇದೆಲ್ಲ ಇದೆ. ಇದು ಜನರೇ ನೋಡ್ಕೊಳ್ತಾ ಇರುವಂಥ ಒಂದು ವ್ಯವಸ್ಥೆ. ಇದನ್ನು ಸರ್ಕಾರ ಪ್ರಾಧಿಕಾರ ಇದಕ್ಕೆ ಇನ್ನಷ್ಟು ಪ್ರೋತ್ಸಾಹಕ ಧನವನ್ನು ನೀಡಿ ಇಂಥದನ್ನು ಹೆಚ್ಚು ಮಾಡಬಹುದು ಅನ್ನೋದನ್ನು ಅನ್ನೋ ಸಲಹೆಯನ್ನು ಈ ಮಾಧವ್ ಗಾಡ್ಗಿಲ್ ವರದಿ ನೀಡಿದೆ. ಪರಿಸರ ಸಂರಕ್ಷಣೆಯ ಯಾವುದೇ ಚಟುವಟಿಕೆಗಳಲ್ಲಿ ಸ್ಥಳೀಯ ಮತ್ತು ಹಿಂದುಳಿದ ಜನಾಂಗವನ್ನು ತೊಡಗಿಸಿಕೊಳ್ಳುವುದರ ಮೂಲಕ ಅವರಿಗೆ ಆರ್ಥಿಕ ಲಾಭವು ದೊರಕುವಂತೆ ನೋಡಿಕೊಳ್ಳಬಹುದು. ಈಗ ಅರಣ್ಯ ಕಾನೂನುಗಳ ಮುಖಾಂತರ ಜನರಿಗೆ ಏನಾಗಿದೆ, ಅರಣ್ಯದಲ್ಲಿಗೆ ಕಾಲಿಡಲಿಕ್ಕೆ ಪ್ರವೇಶ ಇಲ್ಲ ಅನ್ನೋ ಒಂದು ನಿಯಮ ಇದೆ. ಹಾಗಾದಾಗ ಅಲ್ಲಿಯ ಸ್ಥಳೀಯ ಜನರಿಗೆ ಅಥವಾ ಹಿಂದುಳಿದ ವರ್ಗದವರಿಗೆ, ಜಮೀನಿಲ್ಲದೆ ಇರೋರಿಗೆ ಕಾಡಿನ ಉತ್ಪನ್ನಗಳನ್ನು ಸಂಗ್ರಹಿಸೋಕ್ಕೆ ಅವಕಾಶ ಇಲ್ಲದೇ ಇದ್ದಾಗ ಸಾಮಾನ್ಯವಾಗಿ ಅವರು ಕಾನೂನು ವಿರೋಧಿ ಚಟುವಟಿಕೆಗಳಲ್ಲಿ ತೊಡಕೊಳ್ಳುವಂಥ ಒಂದು ಸಂಗತಿ, ಸಾಧ್ಯತೆಗಳು ಇರುತ್ತೆ. ಆದರೆ ವರದಿ ಹೇಳೋದು ಇವರನ್ನೇ, ಇದೇ ಜನಗಳನ್ನು ಅರಣ್ಯ ಸಂರಕ್ಷಣೆಗೆ ಬಳಸ್ಕೊಳ್ಳೋಣ, ಅವರಿಗೆ ಅದಕ್ಕೆ ಬಂದಂಥ ಏನು ಅವರಿಗೆ ಅದಕ್ಕೆ ಕೊಡಬೇಕಾದ ಆರ್ಥಿಕ ಲಾಭವನ್ನು ಅವರಿಗೆ ಸಿಗುವಂತೆ ಮಾಡಿದಾಗ ಸಹಜವಾಗಿ ಅವರು ಕಾಡಿನ ಬಗ್ಗೆ ಒಂದು ಕಾಳಜಿಯನ್ನು ಹೊಂದುತ್ತಾರೆ ಅನ್ನೋದು ಈ ವರದಿಯ ಒಂದು ಪ್ರಧಾನವಾದ ಅಂಶ. ಇನ್ನು ಕಾನೂನಾತ್ಮಕ ಚೌಕಟ್ಟು ಅಂದರೆ ಈ ಪ್ರಾಧಿಕಾರಕ್ಕೆ ಯಾವ ರೀತಿ, ಯಾವ ಕಾನೂನಿನ ಅಡಿಯಲ್ಲಿ ಇದಕ್ಕೆ ಅಧಿಕಾರ ಬರುತ್ತೆ ಇದನ್ನು ನೋಡೋಣ. ಪ್ರಸ್ತುತ ಪಶ್ಚಿಮ ಘಟ್ಟಗಳು ಎದುರಿಸುತ್ತಿರುವ ಹಲವಾರು ಸಂಕೀರ್ಣ ಪರಿಸರ ಸಮಸ್ಯೆಗಳನ್ನು ಪರಿಹರಿಸಲು ಕೇಂದ್ರ ಮಟ್ಟದಲ್ಲಿ ಪರಮಾಧಿಕಾರವನ್ನು ಹೊಂದಿದ ಪ್ರಾಧಿಕಾರದ ರಚನೆಯನ್ನು ಪರಿಸರ ಸಂರಕ್ಷಣೆ ಅಧಿನಿಯಮ 1986 ಇದರ ಅಡಿಯಲ್ಲಿ ರಚಿಸಬಹುದು. ಇದನ್ನು ಕೇಂದ್ರ ಸರ್ಕಾರವು ಪರಿಸರ ಮತ್ತು ಅರಣ್ಯ ಸಚಿವಾಲಯದ ಮೂಲಕ ರಾಜ್ಯ ಸರ್ಕಾರಗಳ ಅಭಿಪ್ರಾಯ ಪಡೆದು ರಚಿಸಬೇಕು. ಕೇಂದ್ರ ಪ್ರಾಧಿಕಾರದ ಅಡಿಯಲ್ಲಿ ರಾಜ್ಯ ಮಟ್ಟದ ಪ್ರಾಧಿಕಾರಗಳು ಹಾಗೂ ಜಿಲ್ಲಾ ಮಟ್ಟದ ಪರಿಸರ ಸಮಿತಿಗಳ ರಚನೆ ಮಾಡಲು ವರದಿ ತಿಳಿಸುತ್ತದೆ. ಕೇಂದ್ರ ಮಟ್ಟದ ಪ್ರಾಧಿಕಾರವು 6 ರಾಜ್ಯಗಳಲ್ಲಿ ಹರಡಿರುವ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದಂತೆ ನಿಯಂತ್ರಣ, ನಿರ್ವಹಣೆ, ಯೋಜನೆಗಳನ್ನು ಮಾಡಲು ಅಧಿಕಾರವನ್ನು ಹೊಂದಿರುತ್ತದೆ. ಅಂದರೆ ಇದಕ್ಕೆ ಒಂದು ಕಾನೂನಿನ ರಕ್ಷಣೆ ಅಥವಾ ಕಾನೂನಿನ ಅಡಿಯಲ್ಲಿ ಅರಣ್ಯ ಸಂರಕ್ಷಣೆ ಅಧಿನಿಯಮ 1986 ಅಡಿಯಲ್ಲಿ ಈ ಪಶ್ಚಿಮ ಘಟ್ಟಗಳ ಪರಿಸರ ಪ್ರಾಧಿಕಾರ ರಚನೆಯಾಗಬೇಕು. ಆಗ ಅದಕ್ಕೆ ಒಂದು ಕಾನೂನಿನ ರಕ್ಷಣೆ ಸಿಗುತ್ತೆ. ಪ್ರಾಧಿಕಾರದ ಕಾರ್ಯವ್ಯಾಪ್ತಿ ಮತ್ತು ಇತರ ಪರಿಸರ ಸಂಬಂಧಿ ಅಧಿನಿಯಮಗಳು. 1, ಪ್ರಾಧಿಕಾರವು ಈಗಿರುವ ಎಲ್ಲ ಪರಿಸರ ಸಂಬಂಧಿ ಕಾನೂನುಗಳ ಪರಿಧಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ವನ್ಯಜೀವಿ ಸಂರಕ್ಷಣೆ ಅಧಿನಿಯಮ 1972, ಅರಣ್ಯ ಸಂರಕ್ಷಣೆ ಅಧಿನಿಯಮ 1986, ಜೀವ ವೈವಿಧ್ಯತೆ ಅಧಿನಿಯಮ 2002, ವಾಯು ಅಧಿನಿಯಮ 1981, ಜಲ ಅಧಿನಿಯಮ 1974, ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಜನಾಂಗ ಹಾಗೂ ಅರಣ್ಯವಾಸಿಗಳ ಅರಣ್ಯ ಹಕ್ಕು ಅಧಿನಿಯಮ 2000, ಪಂಚಾಯತ್ ಅಧಿನಿಯಮ 1996 ಇತ್ಯಾದಿಗಳಿಗೆ ಪೂರಕವಾಗಿ ಪ್ರಾಧಿಕಾರವು ಕೆಲಸ ನಿರ್ವಹಿಸುತ್ತದೆ. ಅಂದರೆ ಈಗಾಗಲೇ ಹಲವಾರು ಕಾನೂನುಗಳು ಕಾಡಿನಲ್ಲಿ ವಾಸುವಂಥ ಅರಣ್ಯವಾಸಿಗಳ ಬಗ್ಗೆ ಇರ್ಬೋದು, ಪಂಚಾಯಿತಿಗಳ ಅಧಿನಿಯಮ ಇರ್ಬೋದು, ಇವೆಲ್ಲ ಕಾನೂನುಗಳಿದೆ. ಇವಕ್ಕೆ ಪೂರಕವಾಗಿ ಪಶ್ಚಿಮ ಘಟ್ಟ ಪ್ರಾಧಿಕಾರ ಕೆಲಸ ನಿರ್ವಹಿಸುತ್ತೆ. ಅಂದರೆ ಇದರ ನೀತಿ ನಿಯಮಗಳು ಈಗಾಗಲೇ ಆಗಿರುವಂತಹ ಇದಕ್ಕೆ ಸಂಬಂಧಿಸಿದ ಯಾವುದೇ ನಿಯಮವನ್ನು ಮೀರೋ ಹಾಗಿಲ್ಲ. ಪ್ರಾಧಿಕಾರದ ಸ್ವರೂಪ. ಪ್ರಾಧಿಕಾರದಲ್ಲಿ ವಿವಿಧ ಕ್ಷೇತ್ರಗಳ ವಿಷಯ ತಜ್ಞರು, ಸಂಪನ್ಮೂಲ ತಜ್ಞರು, ಸಂಬಂಧಿಸಿದ ಸಚಿವಾಲಯದ ಅಧಿಕಾರಿಗಳು ಇರಬೇಕು. ವಿಷಯ ತಜ್ಞರಲ್ಲಿ ವಿಜ್ಞಾನ, ಆರ್ಥಿಕ, ಕಾನೂನು, ಸಮಾಜಶಾಸ್ತ್ರ ಮುಂತಾದ ಕ್ಷೇತ್ರಗಳ ಪರಿಣತರು ಇರಬೇಕು. ಅದೇ ರೀತಿ ಸಂಪನ್ಮೂಲ ತಜ್ಞರಲ್ಲಿ ಅರಣ್ಯ, ಜಲ, ಕೃಷಿ, ಭೂಬಳಕೆ, ಪರಿಸರ ಮುಂತಾದ ಕ್ಷೇತ್ರಗಳ ಪರಿಣತರು ಇರಬೇಕು. ಕೇರಳ ಸರ್ಕಾರದ ಮಾದರಿಯಲ್ಲಿ ಆಡಳಿತದ ಎಲ್ಲ ಹಂತಗಳಲ್ಲೂ, ಅಂದರೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಗರಪಾಲಿಕೆ ಮತ್ತು ನಗರ ಪಾಲಿಕೆಗಳಲ್ಲಿ ಜೀವ ವೈವಿಧ್ಯತ ಸಮಿತಿಗಳನ್ನು ರಚಿಸಬೇಕು. ಪ್ರಾಧಿಕಾರವು ಈ ಕೆಳಕಂಡಂತೆ 24 ಸದಸ್ಯರನ್ನು ಹೊಂದಿರುತ್ತದೆ. ಸರ್ಕಾರೇತರ ಸದಸ್ಯರು: 1. ಅಧ್ಯಕ್ಷರು, ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು ಇದರ ಅಧ್ಯಕ್ಷರಾಗಿರುತ್ತಾರೆ. ಇವರು ಪಶ್ಚಿಮ ಘಟ್ಟಗಳ ವ್ಯಾಪ್ತಿ ಪ್ರದೇಶದವರಾಗಿದ್ದರೆ ಉತ್ತಮ. ಇವರು ಪರಿಸರ ಸಂರಕ್ಷಣೆ ಮತ್ತು ಬಡಜನರ ಹಾಗೂ ಸುಸ್ಥಿರ ಅಭಿವೃದ್ಧಿ ದೃಷ್ಟಿಕೋನವನ್ನು ಹೊಂದಿರಬೇಕು. ಅಥವಾ ಅಂದರೆ ಈ ನಿವೃತ್ತ ನ್ಯಾಯಾಧೀಶ ಅಲ್ಲದೇ ಇದ್ದರೆ ಖ್ಯಾತ ಪರಿಸರ ವಿಜ್ಞಾನಿ ಅಥವಾ ಸಂರಕ್ಷಣಾ ಜೀವಶಾಸ್ತ್ರ ತಜ್ಞರಾಗಿರಬಹುದು. ಇವರು ಕಳೆದ 25 ವರ್ಷಗಳಿಂದ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಗಣನೀಯ ಕೊಡುಗೆ ನೀಡಿದವರಾಗಿರಬೇಕು. ಸೊ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ಈ ಎರಡು ವಿಭಾಗಗಳಲ್ಲಿ ಯಾವುದೇ ವಿಭಾಗದಿಂದ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಅವರನ್ನು ಈ ಪಶ್ಚಿಮ ಘಟ್ಟಗಳ ಪರಿಸರ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಚೇರ್ಮನ್ ಆಗಿ ನೇಮಕ ಮಾಡಬೇಕು. 2. ಖ್ಯಾತ ಸಂರಕ್ಷಣಾ ಜೀವಶಾಸ್ತ್ರ ತಜ್ಞ ಇವರೊಬ್ಬರು ಇದು ಸದಸ್ಯರು. ಇವರು ಕಳೆದ 25 ವರ್ಷಗಳಿಂದ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಕೊಡುಗೆ ನೀಡಿದವರಾಗಿರಬೇಕು. ಪಶ್ಚಿಮ ಘಟ್ಟ ಪ್ರದೇಶದವರಾದರೆ, ಅಂದರೆ ಈ 6 ರಾಜ್ಯಗಳಲ್ಲಿ ಯಾವುದಾದ್ರೂ ಒಂದು ರಾಜ್ಯಕ್ಕೆ ಸೇರಿದವರಾಗಿದ್ದರೆ ಒಳ್ಳೆಯದು. 3. ಸದಸ್ಯರು, ಖ್ಯಾತ ಪರಿಸರ ನ್ಯಾಯವಾದಿ ಅಥವಾ ಪರಿಸರ ಕಾನೂನುಗಳ ಪ್ರಾಧ್ಯಾಪಕರು. ಇವರು ಸಹ ಪಶ್ಚಿಮ ಘಟ್ಟಗಳ ಪ್ರದೇಶದವರಾದರೆ ಉತ್ತಮ. 4. ಸದಸ್ಯ, ಖ್ಯಾತ ಸಮಾಜ ಶಾಸ್ತ್ರಜ್ಞ ಅಥವಾ ಆರ್ಥಿಕ ತಜ್ಞ ಅಥವಾ ಸಮಾಜ ವಿಜ್ಞಾನಿ, ಇದರಲ್ಲಿ ಯಾರಾದರೂ ಒಬ್ಬರಾಗಿರಬೇಕು. ಇವರು ಸಹ ಪಶ್ಚಿಮ ಘಟ್ಟಗಳ ಪ್ರದೇಶದವರಾದರೆ ಉತ್ತಮ. 5. ಸದಸ್ಯ, ಖ್ಯಾತ ಕೃಷಿ ವಿಜ್ಞಾನಿ ಅಥವಾ ಕೃಷಿ ಪ್ರಾಧ್ಯಾಪಕ, ಇವರು ಸಹ ಪಶ್ಚಿಮ ಘಟ್ಟ ಪ್ರದೇಶದವರಾದರೆ ಉತ್ತಮ. 6. ಸದಸ್ಯ, ಖ್ಯಾತ ಭೌಗೋಳಿಕ ಪರಿಸರ ತಜ್ಞ, ಅಂದರೆ ಲ್ಯಾಂಡ್ಸ್ಕೇಪ್ ಎನ್ವೈರನ್ಮೆಂಟಲ್ ಎಕ್ಸ್ಪರ್ಟ್ ಅಂತ ಹೇಳ್ತಾರೆ. ಈ ಭೂಮಿಯ ಭೌಗೋಳಿಕ ಲಕ್ಷಣಗಳನ್ನು ಸರಿಯಾಗಿ ಅರ್ಥಂಥವರು. 7. ಸದಸ್ಯ, ಪ್ರಮುಖ ಬುಡಕಟ್ಟು ಜನಾಂಗದಿಂದ ನೇಮಕಗೊಂಡಂಥ ವ್ಯಕ್ತಿ. ಈ ಪ್ರದೇಶಗಳಲ್ಲಿ ವಾಸಿಸುವ ಹಲವಾರು ಬುಡಕಟ್ಟುಗಳಲ್ಲಿ ಯಾವುದಾದ್ರೂ ಒಂದು ಹೆಚ್ಚು ಜನಸಂಖ್ಯೆ ಇರುವ ಒಂದು ಬುಡಕಟ್ಟು ಜನಾಂಗದಿಂದ ಅವರೇ ಆಯ್ಕೆ ಮಾಡಿಕೊಟ್ಟಂಥ ಒಬ್ಬ ವ್ಯಕ್ತಿಯನ್ನು ಸಹ ಈ ಪ್ರಾಧಿಕಾರದ ಸದಸ್ಯನನ್ನಾಗಿ ನೇಮಕ ಮಾಡಬೇಕು. ಮತ್ತು 8-13, ಅಂದರೆ ಒಟ್ಟು 6 ಸದಸ್ಯರು, ತಲಾ 6 ರಾಜ್ಯಗಳಿಂದ ತಲಾ ಒಬ್ಬರಂತೆ ಸಾರ್ವಜನಿಕ ಸಂಘಗಳಿಂದ ನೇಮಕಗೊಂಡಂತಹ ವ್ಯಕ್ತಿಗಳು. ಅಂದರೆ ಎನ್ ಜಿ ಒಗಳು ಒಬ್ಬೊಬ್ಬರು ಒಂದೊಂದು ರಾಜ್ಯಕ್ಕೆ ಒಬ್ಬೊಬ್ಬರನ್ನು ಆಯ್ಕೆ ಮಾಡಿ ಕೊಡಬಹುದು ಅಂತ. ಸರ್ಕಾರದ ಸದಸ್ಯರು, ಇದಿಷ್ಟು ಜನ ಸರ್ಕಾರೇತರ. ಇನ್ನು ಸರ್ಕಾರದ ಸದಸ್ಯರು ಅಂದರೆ 14 ಸದಸ್ಯ, ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯದಿಂದ ನೇಮಕಗೊಂಡ ಹೆಚ್ಚುವರಿ ಕಾರ್ಯದರ್ಶಿ. 15, ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ನೇಮಕಗೊಂಡ ಸದಸ್ಯ. 16, ಕೇಂದ್ರ ಯೋಜನಾ ಆಯೋಗದಿಂದ ನೇಮಕಗೊಂಡ ಸದಸ್ಯ. ಇವರು ಆಯೋಗದಲ್ಲಿ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದ ಯೋಜನೆಗಳನ್ನು ನೋಡುವವರಾಗಿರಬೇಕು. 17, ರಾಷ್ಟ್ರೀಯ ಜೀವ ವೈವಿಧ್ಯತಾ ಪ್ರಾಧಿಕಾರದ ಅಧ್ಯಕ್ಷರು, ಅಂದರೆ ಇವರು ಆಲ್ರೆಡಿ ಒಬ್ಬರು ಇರ್ತಾರಲ್ಲ ಅಧ್ಯಕ್ಷರು, ಅವರನ್ನೇ ಇದಕ್ಕೆ ಸದಸ್ಯರನ್ನಾಗಿ ತಗೊಳ್ಬೇಕು. 18, ಸದಸ್ಯ ಕಾರ್ಯದರ್ಶಿ, ಅಂದರೆ ಇವರು ಪೂರ್ಣಾವಧಿಯಾಗಿ ಇರ್ತಾರೆ. ಇವರು ಸಹ ಸಹ ಕಾರ್ಯದರ್ಶಿ ಹುದ್ದೆಯವರಾಗಿದ್ದು ಪಶ್ಚಿಮ ಘಟ್ಟಗಳ ಪ್ರಾಧಿಕಾರದ ಅಧ್ಯಕ್ಷರ ಒಪ್ಪಿಗೆಯಿಂದ ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯದಿಂದ ನೇಮಕಗೊಳ್ಳುತ್ತಾರೆ. ಇವರು ಮೆಂಬರ್ ಸೆಕ್ರೆಟರಿ ಆಗ್ತಾರೆ ಈ ಪ್ರಾಧಿಕಾರದ. 19-24, 6 ರಾಜ್ಯಗಳ ಪಶ್ಚಿಮ ಘಟ್ಟಗಳ ಪರಿಸರ ಮಂಡಳಿಯ ಕಾರ್ಯದರ್ಶಿಗಳು. ಏನು ರಾಜ್ಯ ಮಟ್ಟದಲ್ಲಿ ಪರಿಸರ ಮಂಡಳಿ ಇರುತ್ತಲ್ಲ, ಅದರ ಒಬ್ಬ ಕಾರ್ಯದರ್ಶಿಗಳು ಸಹ ಈ ಪ್ರಾಧಿಕಾರದ ಸದಸ್ಯರು ಆಗ್ತಾರೆ. ಇದಿಷ್ಟು ಏನು ಪಶ್ಚಿಮ ಘಟ್ಟ ಪ್ರಾಧಿಕಾರದ ಸ್ವರೂಪ, ಅಂದರೆ ಯಾವ ರೀತಿ ಅದಕ್ಕೆ ಕಾನೂನಿನ ಬೆಂಬಲ ಚೌಕಟ್ಟು ಸಿಗುತ್ತೆ, ಅದೇ ರೀತಿ ಇದರಲ್ಲಿ ಯಾವ್ಯಾವ ಸದಸ್ಯರು ಯಾವ್ಯಾವ ಹುದ್ದೆಗೆ ಯಾರ್ಯಾರು ಸದಸ್ಯರು ಇರಬೇಕು ಅನ್ನೋದನ್ನು ಒಂದು ನಿರ್ದಿಷ್ಟವಾಗಿ ಈ ವರದಿಯಲ್ಲಿ ತಿಳಿಸಲಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಈ ಪ್ರಾಧಿಕಾರದ ಕುರಿತು ವಿವರಗಳನ್ನು ನೋಡೋಣ. ಎಲ್ಲರಿಗೂ ನಮಸ್ಕಾರ.
16: ಇಂದಿನ ನಮ್ಮ ಪರಿಸ್ಥಿತಿಗೆ ಬಹು ಪ್ರಾಮುಖ್ಯತೆಯನ್ನು

0: ಕೇಳ್ತಾ ಇರ್ಬೇಕು ಅನ್ಸುತ್ತೆ.
1: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
2: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
3: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಎಲ್ಲರಿಗೂ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಕೊಡಗು ಭಾಗಗಳಲ್ಲಿ ಈ ಆಷಾಢ ಮಾಸವನ್ನ ಕೊಡಗು ಜನರು ಕಕ್ಕಡ ಮಾಸ ಅಂತ ಹೇಳ್ತಾರಂತೆ. ಹಾಗಾದ್ರೆ ಈ ಕಕ್ಕಡ ಮಾಸವನ್ನ ಹೇಗೆ ಆಚರಿಸ್ತಾರೆ, ಹಾಗೆ ಈ ಕಕ್ಕಡ ಮಾಸದ ವಿಶೇಷತೆ ಏನು, ಈ ಎಲ್ಲ ಮಾಹಿತಿಯನ್ನ ತಿಳಿದುಕೊಳ್ಳೋಣ.
8: ಕೊಡಗು ಜಿಲ್ಲೆ ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿರುವ ಹಸಿರು ವನರಾಶಿಯಿಂದ ತೊರೆ ಜರಿ ನದಿಗಳಿಂದ ಕುಡಿದ ಪರಿಸರದಲ್ಲಿದೆ. ಅದರ ಬಗ್ಗೆ ಹಲವಾರು ಜನ ಕವಿಗಳು ಹಾಡಿ ಹೋಗಲಿದ್ದಾರೆ. ಅಷ್ಟೊಂದು ವನಸಿರಿಯನ್ನ ಹೊಂದಿರುವಂತಹ ಈ ಕೊಡಗು ಜಿಲ್ಲೆ ಹಲವಾರು ರೀತಿಯಲ್ಲಿ ಪ್ರಸಿದ್ಧಿಯನ್ನ ಪಡೆದಿದೆ. ಇಲ್ಲಿ ಕೃಷಿಯೇ ಮುಖ್ಯ ಕಸುಬು. ಇದರ ಜೊತೆಗೆ ಇವರು ಸೈನ್ಯವನ್ನ ಸೇರುವ ಮೂಲಕ ಭೂಮಾತೆಯ ಸೇವೆಯನ್ನ ಮಾಡ್ತಾ ಇರೋರೇ ಜಾಸ್ತಿ ಈ ಪ್ರದೇಶದಲ್ಲಿ ನಾವು ನೋಡಬಹುದು. ಇದರ ಜೊತೆಗೆ ಇವರು ಶ್ರೀಮಂತ ಸಂಸ್ಕೃತಿಯನ್ನ ಹೊಂದಿರುವಂತಹ ಕೊಡಗನ ಪಂಜೆ ಮಂಗೇಶರಾಯ್ ಅವರು ತಮ್ಮ ಕಾವ್ಯದ ಮೂಲಕ ಹೊಗಳಿದ್ದಾರೆ. ಭೂಲಕ್ಷ್ಮಿಯು ದೇವರ ಸನ್ನಿಧಾನದಲ್ಲಿರಬೇಕೆಂಬ ಬಯಕೆಯಿಂದ ಗಂಭೀರ ವೈಯಾರದಿಂದ ಬಂದು ನೆಲೆಸಿದ ಕ್ಷೇತ್ರ ಭೂಮಿಯನ್ನ ತಣಿಸಿ ಜನರಿಗೆ ಅನ್ನವನೆಯುವ ಕಾವೇರಿ ಹುಟ್ಟಿ ಹರಿಯಲಾರಂಭಿಸುವ ಪ್ರದೇಶ ಕೊಡಗು ಎಂದು ಕವಿ ಪಂಜೆ ಮಂಗೇಶರಾಯರು ತಮ್ಮ ಹುತ್ತರಿ ಹಾಡು ಎಂಬ ಪದ್ಯದಲ್ಲಿ ಈ ಕೊಡಗನ್ನ ಹಾಡಿ ಹೊಗಳಿದ್ದಾರೆ. ಅಂದ್ರೆ ಅಲ್ಲಿನ ವನಸಿರಿಯನ್ನ ನೋಡಿರ್ಬೋದು, ಹಾಗೆ ಕಾವೇರಿ ನದಿ ಹರಿಯುತ್ತಿರುವುದನ್ನ, ಇದೆಲ್ಲವನ್ನ ನೋಡಿ ಪಂಜೆ ಮಂಗೇಶರಾಯರು ಹೊಗಳಿರ್ಬೋದು. ಹಾಗೆ ಅತ್ಯಂತ ಶ್ರೀಮಂತ ವನಸಿರಿಯನ್ನ ಹೊಂದಿರುವಂತಹ ಪ್ರದೇಶವೇ ಕೊಡಗು. ಈ ಕೊಡಗಿನಲ್ಲಿ ಕೇವಲ ವನಸಿರಿ ಅಷ್ಟೇ ಅಲ್ಲ,
7: ಮಲೆನಾಡಿಗಿಂತ ವಿಶೇಷವಾಗಿ ಕೊಡಗಿನವರಿಗೆ ಅನೇಕ ಪ್ರಕೃತಿ ವಿಸ್ಮಯಗಳನ್ನ ತೋರಿಸುವಂತಹ ಮುಂಗಾರು ಮಳೆಯ ಕಾಲವಾಗಿದೆ. ಈ ವಿಶೇಷ ತಿಂಗಳಿನಲ್ಲಿ ಕೊಡಗಿನ ಬೇರೆ ಬೇರೆ ಸಮುದಾಯಗಳು ಪ್ರಕೃತಿಗೆ ಪೂರಕವಾದ ಅನೇಕ ನಾಡ ಪದ್ಧತಿಗಳನ್ನ ಆಚರಿಸ್ತಾ ಬಂದಿದ್ದಾರೆ. ಕೊಡಗು ಭಾಗಗಳಲ್ಲಿ ಈ ಆಷಾಢ ಮಾಸವನ್ನ ಕೊಡಗಿನಲ್ಲಿ ಕಕ್ಕಡ ಮಾಸ ಅಂತೇಳಿ ಆಚರಿಸ್ತಾರಂತೆ. ಕಕ್ಕಡ ತಿಂಗಳಲ್ಲಿ ಜಡಿ ಮಳೆ ಬರುತ್ತೆ. ಅಂದ್ರೆ ಈ ಆಷಾಢ ಮಾಸದಲ್ಲಿ ತುಂಬಾ ಮಳೆ ಇರೋದ್ರಿಂದ ಹಳ್ಳ ಕೊಳ್ಳ ನದಿಗಳು ತುಂಬಿ ಹರಿಯುತ್ತೆ, ಪ್ರವಾಹ ಪ್ರಕೃತಿ ವಿಕೋಪಗಳು ಕೂಡ ಸಂಭವಿಸುತ್ತೆ. ಅದೇ ಕಾರಣದಿಂದ ಪ್ರಕೃತಿಯನ್ನ ಪೂಜೆ ಮಾಡಿ ನದಿಗೆ ಆರತಿಯನ್ನ ಮಾಡಿ ಹೀಗೆ ಹಲವಾರು ರೀತಿಯ ಪದ್ಧತಿ ಆಚರಣೆಗಳನ್ನ ನಮ್ಮ ಕೊಡಗಿನವರು ಆಚರಿಸ್ಕೊಂಡು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಮದುವೆ ನಾಮಕರಣ ಶುಭ ಕಾರ್ಯಗಳನ್ನ ಮಾಡದಂತೆ. ಅಷ್ಟೇ ಅಲ್ಲ, ದೇವರ ಹಬ್ಬ ಜಾತ್ರೆ ತೀರ್ಥ ಸ್ನಾನಗಳು ಇದ್ಯಾವುದು ಕೂಡ ಮಾಡಲ್ಲ. ಈ ಸಮಯದಲ್ಲಿ ಕಾವೇರಿ ನದಿ ಋತುಮತಿಯಾಗಿದ್ದಾಳೆ ಅಂತ ಅಲ್ಲಿಯ ಹಿರಿಯರು ಹೇಳ್ತಾರಂತೆ. ವೈಜ್ಞಾನಿಕವಾಗಿ ಹೇಳೋದಾದ್ರೆ ನೆಲ ಹದ ಆಗಿರುತ್ತೆ, ಕೆಸರಾಗಿರುತ್ತೆ, ವಿಪರೀತ ಜಾರುತ್ತೆ, ಕಾಡು ಪ್ರಾಣಿಗಳು ವಿಷ ಜಂತುಗಳ ಚಲನವಲನ ಪ್ರವಾಹ ಇದೆಲ್ಲ ಇರೋದ್ರಿಂದ ಇಂತಹ ಅನಾಹುತಗಳನ್ನ ತಪ್ಪಿಸೋದಕ್ಕೆ

0: ಆಗಿನ ಕಾಲದಲ್ಲಿ ಲೋಕಜ್ಞಾನ ಪಡೆದಂತಹ ನಮ್ಮ ಹಿರಿಯರು, ವೃದ್ಧರು, ಹೆಂಗಸರು, ಮಕ್ಕಳು ಅವರನ್ನ ಹೊರಗಡೆ ಓಡಾಡದೇ ಇರೋ ಹಾಗೆ ಕಾಪಾಡೋದಕ್ಕೆ ಈ ರೀತಿಯ ದೇವರ ಹೆಸರಲ್ಲಿ ಅನೇಕ ಕಟ್ಟುಪಾಡುಗಳನ್ನ ಹೆಣೆದಿರಬಹುದು ಅಂತ ಅಲ್ಲಿಯ ನಿವಾಸಿಗಳು ಹೇಳ್ತಾರೆ. ಆದ್ರೆ ಈಗಿನ ಅಕ್ಷರಸ್ಥರು ಪ್ರಕೃತಿಯ ಜೀವಂತಿಕೆಯ ಹಿನ್ನೆಲೆ ಇರೋದ್ರಿಂದ ಕಕ್ಕಡ ಮಾಸವನ್ನ ವಿಶೇಷವಾಗಿ ಆಚರಿಸ್ತಾರೆ. ಮುಖ್ಯವಾಗಿ ಕೊಡಗಿನಲ್ಲಿ ಆಷಾಢ ಮಾಸದ ತಿಂಗಳು ನಾಟಿ ಕೆಲಸ ಮುಗ್ದಿರುತ್ತೆ ಅಂದ್ರೆ ತುಂಬಾ ಮಳೆ ಬರುತ್ತಿರುತ್ತೆ, ಚಳಿ ಇರುತ್ತೆ, ಗಾಳಿಯನ್ನು ಲೆಕ್ಕಿಸದೆ ಅಲ್ಲಿ ಗದ್ದೆಯಲ್ಲಿ ದುಡಿಯುವಂತ ದನಕರುಗಳು ಹಾಗೆ ರೈತರಿರ್ಬೋದು ಅವರು ಶ್ರಮಜೀವಿಗಳು, ಕೃಷಿಕರಾಗಿರೋದ್ರಿಂದ ಈ ಹಬ್ಬವನ್ನ ಆಚರಿಸ್ತಾರೆ. ಮುಂಗಾರಿನಲ್ಲಿ ದೈಹಿಕವಾಗಿ ದುಡಿಯುವವರ ಆರೋಗ್ಯ ರಕ್ಷಣೆಗಾಗಿ ಇಂತಹ ಸಮಯದಲ್ಲಿ ಅತಿ ಮುಖ್ಯವಾಗಿ ಪ್ರಕೃತಿಯ ವರವಾಗಿ ಬರುವಂತಹ ಅಣಬೆ, ಏಡಿ, ಕೋಳಿ, ಕಳಲೆ, ಕೆಸದಂತಹ ಉಷ್ಣ ಪದಾರ್ಥಗಳನ್ನ ಸೇವಿಸಬೇಕು ಅಂಥೇಳಿ ನಮ್ಮ ಹಿರಿಯರು ಒಂದಷ್ಟು ಕಟ್ಟುಪಾಡುಗಳನ್ನ ಮಾಡಿದ್ರಂತೆ. ಹಾಗಾದ್ರೆ ಏನೆಲ್ಲ ವಿಶೇಷತೆ ಇದೆ ಈ ಕಕ್ಕಡ ಮಾಸದಲ್ಲಿ ಅಂಥೇಳಿ ನೋಡೋಣ. ನಮ್ಮ ಜೊತೆಗೆ ಇವತ್ತು ಮೂಲತಃ ಮಡಿಕೇರಿಯವರೇ ಆದ ಈಗ ಹಾಸನದಲ್ಲಿ ವಾಸವಾಗಿರುವಂತಹ ಉಪನ್ಯಾಸಕರು ಹಾಗೂ ಸಾಹಿತಿಗಳು, ಹಿರಿಯ ಸಾಹಿತಿಗಳಾಗಿರುವಂತಹ ಶ್ರೀಮತಿ ಮಾಳಟೀರ ಸೀತಮ್ಮ ವಿವೇಕ್ ಪೊನ್ನಪ್ಪ ಇವರು ನಮ್ಮ ಜೊತೆಗಿದ್ದಾರೆ.
1: ನಮ್ಗೆ ಈ ಕೊಡಗು ಭಾಗಗಳಲ್ಲಿ ಆಚರಿಸುವಂತಹ ಆಟಿ ಅಮಾವಾಸ್ಯೆ ಅಥವಾ ಕಕ್ಕಡ ಮಾಸದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ. ಅಷ್ಟೆಲ್ಲ ಒಂದು ಜಾನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ತಮ್ಮ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಕೊಡಗಿನವರು ಈ ಆಷಾಢ ಮಾಸವನ್ನ ಕಕ್ಕಡ ಮಾಸ ಅಂತೇಳಿ ಆಚರಿಸುವ ವಿಚಾರವಾಗಿ ಮಾತಾಡ್ತಾ ಇದ್ವಿ. ಈಗ ನಮ್ಮ ಜೊತೆಗೆ ಹಾಸನದವರೇ ಆದ, ಮೂಲತಃ ಕೊಡಗಿನವರಾದ, ಈಗ ಪ್ರಸ್ತುತ ಹಾಸನದಲ್ಲಿ ವಾಸವಿರುವಂತಹ ಶ್ರೀಮತಿ
4: ಮಾಳಟೀರ ಸೀತಮ್ಮ ವಿವೇಕ್ ಪೊನ್ನಪ್ಪ ಇವರು ನಮ್ಮ ಜೊತೆಗಿದ್ದಾರೆ. ಇವರು ಮೂಲತಃ ಕೊಡಗಿನವರೇ ಆಗಿದ್ದು ಪ್ರಸ್ತುತ ಹಾಸನದಲ್ಲಿ ವಾಸವಿದ್ದು ಸಿರಿಗನ್ನಡ ವೇದಿಕೆಯ ಜಿಲ್ಲಾಧ್ಯಕ್ಷರಾಗಿಯೂ ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅನೇಕ ಸಾಹಿತ್ಯ ವೇದಿಕೆಗಳಲ್ಲಿ ಕವನ, ಚುಟುಕ, ಸಾಹಿತ್ಯ ಇವುಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ಇದರೊಂದಿಗೆ 150 ಹೆಚ್ಚಿನ ಕವನಗಳನ್ನ ಬರೆದಿದ್ದಾರೆ. ಅದರಲ್ಲಿ 50 ಹೆಚ್ಚಿನ ಕವನ ರಾಜ್ಯ ಮಟ್ಟದಲ್ಲಿ ಪುರಸ್ಕಾರಗಳನ್ನ ಪಡೆದಿದೆ.
3: ಹಲವು ವರ್ಷಗಳ ಕಾಲ ಉದಯ TVಯ ವಾಚಕರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ.
4: ಜೊತೆಗೆ ಇತಿಹಾಸ ಉಪನ್ಯಾಸಕರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಕೊಡವರ ಮೂಲದ ಬಗ್ಗೆ ಸಾಕಷ್ಟು ಅಧ್ಯಯನ ಕೂಡ ಮಾಡಿದ್ದಾರೆ. ಕೊಡವರ ಸಂಸ್ಕೃತಿ ಹಾಗೆ
3: ಇತಿಹಾಸದ ಬಗ್ಗೆ ಅಧ್ಯಯನ ಮಾಡಿರುವಂತಹ ಶ್ರೀಮತಿ ಮಾಳೆಟೀರ್ ಸೀತಮ್ಮ ವಿವೇಕ್ ಪೊನ್ನಪ್ಪ ಅವರು ನಮ್ಗೆ ಇವತ್ತು ಕೊಡಗು ಭಾಗದಲ್ಲಿ ಆಚರಿಸುವಂತ ಕಕ್ಕಡ ಮಾಸ ಅಥವಾ ಆಟಿ ಮಾಸದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಬನ್ನಿ ಮೇಡಮ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಕೊಡಗು ಭಾಗಗಳಲ್ಲಿ ಈ ಆಷಾಢ ಮಾಸವನ್ನ ಕಕ್ಕಡ ಮಾಸ ಅಂತೇಳಿ ವಿಶೇಷ ರೀತಿಯಲ್ಲಿ ಆಚರಿಸ್ತಾರೆ ಅಂತ ಹೇಳ್ತಾರಲ್ಲ ಮೇಡಮ್, ಅದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಒಂದಷ್ಟು ಮಾಹಿತಿಯನ್ನ ತಿಳಿಸಬಹುದಾ?
5: ಎಲ್ಲರಿಗೂ ನಮಸ್ಕಾರ. ನಾನು ಮಾಳೆಟೀರ ಸೀತಮ್ಮ ವಿವೇಕ್ ಹಾಸನದಿಂದ ಮಾತನಾಡ್ತಿದ್ದೇನೆ. ಈ ದಿನ ಕೊಡಗರ ಕಕ್ಕಡ 18 ನಮ್ಮೆ ಎಂಬ ಮದ್ದು ತೊಪ್ಪು ವಿಶೇಷ ಅಂದರೆ ಆಟಿ ಹಬ್ಬ ಮತ್ತು ಮದ್ದು ಸೊಪ್ಪು ವಿಶೇಷ ವರದಿಯನ್ನ ನಿಮ್ಮ ಮುಂದೆ ಪ್ರಸ್ತುತಿಪಡಿಸುತ್ತಿದ್ದೇನೆ. ಕೊಡಗಿನ ಕಕ್ಕಡ ಮಾಸವು ಕರ್ನಾಟಕ ಪಂಚಾಂಗ ಪ್ರಕಾರ ಆಷಾಢ ಮಾಸವಾಗಿದೆ. ತುಳು ಹಾಗೂ ಕೆಲ ತಮಿಳು ಮತ್ತು ಮಲಯಾಳಿಗರಿಗೆ ಆಟಿ ಮಾಸವಾಗಿದೆ. ಆದರೆ ಕಕ್ಕಡ ಮತ್ತು ಆಷಾಢ ಮಾಸವು ಮಲೆನಾಡು ಹಾಗೂ ಇತರೆ ಪ್ರದೇಶಗಳ ಭೌಗೋಳಿಕ ಪರಿಸರ ಸನ್ನಿವೇಶಗಳಿಗೆ ಪೂರಕವಾಗಿ ವರ್ಷಂ ಪ್ರತಿ ತಾರೀಖಿನಲ್ಲಿ ಕೊಂಚ ವ್ಯತ್ಯಾಸ ಹೊಂದಿರುತ್ತದೆ. ಕಕ್ಕಡ ಎಂಬ ಪದವು ಕರ್ಕಾಟಕದಿಂದ ಕರ್ಕಾಟವಾಗಿ ಕಕ್ಕಡವಾಗಿದೆ. ಜುಲೈ ತಿಂಗಳ ಮಧ್ಯಭಾಗದಿಂದ ಆಗಸ್ಟ್ ತಿಂಗಳ ಮಧ್ಯದವರೆಗೆ ಕಕ್ಕಡ ಮಾಸವಾಗಿದೆ. ಬಹುಮುಖ್ಯವಾಗಿ ಕಕ್ಕಡ ತಿಂಗಳು ಇತರ ಮಲೆನಾಡಿನವರಿಗಿಂತ ವಿಶೇಷವಾಗಿ ಕೊಡಗಿನವರಿಗೆ ಅನೇಕ ಪ್ರಕೃತಿ ವಿಸ್ಮಯಗಳನ್ನು ತೋರಿಸುವಂತಹ ಮುಂಗಾರು ಮಳೆಯ ಕಾಲವಾಗಿದೆ. ಈ ವಿಶೇಷ ತಿಂಗಳಿನಲ್ಲಿ ಕೊಡಗಿನ ಬೇರೆ ಬೇರೆ ಸಮುದಾಯಗಳು ಪ್ರಕೃತಿ ಪ್ರೇರಕ ಅನೇಕ ನಾಡ ಪದ್ಧತಿಗಳನ್ನು ಆಚರಿಸುತ್ತಾ ಬಂದಿದ್ದಾರೆ. ಕಕ್ಕಡ ತಿಂಗಳು ಬಿರುಸಾದ ಮಳೆ ಬೀಳುವ ಸಮಯವಾದ್ದರಿಂದ ಹಳ್ಳ ಕೊಳ್ಳ ನದಿಗಳು ತುಂಬಿ ಹರಿಯುವುದಲ್ಲದೆ ಪ್ರವಾಹ, ಪ್ರಕೃತಿ ವಿಕೋಪಗಳು ಕೂಡ ಸಂಭವಿಸುತ್ತಿರುತ್ತವೆ. ಕಾವೇರಿ ತಾಯಿಯ ಮಡಿಲು, ಆ ಕಾರಣದಿಂದಲೇ ಪ್ರಕೃತಿ ಪೂಜೆ, ನದಿಗೆ ಆರತಿ ಮುಂತಾದವುಗಳನ್ನು ಕೂಡ ನಡೆಸಲಾಗುತ್ತದೆ. ಆದರೆ ಯಾವುದೇ ಮದುವೆ, ನಾಮಕರಣದಂತಹ ಶುಭ ಕಾರ್ಯಗಳನ್ನು ನಡೆಸುವುದಿಲ್ಲ. ಮಾತ್ರವಲ್ಲ, ದೇವರ ಹಬ್ಬ, ಜಾತ್ರೆ, ತೀರ್ಥ ಸ್ನಾನಗಳ ಯಾವುದನ್ನೂ ಮಾಡುವುದಿಲ್ಲ. ಈ ಸಮಯದಲ್ಲಿ ಕಾವೇರಿಯು ಋತುಮತಿಯಾಗಿರುತ್ತಾಳೆಂಬ ಮಾತು ಪ್ರಚಲಿತದಲ್ಲಿದೆ. ವೈಜ್ಞಾನಿಕವಾಗಿ ಹೇಳುವುದಾದರೆ, ನೆಲ ಹದಗೊಂಡು ಕೆಸರುಮಯವಾಗಿರುವುದು, ವಿಪರೀತ ಜಾರುವುದು, ಕಾಡು ಪ್ರಾಣಿ ವಿಷಜಂತುಗಳ ಚಲನವಲನ, ಪ್ರವಾಹ ಮುಂತಾದವುಗಳಿಂದ ಆಗಬಹುದಾದ ಅನಾಹುತಗಳನ್ನು ತಪ್ಪಿಸಲು ಆಗಿನ ಕಾಲದಲ್ಲಿಯೇ ಮುಖ್ಯವಾಗಿ ಅನಕ್ಷರಸ್ಥರು, ವೃದ್ಧರು, ಹೆಂಗಸರು, ಮಕ್ಕಳ ಮನಸ್ಸನ್ನು ಹಿಡಿದಿಟ್ಟು ಅಪಾಯದಿಂದ ಪಾರು ಮಾಡಲು ದೇವರ ಹೆಸರಿನಲ್ಲಿ ಅನೇಕ ಕಟ್ಟುಪಾಡುಗಳನ್ನು ಹೆಣೆದಿಟ್ಟು ನಿಯಮಗಳನ್ನು ಪಾಲಿಸಿಕೊಂಡು ಬರುತ್ತಿದ್ದಾರೆ. ಆದರೆ ಈಗಿನ ಅಕ್ಷರಸ್ಥರಿಗೆ ಪ್ರಕೃತಿ ಜೀವಂತಿಕೆಯ ಹಿನ್ನೆಲೆ ತಿಳಿದಿರುವುದರಿಂದ ಕಕ್ಕಡ ವಿಶೇಷತೆಗಳನ್ನು ಅರಿವಿನಿಂದ ಪರಿಪಾಲಿಸುತ್ತಿದ್ದಾರೆ. ಮುಖ್ಯವಾಗಿ ಕೊಡಗಿನಲ್ಲಿ ಕಕ್ಕಡ ತಿಂಗಳಿನಲ್ಲಿ ಗದ್ದೆ ನಾಟಿ ಕೆಲಸ ಮುಗಿಯುತ್ತಿರುತ್ತದೆ. ಧೋ ಎಂದು ಸುರಿಯುವ ಮಳೆ ಚಳಿ ಗಾಳಿಯನ್ನು ಲೆಕ್ಕಿಸದೆ ಮೈಮುರಿದು ದುಡಿಯುವ ಶ್ರಮಜೀವಿ ಕೃಷಿಕನಿಗೆ ಚೈತನ್ಯ ತುಂಬಲು ಈ ಹಬ್ಬವನ್ನು ಆಚರಿಸಲಾಗುತ್ತದೆ.
3: ಈ ಕಕ್ಕಡ ಮಾಸವನ್ನ ಅಥವಾ ಆಟಿ ಮಾಸವನ್ನ ಯಾಕೆ ಆಚರಿಸ್ತಾರೆ ಕೊಡವರು ಎಂಬುದನ್ನ ಮಾಲೆಟ್ಟಿ ಸೀತಮ್ಮ ವಿವೇಕ್ ಪೊನ್ನಪ್ಪ ಅವರು ತುಂಬಾ ಚೆನ್ನಾಗಿ ತಿಳಿಸಿದ್ರು. ನಂತರದಲ್ಲಿ ಇನ್ನಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಅಷ್ಟರ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಕೊಡವರು ಆಚರಿಸುವಂತಹ ಆಷಾಢ ಮಾಸ ಅಥವಾ ಕಕ್ಕಡ ಮಾಸದ ಬಗ್ಗೆ ಮಾಹಿತಿಯನ್ನ ಹಾಸನದವರೇ ಆದಂತಹ ಹಿರಿಯ ಸಾಹಿತಿಗಳು ಹಾಗೆ ಉಪನ್ಯಾಸಕರು ಆಗಿರುವಂತಹ ಶ್ರೀಮತಿ ಮಾಳಟೀರ್ ಸೀತಮ್ಮ ವಿವೇಕ್ ಪೊನ್ನಪ್ಪ ಅವರು ಹೇಳ್ತಾ ಇದ್ರು. ಈಗ ಈ ಆಚರಣೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ ಬನ್ನಿ.
5: ಮುಂಗಾರಿನಲ್ಲಿ ದೈಹಿಕವಾಗಿ ದುಡಿಯುವವರ ಆರೋಗ್ಯ ರಕ್ಷಣೆ ಇಂತಹ ಸಮಯದಲ್ಲಿ ಅತೀ ಮುಖ್ಯವಾಗಿದೆ. ಅದಕ್ಕೆಂದೇ ಪ್ರಕೃತಿ ಪರವಾಗಿ ಅಣಬೆ, ಏಡಿ, ನಾಟಿಕೋಳಿ, ಕಣಿಲೆ, ಕೆಸುವಿನಂತಹ ಉಷ್ಣಾಂಶ ಯಥೇಚ್ಛವಿರುವ ಆಹಾರದೊಂದಿಗೆ ಔಷಧಿಯುಕ್ತ ಗಿಡ ಮದ್ದುತೊಪ್ ಎಂಬ ವಿಶಿಷ್ಟವಾದ ಆರೋಗ್ಯ ರಕ್ಷಾ ಕವಚದ ನೈಸರ್ಗಿಕ ಗಿಡವನ್ನು ಪ್ರಕೃತಿ ಒದಗಿಸಿದೆ. ಈ ಮದ್ದು ಸೊಪ್ಪಿನ ವೈಜ್ಞಾನಿಕ ಹೆಸರು ಜೆಸ್ಟಿಸಿಯಾ ವೈನಾಡೆನ್ಸಿಸ್. ಇದು ಎಕಸ್ತಾಸಿಯೆ ಕುಟುಂಬಕ್ಕೆ ಸೇರಿದ ಸಸ್ಯವಾಗಿದೆ. ಅದರಲ್ಲೂ ಮದ್ದು ತೊಪ್, ಆಟಿತೊಪ್ ಅಥವಾ ಕುರುಂಜಿ ಸೊಪ್ಪು ಎಂದು ಕರೆಯಲ್ಪಡುವ ಈ ಗಿಡದ ಎಲೆ ಮತ್ತು ಕಡ್ಡಿಯಿಂದ ತೆಗೆದ ರಸದಿಂದ ಮಾಡಿದ ಸಿಹಿ ಪದಾರ್ಥವನ್ನು ಕಕ್ಕಡ 18ನೆಯ ದಿನದಂದೇ ಉಣ್ಣಲು ಬಳಸಲಾಗುತ್ತದೆ. ಈ ಕಕ್ಕಡ 18ರ ಆಸುಪಾಸು ಹೊರತುಪಡಿಸಿದರೆ ಬೇರೆ ದಿನಗಳಲ್ಲಿ ಈ ಗಿಡದಿಂದ ತೆಗೆದ ರಸಕ್ಕೆ ವಿಶೇಷವಾದ ಪರಿಮಳವಾಗಲಿ ನೇರಳೆ ಬಣ್ಣವಾಗಲಿ ಇರುವುದಿಲ್ಲ. ಇದೇ ಈ ಗಿಡದ ವೈಶಿಷ್ಟ್ಯತೆ. ಕಕ್ಕಡ ಆರಂಭಗೊಂಡು 18ನೆಯ ದಿನ 18 ರೀತಿಯ ಔಷಧೀಯ ಗುಣಗಳು ಈ ಗಿಡದಲ್ಲಿ ಸೇರುತ್ತವೆ ಎಂಬುದು ಪೂರ್ವಜರಿಂದ ತಿಳಿಸಲ್ಪಡುತ್ತಾ ಬಂದಿರುವ ರಹಸ್ಯ. ಹಾಗಾಗಿ ಯಥೇಚ್ಛವಾಗಿ ಆಗಸ್ಟ್ 2, 3, 4ರಂದು ಇದರ ಖಾದ್ಯಗಳನ್ನು ತಯಾರಿಸಲಾಗುತ್ತದೆ. ಮನುಷ್ಯನ ಎತ್ತರ ಅಥವಾ ಫಲವತ್ತು ಪ್ರದೇಶದಲ್ಲಿ ಇನ್ನೂ ಎತ್ತರ ಬೆಳೆಯುವ ಕಡ್ಡಿಗಳಿಂದ ಹೊರಡುವ ಚೂಪಾದ ಎಲೆಗಳನ್ನು ಕಡ್ಡಿ ಸಮೇತ ಆ ದಿವಸ ರಾತ್ರಿ ನೀರಿನಲ್ಲಿ ಹಾಕಿಟ್ಟು ಸೋಸಿ ಅಥವಾ ಕುದಿಸಿದ ನೀರಿನ ರಸವನ್ನು ಬಳಸಿ ತಯಾರಿಸಲಾಗುವ ಪ್ರಮುಖ ಖಾದ್ಯ ಅಕ್ಕಿ, ಬೆಲ್ಲ, ತೆಂಗಿನ ತುರಿ ಸೇರಿಸಿ ತಯಾರಿಸಲಾದ ಪಾಯಸ. ಅಂದು ವಿಶೇಷವಾಗಿ ಕೊಡವರ ಮನೆಯಲ್ಲಿ ನೆಲ್ಲಕ್ಕಿ ಬೊಳ್ಚ ಬೆಳಗಿಸಿ ಗುರು ಕಾರಣರ ನೆನೆದು ಮದ್ದು ಪಾಯಸವನ್ನು ನೈವೇದ್ಯ ಮಾಡಲಾಗುತ್ತದೆ. ತದನಂತರ ಕಿರಿಯರೆಲ್ಲ ಮನೆಯ ಹಿರಿಯರ ಕಾಲಿಗೆ ಬಾಗಿ ನಮಸ್ಕರಿಸಿ ಆನಂತರ ಮನೆ ಮಂದಿಗೆಲ್ಲ ನಾಡಜೇನು ಬೆರೆಸಿದ ಹಸುವಿನ ತುಪ್ಪದಿಂದ ತಯಾರಿಸಿದ ಪಾಯಸ ಉಣ್ಣಲು ಬಡಿಸುತ್ತಾರೆ. ಈ ಮದ್ದು ಸೊಪ್ಪಿನ ಅರ್ಕದಿಂದ ತಯಾರಿಸಲ್ಪಡುವ ಹಲ್ವಾ, ತಟ್ಟೆಪುಟ್ಟು, ಇತರೆ ಸಿಹಿ ತಿಂಡಿಗಳ ತಯಾರಿಕೆ ಮತ್ತು ಪ್ರಸ್ತುತಪಡಿಸುವಿಕೆಯ ಮೂಲಕ ಹೆಣ್ಣು ಮಕ್ಕಳ ಅಡುಗೆ ಕೌಶಲ್ಯವು ಬೆಳಕಿಗೆ ಬರುತ್ತದೆ. ಆ ನಂತರದ ನಿತ್ಯ ಭೋಜನದಲ್ಲಿ ರೊಟ್ಟಿ, ಕಡುಬು, ಅನ್ನ ಇದ್ದೇ ಇರುತ್ತದೆ. ಅದರ ಜೊತೆ ನಿಸರ್ಗದ ಕೊಡುಗೆಗಳನ್ನು ಬಳಸಿ ತಯಾರಿಸಿದ ಆಹಾರವನ್ನು ಮನೆ ಮಂದಿಯೆಲ್ಲ ಜೊತೆ ಕುಳಿತು ಹರಟೆ ಹೊಡೆಯುತ್ತಾ ಚಪ್ಪರಿಸುವುದೇ ದೊಡ್ಡ ಹಬ್ಬವಾಗಿರುತ್ತದೆ. ಆ ದಿನ ಚೆನ್ನಾಗಿ ಊಟ ಮಾಡಿದವರಿಗೆ ಶರೀರದ ಉಷ್ಣತೆ ಏರುವ ಅನುಭವ ಕೂಡ ಆಗುತ್ತದೆ.
4: ನಮ್ಮ ಪ್ರಕೃತಿಯನ್ನ ಸೂಕ್ಷ್ಮವಾಗಿ ಗಮನಿಸದೆ ಎಷ್ಟೆಲ್ಲ ವಿಸ್ಮಯಗಳಿದೆ, ಇಷ್ಟೆಲ್ಲ ಸೋಜುಗ ಇದೆ ಅಂತೇಳಿ ನಾವು ತಿಳ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಸೀತಮ್ಮ ಅವ್ರು ಹೇಳಿದ ಹಾಗೆ ಈ ಕುರುವಂಜಿ ಸೊಪ್ಪು ಅಥವಾ ಆಟಿ ಸೊಪ್ಪಿನಲ್ಲಿ 18 ರೀತಿಯ ಔಷಧಿಯ ಗುಣ ಇದೆ. ಹಾಗೆ ಎಲೆ ಮತ್ತೆ ಕಡ್ಡಿಯನ್ನ ಹಾಕಿ ಬೇಯಿಸಿದಂಥ ಅಥವಾ ಮಾಡಿದಂತಹ ಪಾಯಸ ನೀಲಿಯ ಬಣ್ಣವನ್ನು ಇರುತ್ತೆ, ಹಾಗೆ ಪರಿಮಳಯುತವಾಗಿರುತ್ತೆ ಅಂತ ಹೇಳಿದ್ರು. ಆದ್ರೆ ಬೇರೆ ದಿನಗಳಲ್ಲಿ ಈ ಆಟಿ ಅಮಾವಾಸ್ಯೆ ಅಥವಾ ಆಟಿ ತಿಂಗಳನ್ನ ಬಿಟ್ಟು ಬೇರೆ ತಿಂಗಳಲ್ಲಿ ಮಾಡಿದ್ರೆ ಈ ಪರಿಮಳವಾಗ್ಲಿ ಅಥವಾ ಈ ಬಣ್ಣವಾಗ್ಲಿ ಇರಲ್ವಂತೆ. ಅದಕ್ಕೆ ಹೇಳಿದ್ದು ನಮ್ಮ ಪ್ರಕೃತಿಯಲ್ಲಿರುವ ಎಲ್ಲ ವಸ್ತು, ಚರಾಚರ ವಸ್ತುಗಳು ಕೂಡ ವಿಶೇಷ, ಹಾಗೆ ವಿಸ್ಮಯ ಅಂತ ಹೇಳ್ಬೋದು. ಹಾಗಾದ್ರೆ ಸ್ನೇಹಿತರೆ, ಕೇಳಿದ್ರಲ್ಲ ಸ್ನೇಹಿತರೆ, ಕೊಡವರ ಆಚರಿಸುವಂತಹ ಕಕ್ಕಡ ಮಾಸದ ವಿಶೇಷತೆ, ಹಾಗೆ ಆ ಕಕ್ಕಡ ಮಾಸದಲ್ಲಿ ಕುರುವಂಜಿ ಸೊಪ್ಪಿನಿಂದ ಮಾಡಿದಂತಹ ಹಲವಾರು ಪದಾರ್ಥಗಳನ್ನ ನಾವು ಅವತ್ತು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಹೆಚ್ಚು ಶಕ್ತಿ ಸಿಗುತ್ತೆ ಎಂಬುದನ್ನ ತಿಳ್ಕೊಂಡ್ವಿ. ನಂತರದಲ್ಲಿ ಈ ಕಕ್ಕಡ ಮಾಸದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮಾಳೇಟಿ ಸೀತಮ್ಮ ವಿವೇಕ್ ಪೊನ್ನಪ್ಪ ಅವ್ರು ಹೇಳ್ತಾರೆ ಕೇಳೋಣ. ಅಷ್ಟೆಲ್ಲ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ಇದುವರೆಗೆ ಹಾಸನದವರೇ ಆದಂಥ ಸಾಹಿತಿಗಳು ಹಾಗೂ ಉಪನ್ಯಾಸಕರಾಗಿರುವಂತಹ ಶ್ರೀಮತಿ ಮಾಳೇಟೀರ್ ಸೀತಮ್ಮ ವಿವೇಕ್ ಪೊನ್ನಪ್ಪ ಅವರು ಕೊಡವರು ಆಚರಿಸುವಂತ ಕಕ್ಕಡ ಮಾಸದ ವಿಶೇಷತೆಯ ಬಗ್ಗೆ ಹೇಳ್ತಾ ಇದ್ರು. ಅಲ್ಲಿ ಮದ್ದು ಸೊಪ್ಪಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಹಾಗೆ ಕುರುವಂಚಿ ಸೊಪ್ಪಿನಿಂದ ಮಾಡುವಂತಹ ಅಡುಗೆಯ ಬಗ್ಗೆ, ಈ ಅಡುಗೆಯನ್ನ ತಿನ್ನೋದ್ರಿಂದ ಒಂದು ವರ್ಷಕ್ಕಾಗುವಷ್ಟು ಶಕ್ತಿ ಸಿಗುತ್ತೆ, ಈ ಎಲ್ಲ ಮಾಹಿತಿಯನ್ನ ತಿಳಿಸಿದ್ರು. ಈಗ ಇನ್ನಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ ಬನ್ನಿ.
6: ಕಕ್ಕಡ ತಿಂಗಳ ಇದೇ ಸಂದರ್ಭದಲ್ಲಿ ನಾಟಿ ಓಟ, ಕೆಸರುಗದ್ದೆ ಆಟೋಟ ಅಲ್ಲದೆ ಒಳಾಂಗಣ ಕ್ರೀಡೆಗಳು ಕೂಡ ನಡೆಯುತ್ತವೆ. ಗೂಗಲ್ನಲ್ಲಿ ಕೊಡವ ಭಾಷೆಯ ಮದ್ದು ತೊಪ್ಪನ್ನು ಮದ್ದೆ ತೊಪ್ಪು ಎಂದು ದಾಖಲು ಮಾಡಲಾಗಿದೆ. ಆಂಗ್ಲದಿಂದ ಕನ್ನಡಕ್ಕೆ ಭಾಷಾಂತರಗೊಂಡು ಈ ರೀತಿಯ ದೋಷ ಉಂಟಾಗಿದೆ, ಅದನ್ನು ತಿದ್ದುಪಡಿ ಮಾಡಿಕೊಂಡು ಓದಬೇಕು. ಕೊಡಗಿನಲ್ಲಿ ಕೊಡವರು ಮತ್ತು ಕೊಡವ ಭಾಷಿಕರೆಲ್ಲರೂ ಈ ಕಕ್ಕಡ 18 ದಿನವನ್ನು ನಮ್ಮೆಯಾಗಿ ಅಂದರೆ ಹಬ್ಬವಾಗಿ ಆಚರಿಸುತ್ತಾರೆ. ಕಕ್ಕಡ ಮದ್ದು ತೊಪ್ಪು ಖಾದ್ಯ ವಿಶೇಷವಾಗಿ ಮಕ್ಕಳಿಗೆ ಕುತೂಹಲದ ಕೇಂದ್ರಬಿಂದು. ಏಕೆಂದರೆ ಆಟಿ ಸೊಪ್ಪು ರಸದಿಂದ ತಯಾರಿಸಿದ ಯಾವುದೇ ಖಾದ್ಯ ಸೇವಿಸಿದ 7-8 ತಾಸು ನಂತರ ಮೂತ್ರ ವಿಸರ್ಜಿಸುವಾಗ ಮೂತ್ರ ಕೆಂಪು ಬಣ್ಣದಿಂದ ಹೊರಹೋಗುತ್ತದೆ. ಹಾಗಾಗಿ ಯಾರದ್ದು ಹೆಚ್ಚು ಬಣ್ಣ ಏರಿದೆ ಎಂದು ಪರೀಕ್ಷಿಸಿಕೊಳ್ಳಲು ಹೋಗಿ ಎದುರಿಸುವ ಹಾಸ್ಯ ಸನ್ನಿವೇಶಗಳು ಅಂದು ಅಧಿಕ ಮತ್ತು ಸಾಮಾನ್ಯವಾಗಿರುತ್ತದೆ. ಅಲ್ಲದೆ ಹೆಚ್ಚು ತಿಂದರೆ ಹೆಚ್ಚೆಚ್ಚು ರಂಗೇರುತ್ತದೆಂದು ಹೆಚ್ಚು ಪಾಯಸ ತಿನ್ನುವವರು ಯಾರೆಂಬ ಪೈಪೋಟಿ ಕೂಡ ನಡೆಯುವುದು ಇದೆ. ತಾಯಿಯಂದರಿಗೆ ಆ ದಿನ ಮಕ್ಕಳಿಗೆ ಊಟ ಮಾಡಿಸುವ ಜಂಜಾಟದಿಂದ ಮುಕ್ತಿ ಸಿಗುವುದು ಉಂಟು. ಎಷ್ಟೋ ಬಾರಿ ಈ ವಿಚಾರ ತಿಳಿಯದ ಹೊಸಬರು ಕೆಂಪು ಮೂತ್ರ ನೋಡಿ ಆಸ್ಪತ್ರೆಗೆ ದೌಡಾಯಿಸಿದ್ದು ಉಂಟು. ಇವೆಲ್ಲವೂ ಕಕ್ಕಡದ ಮುಂಗಾರನ್ನು ನೆನಪಿನಲ್ಲಿಡುವ ಪ್ರಾಕೃತಿಕ ಬಾಂಧವ್ಯದ ಹಬ್ಬವೇ ಆಗಿದೆ. ಒಟ್ಟಿನಲ್ಲಿ ಹೇಳುವುದಾದರೆ, ತಂಪಾದ ಹಸಿ ಹಸಿ ಹವಾಮಾನದ ಶೀತ ಕಾಯಿಲೆಗಳಿಂದ ಮುಕ್ತರಾಗಲು ದೇಹ ರಕ್ಷಣೆ ಮಾಡುವ ನಿಸರ್ಗದತ್ತ ಆಹಾರ ಸೇವನೆಯ ಹಬ್ಬವೇ ಕಕ್ಕಡ 18 ನಮ್ಮೆ ಅಥವಾ ಆಟಿ ಹಬ್ಬ. ತುಳುನಾಡಿನವರು ಕೂಡ ಆಟಿ 18 ವಿಶೇಷವಾಗಿ ಆಚರಿಸುತ್ತಾರೆ. ಅವರು ಆ ದಿನವನ್ನು ಕಡಲು ಉಕ್ಕುವ ಸಮಯ ಎನ್ನುತ್ತಾರೆ. ಅಂದರೆ ಆ ದಿನ ಸಂಪೂರ್ಣವಾಗಿ ಕಡಲಿನ ಒಡಲು ತುಂಬಿರುತ್ತದೆ ಎಂದು ಪರಿಗಣಿಸುತ್ತಾರೆ. ಹಾಗಾಗಿ ಕಡಲಿಗೆ ಹಾಲು ಸುರಿದು ಸಮುದ್ರ ದೇವನ್ನು ಶಾಂತಗೊಳಿಸುವ ಪದ್ಧತಿ ಪಾಲಿಸುತ್ತಾರೆ. ಅವರು ಈ ಸಂದರ್ಭದಲ್ಲಿ ಪತ್ರೊಡೆಯಂತಹ ತಿನಿಸು ತಯಾರಿಸುವುದು ವಿಶೇಷವಾಗಿದೆ. ಅದರಂತೆ ಕೊಡಗಿನ ತುಳುನಾಡಿಗರು ಕಾವೇರಿಗೆ ಹಾಲು ಎರೆಯುತ್ತಾರೆ. ಇನ್ನು ತಮಿಳರು ಆಟಿ 18 ಪೆರಕು ಎಂದು ಆಚರಿಸುತ್ತಾರೆ. ಆ ದಿನ ತಮಿಳರು ಸಿಹಿ ಪೊಂಗಲ್, ಖಾರ ಪೊಂಗಲ್ ಮತ್ತು ಇತರೆ ಸಿಹಿ ತಯಾರಿಸಿ ಪ್ರಸಾದ ಹಂಚುತ್ತಾರೆ. ಕಾವೇರಿ ತೀರದ ತಮಿಳಿಗರು ಮತ್ತು ಇತರೆ ಕೆಲ ಜನಾಂಗದವರು ಆ ದಿನ ಕಾವೇರಿ ತಾಯಿಗೆ ಆರತಿ ಮಾಡಿ ಬಾಗಿನ ಅರ್ಪಿಸುತ್ತಾರೆ.
5: ನಮ್ಮ ದೇಹವನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮಳೆಗಾಲ ಶುರುವಾಗಿರುತ್ತೆ. ಈ ಮಳೆಗಾಲದಲ್ಲಿ ಸಾಕಷ್ಟು ರೀತಿಯ ಕಾಯಿಲೆಗಳು, ರೋಗಗಳು ನಮ್ಮನ್ನ ಬಾಧಿಸುತ್ತೆ. ಮಳೆಗಾಲ ಹೆಚ್ಚು ಮಳೆ ಬೀಳೋದ್ರಿಂದ ಶೀತ, ಕೆಮ್ಮು ಇದೆಲ್ಲದರಿಂದ ನಮ್ಮ ದೇಹವನ್ನ ಬೆಚ್ಚಗಿಟ್ಕೊಳ್ಳೋದಕ್ಕೆ ಈ ರೀತಿಯ ಪದ್ಧತಿಗಳನ್ನ ನಮ್ಮ ಹಿರಿಯರು ಮಾಡಿರ್ಬೋದು. ಯಾಕೆಂತ ಹೇಳಿದ್ರೆ ಮಳೆಗಾಲದಲ್ಲಿ ಹೊರಗಡೆ ಎಲ್ಲ ಓಡಾಡೋದು ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಮನೆಯಲ್ಲಿಯೇ ಕೆಲವೊಂದು ಮನೆಮದ್ದು ರೀತಿಯಲ್ಲಿ ಯಾವ ರೀತಿಯಾಗಿ ಬಳಸಬಹುದು, ಹೀಗೆಲ್ಲ ಬಳಸೋದ್ರಿಂದ ನಮ್ಮ ಆರೋಗ್ಯವನ್ನ ಹೇಗೆ ಉತ್ತಮವಾಗಿ ಕಾಪಾಡಿಕೊಳ್ಳಬಹುದು, ಹೇಗೆ ಉತ್ತಮವಾಗಿ ಕಾಪಾಡಿಕೊಳ್ಳಬಹುದು ಎಂಬ ಎಲ್ಲ ಮಾಹಿತಿಯನ್ನ ನಮ್ಮ ಹಿರಿಯರು ಆ ಕಾಲದಿಂದಲೂ ಪಾಲಿಸಿಕೊಂಡು ಬಂದವರು. ಅವರ ಮಾರ್ಗದರ್ಶನ, ಅವರ ಸಲಹೆ ಸೂಚನೆಯನ್ನ ಇಂದಿಗೂ ನೀವು ಕೂಡ ಪಾಲಿಸ್ತಾ ಅವರು ಆಚರಿಸಿಕೊಂಡು ಬಂದಂತಹ ಇಂತಹ ಕಕ್ಕಡ ಮಾಸದ ಆಚರಣೆಯನ್ನ ನಮ್ಮ ಕೊಡವರು ಈಗಲೂ ಸಹ ಅಷ್ಟೇ ಭಕ್ತಿಯಿಂದ ಅಷ್ಟೇ ಶ್ರದ್ಧೆಯಿಂದ ಆಚರಿಸ್ಕೊಳ್ತಾ ಇರೋದನ್ನ ಕೇಳಿದಾಗ ನಿಜಕ್ಕೂ ಖುಷಿ ಆಗುತ್ತೆ. ಹಾಗಾದ್ರೆ ಸ್ನೇಹಿತರೆ, ಇನ್ನು ಏನೆಲ್ಲ ಆಚರಣೆ ಇದೆ ಈ ಆಷಾಢ ಮಾಸದಲ್ಲಿ ಅಥವಾ ಕಕ್ಕಡ ಮಾಸದಲ್ಲಿ ಎಂಬುದನ್ನ ಶ್ರೀಮತಿ ಮಾಳೆಟ್ಟಿ ಸೀತಮ್ಮ ವಿವೇಕ್ ಪೊನ್ನಪ್ಪ ಅವ್ರು ಹೇಳ್ತಾರೆ, ಕೇಳೋಣ. ಅಷ್ಟೆಲ್ಲ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಕೊಡವರು ಆಚರಿಸುವಂತ ಆಷಾಢ ಮಾಸದ ಆಚರಣೆ. ಈ ಆಷಾಢ ಮಾಸವನ್ನ ಅವರು ಕಕ್ಕಡ ಮಾಸ ಅಂತ ಹೇಳಿ ಆಚರಿಸ್ತಾರಂತೆ. ಅದರಲ್ಲೂ ವಿಶೇಷವಾಗಿ ಇದು ಮೊದ್ದಿನ ಸೊಪ್ಪಿನಿಂದ ವಿವಿಧ ರೀತಿಯ ಖಾದ್ಯಗಳನ್ನ ಮಾಡಿ ಅದನ್ನ ಬಳಸ್ತಾರೆ. ಹೀಗ್ ಬಳಸೋದ್ರಿಂದ ಅವರ ಆರೋಗ್ಯ ಒಂದು ವರ್ಷಕ್ಕಾಗುವಷ್ಟು ಶಕ್ತಿ ಅವ್ರಿಗೆ ಸಿಗುತ್ತೆ ಎಂಬ ನಂಬಿಕೆಯಿಂದ ಪ್ರತಿ ವರ್ಷನೂ ಈ ಆಷಾಢ ಮಾಸದಲ್ಲಿ ಕುರುವಂಜಿ ಸೊಪ್ಪಿನಿಂದ ಹಲವಾರು ರೀತಿಯ ಖಾದ್ಯಗಳನ್ನ ತಯಾರಿಸ್ತಾರಂತೆ. ಆಷಾಢ ಮಾಸ ತಿಂಗಳಲ್ಲಿ ಮಾತ್ರ ಈ ಸೊಪ್ಪಿನಿಂದ ಮಾಡಿದ ಪದಾರ್ಥ ನೇರಳೆ ಬಣ್ಣ ಇರುತ್ತೆ, ಹಾಗೆ ಘಮಘಮ ಪರಿಮಳ ಕೂಡ ಇರುತ್ತೆ ಎಂಬ ವಿಚಾರಗಳನ್ನ ನಮಗೆ ಸಾಹಿತಿಗಳು ಹಾಗೆ ಉಪನ್ಯಾಸಕರಾದಂತ ಶ್ರೀಮತಿ ಮಾಳೆಟಿ ಸೀತಮ್ಮ ವಿವೇಕ್ ಪೊನ್ನಪ್ಪ ಅವರು ತಿಳಿಸಿದ್ರು. ಈಗ ಸಹ ಈ ಗಿಡದ ಬಗ್ಗೆ ಇರ್ಬೋದು ಅಥವಾ ಈ ಆಚರಣೆಯ ವಿಶೇಷತೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ ಬನ್ನಿ.
3: ಇತ್ತೀಚಿನ ದಿನಗಳಲ್ಲಿ ಕಕ್ಕಡ ಮತ್ತು ಸೊಪ್ಪು ಸಸ್ಯವು ಅತಿ ಹೆಚ್ಚು ಜನಪ್ರಿಯತೆ ಗಳಿಸಿಕೊಂಡು ಬಂದಿದೆ ಮತ್ತು ವೈಜ್ಞಾನಿಕವಾಗಿಯೂ ಮಹತ್ವವನ್ನು ಪಡೆದುಕೊಂಡಿದೆ. ಕೊಡಗಿನ ಸುಧಾ ಮೇದಪ್ಪ, ಗೀತಾ ಸಿಂಗ್ ಮತ್ತು ಆರ್ ವೈಷ್ಣವಿಯವರು 2011 ಕಕ್ಕಡ ಮದ್ದು ಸೊಪ್ಪಿನ ಮೇಲೆ ಫೈಟೋಕೆಮಿಕಲ್ ಆ್ಯಂಡ್ ಆಂಟಿ ಆಕ್ಸಿಡೆಂಟ್ ಸ್ಕ್ರೀನಿಂಗ್ ಆಫ್ ಜಿ ವೈನಾಡೆನ್ಸಿಸ್ ಎಂಬ ಸಂಶೋಧನಾತ್ಮಕ ಪ್ರಬಂಧ ಬರೆದಿರುವುದು ಆಫ್ರಿಕನ್ ಜರ್ನಲ್ ಆಫ್ ಪ್ಲಾಂಟ್ ಸೈನ್ಸ್ನಲ್ಲಿ ಪ್ರಕಟವಾಗಿದೆ. 2002 ಶ್ರೀಯುತ ಸುಬ್ಬಯ್ಯನವರು ಕೊಲೆಸ್ಟ್ರಾಲ್ ಲೋವರಿಂಗ್ ಪ್ರಾಪರ್ಟೀಸ್ ಆಫ್ ಕಕ್ಕಡ ಮದ್ದು ಸೊಪ್ಪು ಎಂಬ ವಿಷಯವಾಗಿ ಸಂಶೋಧನೆ ನಡೆಸಿ ಮದ್ದು ತೊಪ್ಪು ಪಾಲಿಫ್ಲೈನ್ ಫ್ಲೇವೋನಾಯ್ಡ್ಸ್ಗಳನ್ನೊಳಗೊಂಡಿದ್ದು ಇತರೆ ಸೆಲ್ಯುಲರ್ ಕೊಲೆಸ್ಟ್ರಾಲ್ ಶರೀರದ ಸಮತೋಲನ ಕಾಯ್ದುಕೊಳ್ಳಲು ಸಹಕರಿಸುತ್ತದೆ ಎಂಬುದನ್ನು ಪತ್ತೆ ಮಾಡುವುದರಲ್ಲಿ ಯಶಸ್ಸು ಪಡೆದರಲ್ಲದೆ ಇದರ ಪೇಟೆಂಟ್ ಕೂಡ ಪಡೆದುಕೊಂಡಿದ್ದಾರೆ. ಹೀಗೆ ಇಂದಿನ ಆಧುನಿಕ ಯುಗದಲ್ಲಿ ಅನೇಕ ಸಾಧಕರು ನಮ್ಮೂರಿನ ಕಕ್ಕಡ ಮದ್ದುತ್ತ ಪರಿಮಳವನ್ನು ಮುಂಗಾರು ಸೊಗಡಿನೊಂದಿಗೆ ವೈಜ್ಞಾನಿಕ ಸಂಶೋಧನೆಗಳೊಂದಿಗೆ ಪ್ರಪಂಚದಾದ್ಯಂತ ಹರಡಿದ್ದಾರೆ ಹಾಗೂ ರೈತರಿಗೆ ಸಲ್ಲಬೇಕಾದ ಒಳಿತನ್ನು ಪಸರಿಸುತ್ತಾ ಬಂದಿದ್ದಾರೆ. ಇಷ್ಟು ಮಾತನಾಡಲು ಅವಕಾಶ ಮಾಡಿದ ರೇಡಿಯೋ FM ಶಿವಮೊಗ್ಗ ಇವರಿಗೂ, ಪವಿತ್ರ ಅವರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಕೇಳುಗರೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ಇಲ್ಲಿಗೆ ನನ್ನ ಈ ವಿಷಯವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದಗಳು.
2: ಈ ಕಕ್ಕಡ ಮಾಸದ ಬಗ್ಗೆ ಅಥವಾ ಆಷಾಢ ಮಾಸದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ, ಧನ್ಯವಾದಗಳು ಮೇಡಮ್. ಕೇಳಿದ್ರಲ್ಲ ಸ್ನೇಹಿತರೆ, ಕೊಡಗಿನಲ್ಲಿ ಹಲವಾರು ಜನ ಸಾಧಕರು ಈ ಕಕ್ಕಡ ಮದ್ದು ಸೊಪ್ಪಿನ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನವನ್ನ ಮಾಡಿ ಕಕ್ಕಡ ಮದ್ದು ಸೊಪ್ಪಿನ ಬಗ್ಗೆ ಸಂಶೋಧನಾ ಪ್ರಬಂಧವನ್ನು ಕೂಡ ಮಂಡಿಸಿದ್ದಾರೆ, ಹಾಗೆ ಪೆಂಡೆಂಟ್ಗಳನ್ನ ಕೂಡ ಪಡೆದಿದ್ದಾರೆ ಎಂಬ ವಿಚಾರ ಕೇಳಿ ನಿಜಕ್ಕೂ ಖುಷಿಯಾಯಿತು. ಈ ಮದ್ದು ಸೊಪ್ಪನ್ನ ಅವರು ಹಾಗೆ ಬಳಸಿಲ್ಲ, ಅದರಲ್ಲಿ ಏನೆಲ್ಲ ವೈಜ್ಞಾನಿಕ ಅಂಶಗಳಿದೆ, ಹಾಗೆ ಇದನ್ನ ಬಳಸೋದ್ರಿಂದ ಏನೆಲ್ಲ ಉಪಯೋಗ ಇದೆ, ಈ ಎಲ್ಲದರ ಮೇಲೆ ಕೂಡ ಸಂಶೋಧನೆ ಕೂಡ ನಡೆದಿದೆ ಎಂಬ ವಿಚಾರವನ್ನ ಕೇಳಿದಾಗ ನಿಜಕ್ಕೂ ಖುಷಿಯಾಗುತ್ತೆ. ನಮ್ಮ ಹಿರಿಯರು ಈ ಯಾವುದೇ ರೀತಿಯ ವೈಜ್ಞಾನಿಕವಾಗಿ ಕಂಡವರಲ್ಲ, ಆದರೂ ಕೂಡ ಅವರ ಅನುಭವದ ಜ್ಞಾನದ ಮೇಲೆ ಈ ರೀತಿಯ ಪದ್ಧತಿಗಳನ್ನ ರೂಢಿಗೊಳಿಸುವ ಮೂಲಕ ಅವರು ತಮ್ಮ ಆರೋಗ್ಯವನ್ನ ಆಯಾ ಋತುಮಾನಕ್ಕೆ ತಕ್ಕಂತೆ ಯಾವ್ಯಾವ ರೀತಿಯ ಆಹಾರವನ್ನ ತಿಂದ್ರೆ ಏನೆಲ್ಲ ಉಪಯೋಗ ಇದೆ ನಮ್ಮ ದೇಹಕ್ಕೆ ಎಂಬುದನ್ನ ಆ ಕಾಲದಲ್ಲಿಯೇ ಅವರು ಮನಗಂಡಿದ್ರು. ಈ ರೀತಿಯ ಪ್ರಕೃತಿಯೊಂದಿಗೆ ಅವರು ಜೀವಿಸಿದ್ರಿಂದ, ಪ್ರಕೃತಿಯೊಂದಿಗೆ ಬೆರೆತು ಬದುಕಿರೋದ್ರಿಂದ ಪ್ರಕೃತಿಯಲ್ಲಿ ಏನೆಲ್ಲ ಈ ರೀತಿಯ ವಿಸ್ಮಯಗಳಿದೆ, ಈ ರೀತಿಯ ಔಷಧಿಯ ಗುಣಗಳಿರುವಂತಹ ಸೊಪ್ಪುಗಳಿಂದ ತಮ್ಮ ದೇಹಕ್ಕೆ ಏನೆಲ್ಲ ಉಪಯೋಗ ಇದೆ ಎಂಬುದನ್ನ ಆ ಕಾಲದಲ್ಲಿಯೇ ತಿಳಿದು ಅದನ್ನ ಆಯಾ ಋತುಮಾನಕ್ಕೆ ತಕ್ಕಂತೆ ಅದನ್ನ ಬಳಸ್ತಾ ಇದ್ರು. ಇದೆಲ್ಲವನ್ನ ಗಮನಿಸಿದಾಗ, ನಮ್ಮ ಹಿರಿಯರು ಆರೋಗ್ಯ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಯನ್ನ ಗಮನಿಸಿದ್ರೆ ನಾವು ಅವರಿಗೊಂದು ಧನ್ಯವಾದಗಳನ್ನ ಹೇಳಲೇಬೇಕು. ಅವರ ಜ್ಞಾನ ಭಂಡಾರ ಎಷ್ಟು ಅಗಾಧವಾದುದು ಎಂಬುದನ್ನ ನಾವು ತಿಳ್ಕೋಬಹುದು. ನಾವಿವತ್ತು ನಮ್ಮ ಜಾನಪದ ಕಾರ್ಯಕ್ರಮದಲ್ಲಿ ಕೊಡಗಿನ ಭಾಗಗಳಲ್ಲಿ ಆಷಾಢ ಮಾಸದಲ್ಲಿ ಆಚರಿಸುವಂತ ಮದ್ದು ಸೊಪ್ಪಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಕೊಡಗಿನವರು ಆಷಾಢ ಮಾಸವನ್ನ ಕಕ್ಕಡ ಮಾಸ ಅಂತ ಹೇಳಿ ಕರೀತಾರೆ, ಹಾಗೆ ಅಲ್ಲಿ ಬಳಸುವಂತಹ ಸೊಪ್ಪಿನ ಬಗ್ಗೆ, ಖಾದ್ಯಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮಗೆ ಮೂಲತಃ ಕೊಡಗಿನವರಾದ ಪ್ರಸ್ತುತ ಹಾಸನದಲ್ಲಿ ವಾಸವಾಗಿರುವಂತ ಸಾಹಿತಿಗಳು ಉಪನ್ಯಾಸಕರು ಆಗಿರುವಂತಹ ಶ್ರೀಮತಿ ಮಾಳೆಟಿ ಸೀತಮ್ಮ ವಿವೇಕ್ ಪೊನ್ನಪ್ಪ ಅವರು ತುಂಬಾ ಚೆನ್ನಾಗಿ ಮಾಹಿತಿಯನ್ನ ಸವಿಸ್ತಾರವಾಗಿ ನಮ್ಮ ಕೇಳುಗರಿಗೆ ತಿಳಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಜಾನಪದ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ.
0: ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
3: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು, ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
2: ಅಯ್ಯೋ ದಡ್ಡ, ಅದಕ್ಕ್ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ ಐಎಂಆರ್ಟಿ, ಐಜಿಆರ್ಟಿ, ಎಸ್ಆರ್ಎಸ್, ಎಸ್ಬಿಆರ್ಟಿ ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7070777555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಹೋಗಿ ಬರಲೆ.
1: ಊರಿಗೆಲ್ಲ ಇವನೇ ಒಬ್ಬ ಶೂರ, ಹೋಗಿ ಬಾರ ತರಲೆ.
0: ಹೋಗ್ ಬಂದಳು ಬಂದಳು ಕಾಂಚನ ಕಾಂಚನ ಕಾಂಚನ, ಹೇ ಜಂಭವೇ ಇವಳಿಗೆ ಲಾಂಛನ.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಸುಖ ಸಂಸಾರಕ್ಕೆ 12 ಸೂತ್ರಗಳು ಎನ್ನುವಂತಹ ಒಂದು ಚಿತ್ರದ ಗೀತೆ ರಾಗ ರಂಗು ಕೂಡಿ ಬಂತು. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ದೊಡ್ಡರಂಗೇಗೌಡರ ಒಂದು ರಚನೆ, ಚಕ್ರವರ್ತಿ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅನಂತನಾಗ್ ಹಾಗೂ ಗಾಯತ್ರಿ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನೋಡಿ ಸ್ವಾಮಿ ನಾವಿರೋದು ಹೀಗೆ ಎನ್ನುವಂತ ಒಂದು ಚಿತ್ರದ ಗೀತೆ, ನಮಗೆ ಮದುವೆ ಬೇಡ ಸ್ವಾಮಿ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಶಂಕರ್ ನಾಗ್ ಹಾಗೂ ಅನಂತ್ ನಾಗ್ ಅವರ ಒಂದು ಜೋಡಿಯ ಚಿತ್ರ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಪ್ರೀತಿಸಿ ನೋಡು ಎನ್ನುವಂತ ಒಂದು ಚಿತ್ರದ ಗೀತೆ, ಬಳ್ಳಿ ಹೂವಿಗಾಸರೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಗೀತ ಪ್ರಿಯ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1981 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ರಸಿಕ ಎನ್ನುವಂತ ಒಂದು ಚಿತ್ರದ ಗೀತೆ, ಬಾರೆ ಹೋಗೋಣ ಪ್ರೀತಿ ಮಾಡೋಣ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರವಿಚಂದ್ರನ್ ಹಾಗೂ ಭಾನುಪ್ರಿಯ ಅವರ ಒಂದು ಜೋಡಿಯ ಚಿತ್ರ. ಇದು 1994 ತೆರೆ ಕಂಡಂತ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಕಣ್ಣು ತೆರೆಸಿದ ಹೆಣ್ಣು ಎನ್ನುವಂತಹ ಒಂದು ಚಿತ್ರದ ಗೀತೆ, ಸಪ್ತ ಸ್ವರಗಳ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RN ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅಶೋಕ್ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1982 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಸಮರ್ಪಣೆ ಎನ್ನುವಂತಹ ಒಂದು ಚಿತ್ರದ ಗೀತೆ ಈ ಬಾಳಿನಲ್ಲಿ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಾಜೀವ್ ಆರತಿ ಜೈ ಜಗದೀಶ್ ಅವರ ಒಂದು ಜೋಡಿಯ ಚಿತ್ರ. ಇದು 1983

ನಾಳಿನ ಬಾಳಲ್ಲಿ ಗೊತ್ತು ಯಾವುದು ಯಾರ ಸುತ್ತು, ನಾಳಿನ ಬಾಳಲ್ಲಿ ಗೊತ್ತು ಯಾವುದು ಯಾರ ಸುತ್ತು. ಆಸೆಯ ಜಾಲ ಬಬಿಸಿದಂತ ಹೆಣ್ಣು ನನ್ನ ಕೂಡಿ ಬಂದಾಗ ಎಂಥ ಮತ್ತು

0: ನಾನು ಹೆಚ್ಚು ಇಲ್ಲ ಇಲ್ಲಿ ರಾಜಧಾನಿ ನೀನು ಗೆಲ್ಲೋ ಮಾತೆ ಇಲ್ಲ ಏಕೆ ಹುಚ್ಚು ಏಕೆ ಹುಚ್ಚು.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ರಸಿಕ ಎನ್ನುವಂತಹ ಒಂದು ಚಿತ್ರದ ಗೀತೆ, ಅಂಬರವೇರಿ ಅಂಬರವೇರಿ. ಇದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ. ಇದು ಹಂಸಲೇಖ ಬರೆದಿರುವಂತಹ ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರವಿಚಂದ್ರನ್, ಭಾನುಪ್ರಿಯ ಹಾಗೂ ಶ್ರುತಿ ಅವರ ಒಂದು ನಟನೆಯ ಚಿತ್ರ. ಇದು 1994 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಕೃಷ್ಣ ನೀ ಕುಣಿದಾಗ ಎನ್ನುವಂಥ ಒಂದು ಚಿತ್ರದ ಗೀತೆ, ಈ ರಾಧೆ ಜೀವ ಎನ್ನುವಂಥ ಒಂದು ಗೀತೆ. ಇದು ಆರ್ ಎನ್ ಜೈಗೋಪಾಲ್ ಬರೆದಿರುವಂಥ ಒಂದು ಗೀತೆ, ವಿಜಯ ಆನಂದ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದು ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ

ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಕಲ್ಲು ವೀಣೆ ನುಡಿಯಿತು ಎನ್ನುವಂತಹ ಒಂದು ಚಿತ್ರದ ಗೀತೆ, ಒಲವಿನ ಜೋಡಿ. ಇದು ವಿಜಯ ನರಸಿಂಹ ಅವರ ಒಂದು ರಚನೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಭಕ್ತ ಕನಕದಾಸ ಎನ್ನುವಂತಹ ಒಂದು ಚಿತ್ರದ ಗೀತೆ ಸಿಂಗಾರ ಶೀಲ. ಇದು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆ, ಎಂ ವೆಂಕಟರಾಜು ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ, ಉದಯ್ ಕುಮಾರ್ ಅವರ ಒಂದು ನಟನೆ. ಇದು 1962 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಸಮರ್ಪಣೆ ಎನ್ನುವಂತಹ ಒಂದು ಚಿತ್ರದ ಗೀತೆ ಮನದ ಮನದ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ರಚನೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಾಜೀವ್ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1983ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಪ್ರೀತಿಸಿ ನೋಡು ಎನ್ನುವಂತ ಒಂದು ಚಿತ್ರದ ಗೀತೆ, ಪ್ರೇಮವೆಂಬ ಪಂದ್ಯದಲ್ಲಿ. ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಗೀತ ಪ್ರಿಯ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1981 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಸಮರ್ಪಣೆ ಎನ್ನುವಂತಹ ಒಂದು ಚಿತ್ರದ ಗೀತೆ ಶುಭ ಯೋಗ ಕೂಡಿದೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ. ಇದು ದೊಡ್ಡರಂಗೇಗೌಡರ ಒಂದು ರಚನೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1983 ತೆರೆ ಕಂಡಿರುವಂತ ವರ್ಷ. ಇದು ಆರತಿ ಹಾಗೂ ಜೈ ಜಗದೀಶ್ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಾನಿರುವುದೇ ನಿನಗಾಗಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಪ್ರೇಮದ ಹಾಡಿಗೆ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರ. ಇದು 1979 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಸುಜಿ, ಇನ್ನೊಂದ್ ಕ್ಯಾನ್ ಹಾಲ್ ಬೇಕಿತ್ತು.
7: ಮುಂಜಾನೆ ರವಿ ಬಂದ್ರು ಗೊತ್ತಾಯ್ತದೆ, ಮುಸ್ಸಂಜೆ ಚಂದ್ರ.

0: ಗೊತ್ತಾಯ್ತದೆ. ಈ ರವಿಚಂದ್ರ ಬಂದಿದ್ದು ಗೊತ್ತೇ ಆಗ್ಲಿಲ್ವಲ್ಲೋ.
1: ಅವ್ರ ಹೆಸರು ರವಿಚಂದ್ರ ಅಲ್ಲ, ಮನೋಹರ.
0: ನನ್ ಮನಸ್ಸಿನ ಅರೇಕ್ಷಣದಲ್ಲಿ ಅರೋಹರ ಮಾಡ್ದವನ ಹೆಸರು ಮನೋಹರನ.
1: ಹೆಂಗೆ ನಮ್ ಸಿಟಿ ಮೇಸ್ಟರ್?
0: ನಿಂಗ್ ಸಿಟಿ ಮೇಸ್ಟರ್ ಆದ್ರೆ ಅವ್ರು ನನಗೆ ಹಳ್ಳಿ ಮೇಸ್ಟರ್.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸೂಜಿ, ಇನ್ನೊಂದ್ ಕ್ಯಾನ್ ಹಾಲ್ ಬೇಕಿತ್ತು.
1: ಮುಂಜಾನೆ ರವಿ ಬಂದ್ರು ಗೊತ್ತಾಯ್ತದೆ, ಮುಸ್ಸಂಜೆ ಚಂದ್ರ ಬಂದ್ರೂ ಗೊತ್ತಾಯ್ತದೆ. ಈ ರವಿಚಂದ್ರ ಬಂದಿದ್ದು ಗೊತ್ತೇ ಆಗ್ಲಿಲ್ವಲ್ಲೋ?
0: ಅವ್ರ ಹೆಸರು ರವಿಚಂದ್ರ ಅಲ್ಲ, ಮನೋಹರ.
1: ನನ್ ಮನ್ಸಿನ ಅರೇಕ್ಷಣದಲ್ಲಿ ಅರೋಹರ ಮಾಡ್ದವನ ಹೆಸರು ಮನೋಹರನ.
0: ಹೆಂಗೆ ನಮ್ ಸಿಟಿ ಮೇಸ್ಟ್ರು?
1: ನಿಂಗ್ ಸಿಟಿ ಮೇಸ್ಟ್ರ್ ಆದ್ರೆ ಅವ್ರು ನನಗೆ ಹಳ್ಳಿ ಮೇಸ್ಟ್ರು.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
7: ಶ್ರೀತ ಎಣಗಿ ಬಾಳಪ್ಪನವರ ಕ್ರಾಂತಿಯೋಗಿ ಬಸವಣ್ಣ ನಾಟಕ ಈಗ ಮೂಡಿ ಬರಲಿದೆ. ನಿರ್ದೇಶನ ಹೆಚ್ ಕೆ ರೆಡ್ಡಿ, ಸಂಗೀತ ಸಾಧು ಕೋಕಿಲ, ಜಯಕುಮಾರ್, ಸರ್ವಮಂಗಳ, ನರಸಿಂಹಮೂರ್ತಿ, ಎಂಪಿಎಸ್ ಕುಮಾರ್, ರಾಮಣ್ಣ ಶೃಂಗೇರಿ, ಹೆಚ್ ಕೆ ರೆಡ್ಡಿ, ಫಕೀರಪ್ಪ ವರವಿ, ಅಬ್ದುಲ್ ಖಾದರ್ ಅಣ್ಣಿಗೇರಿ, ಬಾಬಣ್ಣ ಅಣ್ಣಿಗೇರಿ, ಚಿಕ್ಕಯ್ಯ ಸ್ವಾಮಿ, ಕುಮಾರಿ ನಂದಿನಿ, ಎಸ್ ಮಂಗಳ, ಲಕ್ಕೇಗೌಡ ಇವರು ಪಾತ್ರವಹಿಸಿರುವಂತಹ ಈ ನಾಟಕ ಈಗ ನಿಮ್ಮ ಮುಂದೆ.

0: ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಈ ವಚನ. ಕಲಾವತಿ, ಇದನ್ನು ರಚಿಸಿದವರಾರು?
1: ಮಹಾದೇವಿ ಅಕ್ಕನವರು, ಆಸ್ಥಾನದ ಪ್ರಧಾನ ಕರಣಿಕರಾದ ಬಸವಣ್ಣನವರ ಭಕ್ತಳು.
0: ಏನು, ಬಸವಣ್ಣನವರ ಭಕ್ತಳೆ? ಧನ್ಯ ಧನ್ಯ. ಇಂತಹ ಅಮೂಲ್ಯ ವಚನವನ್ನು ರಚಿಸಿ ಸ್ತ್ರೀ ಸಮೂಹಕ್ಕೆ ಸತ್ಕೀರ್ತಿಯನ್ನು ತಂದರು. ಪಂಡಿತರೇ, ಈ ಬಹುಮಾನವನ್ನು ಅವಳಿಗೆ ಕೊಟ್ಟು ಕಳಿಸಿರಿ.
1: ಮಹಾಪ್ರಭು, ನಾನು ಈ ಬಹುಮಾನವನ್ನು ಸ್ವೀಕರಿಸಲಾರೆ, ಮತ್ತು ಆಸ್ಥಾನದಲ್ಲಿ ಇದೇ ನನ್ನ ಕೊನೆಯ ಸೇವೆ.
2: ಕಲಾವತಿ, ಇದು ಸಾಮ್ರಾಟರ ಸನ್ನಿಧಿ ಎನ್ನುವುದು ನಿನ್ನ ಲಕ್ಷ್ಯದಲ್ಲಿರಲಿ. ನೀನು ಯಾರೆಂಬುದನ್ನು ಅರಿತು ಮಾತನಾಡು.
1: ಸಮಯಕ್ಕೆ ತಕ್ಕ ಎಚ್ಚರಿಕೆ ವಹಿಸಿಯೇ ಮಾತನಾಡುತ್ತಿರುವೆ. ನಾನು ಯಾರು ಎನ್ನುವ ತಿಳುವಳಿಕೆಯೂ ನನಗಿದೆ. ಅದಕ್ಕೆಂದೇ ಪ್ರಭುಗಳ ಸನ್ನಿಧಿಯಲ್ಲಿ ನಮ್ರತೆಯಿಂದ ವಿನಂತಿ ಮಾಡಿಕೊಂಡಿರುವೆ.
3: ನಿನ್ನ ವಿನಯವೇನೋ ಒಳ್ಳೆಯದೇ, ಆದರೆ ವಿಚಾರವು ಮಾತ್ರ ನಿನ್ನ ಜಾತಿಯ ಸೀಮೆಯನ್ನೇ ಮೀರಿದಂತಿದೆ. ನೀನು ಜಾತಿಯಲ್ಲಿ ವೇಶ್ಯೆ. ನಿನ್ನ ಜಾತಿಯ ಧರ್ಮವನ್ನು ಮೀರಿ ನಡೆಯುವುದು ಒಳ್ಳೆಯದಲ್ಲ.
1: ನಾನು ವಾದಿಸುವೆನೆಂದು ಭಾವಿಸಬೇಡಿ. ತಾವು ಅಂದಂತೆ ನಮ್ಮ ಜಾತಿಯ ಧರ್ಮ ಹೊಂದಿರುವುದಲ್ಲವೇ?
3: ಲೋಕ ಪ್ರಸಿದ್ಧವಾದ ವಿಷಯಕ್ಕೆ ಸಂಶಯವೇ?
1: ಹಾಗಾದರೆ ನಮ್ಮ ಪಂಗಡದವರನ್ನು ಯಾವ ಜಾತಿಯವರೆಂದು ಕರೆಯುವರು?
3: ಅದೇ, ದೇವದಾಸಿಯರೆಂದು.
1: ಅಂದ ಮೇಲೆ ದೇವದಾಸಿಯರು ನರದಾಸಿಯರಾಗಬಹುದೇ?
2: ಉದ್ಧಟತನದ ವರ್ತನೆ. ಕಲಾವತಿ, ನೀನು ಸಾಮಾನ್ಯ ವೇಶ್ಯೆ. ಸಿಂಹಾಸನದ ಎದುರು ಇಂಥ ದುಸ್ಸಾಹಸ ಸಲ್ಲದು. ಅಲ್ಪರ ದುರ್ಬೋಧನೆಗೊಳಗಾಗಿ ನಿನ್ನ ಮನೆತನಕ್ಕೆ ವಂಶ ಪರಂಪರೆಯಾಗಿ ಸಲ್ಲುತ್ತಿರುವ ಉಂಬಳಿಯನ್ನು ಕಳೆದುಕೊಳ್ಳುತ್ತಿರುವಿ. ಎಚ್ಚರ.
0: ಪಂಚಣ್ಣನವರೇ, ಸಮಾಧಾನ. ನನ್ನ ರಾಜ್ಯದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ತಮ್ಮ ವಿಚಾರಗಳನ್ನು ಪ್ರಕಟಿಸಲು ವಾಕ್ ಸ್ವಾತಂತ್ರ್ಯವಿದೆ. ಕಲಾವತಿ, ನಿನ್ನ ವಿಚಾರವೇನಿದ್ದರೂ ಹೇಳಬಹುದು.
1: ಪ್ರಭುಗಳ ಔದಾರ್ಯಕ್ಕೆ ನಾನು ಕೃತಜ್ಞಳು. ಮಹಾಪ್ರಭು, ಈ ವಾದವನ್ನು ಮುಂದುವರಿಸಲು ಅವಕಾಶವನ್ನು ಕೊಡಬಾರದೆಂದು ಬೇಡಿಕೊಳ್ಳುತ್ತೇನೆ.
3: ಅದೇನಿಲ್ಲ, ಚರ್ಚೆ ಪ್ರಾರಂಭವಾಗಿದೆ ಎಂದ ಮೇಲೆ ವಿಷಯ ವಿಷದವಾಗಲೇಬೇಕು. ರಾಜ ಪ್ರತ್ಯಕ್ಷ ದೇವತಾ ಎಂದು ಶಾಸ್ತ್ರ ಹೇಳುತ್ತದೆ. ಅಂದ ಬಳಿಕ ರಾಜನೂ ನರನೇ?
1: ಪ್ರಜಾಪಾಲಕನಾದ ರಾಜನು ನರೋತ್ತಮನೆಂದು ಮಾತ್ರ ಹೇಳಬಹುದು.
4: ನರರಲ್ಲಿ ಶ್ರೇಷ್ಠನಾದ ರಾಜನು ದೇವನಾಗಲಾರನೇ?
1: ರಾಜ ಪ್ರಜೆಗಳ ಸಂಬಂಧ ತಂದೆ ಮಕ್ಕಳ ಹಾಗೆ. ತಂದೆಯಲ್ಲಿ ಗೌರವ, ತಾಯಿಯಲ್ಲಿ ಪ್ರೀತಿ, ಗುರುವಿನಲ್ಲಿ ವಿಶ್ವಾಸ, ಕಾಯಕದಲ್ಲಿ ನಿಷ್ಠೆ ಇರಿಸಿ ಸಕಲ ಜೀವಾತ್ಮರಲ್ಲಿ ಅಡಗಿರುವ ಆ ದೇವ ಮಹಾದೇವರಲ್ಲಿ ಭಕ್ತಿ ಇರಿಸಬೇಕೆಂದು ಬೋಧಿಸುವುದೇ ವೀರಶೈವ ತತ್ವ. ಈ ತತ್ವಕ್ಕನುಸಾರವಾಗಿ ಆ ಸಂಗಮನಾಥನೊಬ್ಬನೇ ದೇವನು.
2: ಅಪಮಾನ! ಯಕ್ಕಶ್ಚಿತ ವೇಶ್ಯೆಯಿಂದ ಮಹಾಮಂಡಲೇಶ್ವರರ ಅಪಮಾನ. ಪ್ರಭೋ, ತಮ್ಮ ಪ್ರಜಾವಾತ್ಸಲ್ಯವು ಈ ರೀತಿ ದುರುಪಯೋಗವಾಗುತ್ತಿರುವುದನ್ನು ಕಂಡು ನಿಸ್ಸೀಮ ರಾಜನಿಷ್ಠರಾದ ನಮಗೆಲ್ಲ ಅತೀವ ವೇದನೆಯಾಗುತ್ತಿದೆ ಪ್ರಭೋ.
0: ಇರಲಿ, ಈ ವಾದವನ್ನು ಇಷ್ಟಕ್ಕೆ ನಿಲ್ಲಿಸಿಬಿಡಿ. ಕಲಾವತಿ, ನಿನ್ನ ನಂಬಿಕೆಯಂತೆ ನೀನಿರಬಹುದು, ಆದರೆ ನಿನ್ನ ಇರುವಿಕೆಯಿಂದ ಪರಧರ್ಮದವರಿಗೆ ಹಾನಿಯಾದಲ್ಲಿ ದಂಡನೆಗೆ ಪಾತ್ರಳಾಗುವೆ. ಇದು ನಿನ್ನ ಲಕ್ಷ್ಯದಲ್ಲಿರಲಿ. ಕೊಡುವ ಬಹುಮಾನವನ್ನು ಸ್ವೀಕರಿಸಿ ನೀನಿನ್ನು ಹೋಗಬಹುದು.
5: ಮಹಾಪ್ರಭು,
0: ಸಮಾಚಾರವೇನು?
5: ಕರ್ಣಿಕರಾದ ಬಸವಣ್ಣನವರು ಸನ್ನಿಧಿಯ ದರ್ಶನಕ್ಕೆ ಕಾದು ನಿಂತಿದ್ದಾರೆ. ಅಪ್ಪಣೆಯಾದರೆ?
0: ಅಹುದೇನು, ಬರಮಾಡು ಅವರನ್ನು.
6: ಮಹಾಮಂಡಲೇಶ್ವರರಿಗೆ ಶರಣು, ಎಲ್ಲರಿಗೂ ಶರಣು.
0: ಬನ್ನಿ ಬಸವೇಶ, ವಿಷಯವೇನು?
6: ಪ್ರಭು, ರಾಜ್ಯದಲ್ಲಿ ಕ್ಷಾಮದ ಬೇಗೆ ಬೆಳೆಯುತ್ತಿದೆ. ಪ್ರಜೆಗಳು ಅನ್ನ ನೀರಿಲ್ಲದೆ ಪರನಾಡಿಗೆ ವಲಸೆ ಹೋಗುತ್ತಿರುವರೆಂದು ರಾಜ್ಯದ ನಾಲ್ಕೂ ನಿಟ್ಟಿನಿಂದ ಮನವಿಗಳು ಬಂದಿವೆ. ಪರಾಂಬರಿಸಬೇಕು.
0: ಏನು, ನನ್ನ ರಾಜ್ಯದಲ್ಲಿ ಕ್ಷಾಮವೇ, ಅನ್ನ ನೀರಿಗೆ ಹಾಹಾಕಾರವೇ?
3: ಪ್ರಭು, ವರ್ಣಾಶ್ರಮ ಧರ್ಮಗಳನ್ನು ಅಲ್ಲಗಳೆಯುತ್ತಾ ಹೋದರೆ ಇನ್ನೂ ಅನೇಕ ಅನರ್ಥಗಳು ನಮ್ಮನ್ನು ಕಾಡುತ್ತವೆ.
7: ಆಸ್ಥಾನದ ಅಧಿಕಾರಿಗಳೇ ಜಾತಿ ಮತಗಳನ್ನು ಲೆಕ್ಕಿಸದೆ, ಲಿಂಗ ಜಂಗಮರೆಂಬ ಭೇದವಿಲ್ಲದೆ ಒಲೆಮಾದಿಗರೊಂದಿಗೆ ವ್ಯವಹರಿಸುತ್ತಾ ಹೋದರೆ ಆಗುವ ಪರಿಣಾಮವೇ ಇದು.
4: ಅಲ್ಪರಿಗೆ ಅಧಿಕಾರವಿತ್ತರೆ ಆಗುವ ಅನರ್ಥವೇ ಇದು.
0: ಆಹಾ, ಚರ್ಚೆಗೆ ಆಸ್ಪದ ಬೇಡ. ಮೊದಲು ಕ್ಷಾಮ ಬಾಧೆಗೆ ನಿವಾರಣೆಗಾಗಿ ಉಪಾಯವನ್ನು ಕಂಡುಹಿಡಿಯಿರಿ.
3: ಉಪಾಯವೇ ತರದು ಪ್ರಭು? ಬ್ರಾಹ್ಮಣರು ಸಂತುಷ್ಟರಾದರೆ ಬರಗಾಲ ಬರುವುದೇ? ಪರ್ಜನ್ಯ ಯಾಗ ಮಾಡಿಸಿ ದೇವೇಂದ್ರನೂ ಸಂತೋಷ ಪಟ್ಟನಾದರೆ ಮಳೆಯಾಗಿ ದವಸ ಧಾನ್ಯಗಳು ಸಮೃದ್ಧಿಯಾಗುವು.
7: ಅದಕ್ಕೂ ಮೊದಲು ಜಂಗಮರಿಗೆ ಭೂರಿ ಭೋಜನವಿತ್ತು ಸಂತೃಪ್ತಿ ಪಡಿಸಿದ್ರೆ ಬರಗಾಲ ಬರೋದೇ ಇಲ್ಲ.
4: ನಿತ್ಯವೂ ಮಹಾಮಾತಿಯ ಪೂಜೆ ಪ್ರಾರ್ಥನೆಗಳು ನಡೆಯಬೇಕು ಮಹಾಪ್ರಭು.
2: ಇದಕ್ಕೆ ಬಸವಣ್ಣನವರ ಸಹಕಾರವೂ ಬೇಕು.
6: ಮುಂಚೆ ಜನತೆಯ ಕಷ್ಟ ನಿವಾರಣೆಗೆ ನಾನು ವಿರೋಧಿಸುವೆನೆ ಎಂದೂ ಇಲ್ಲ. ಆದರಿಷ್ಟೇ, ಭೂರಿ ಭೋಜನ ಯಜ್ಞ ಯಾಗಾದಿಗಳಿಗಾಗಿ ಹಣ ಹಾಳು ಮಾಡುವುದಕ್ಕಿಂತಲೂ ಸದ್ವಿನಿಯೋಗದಿಂದ ಈಗ ತಲೆದೋರಿರುವ ಭರದ ಸಮಸ್ಯೆಯನ್ನು ನಿವಾರಿಸಬಹುದೆಂದು ನಾನು ನಿಮಗೆ ಸೂಚಿಸುತ್ತೇನೆ.
0: ಮತ್ತಾವು ಉಪಾಯವಿದೆ ಹೇಳಿ.
6: ರಾಜ್ಯದ ಆಹಾರ ಧಾನ್ಯದ ಉಗ್ರಾಣದಿಂದ ಧಾನ್ಯ ವಿತರಣೆಯಾಗಬೇಕು. ಕೆರೆ ಕುಂಟೆಗಳ ಜೀರ್ಣೋದ್ಧಾರವಾಗಬೇಕು. ಅದಕ್ಕೆ ಬೊಕ್ಕಸದಿಂದಲೇ ತಕ್ಕ ವೇತನ ದೊರೆಯುವಂತಾಗಬೇಕು.
2: ಅದಕ್ಕೆ ಬೊಕ್ಕಸದಲ್ಲಿ ಹಣವಿರಬೇಕಲ್ಲ?
6: ಅದು ಅರ್ಥಮಂತ್ರಿಗಳಾದ ತಮಗೆ ತಿಳಿದ ವಿಷಯ.
5: ಮಹಾಪ್ರಭು, ಮಹಾಮಾತೆಯ ಮಂದಿರದ ಅರ್ಚಕರು ತಮ್ಮ ದರ್ಶನಕ್ಕೆ ಬಂದಿದ್ದಾರೆ.
0: ಬರಮಾಡುವವರನ್ನು?
8: ಮಹಾಪ್ರಭು, ಮಹಾಮಾತೆಯ ಮಂದಿರದ ಒಳ ಪ್ರಾಕಾರವನ್ನು ಅಯ್ಯುತ್ತಿರುವಾಗ ಈ ತಾಮ್ರಪಟ ದೊರೆಯಿತು. ಅಧಿಕಾರಿಗಳು ತಮ್ಮ ಸನ್ನಿಧಿಗೆ ಅರ್ಪಿಸಬರಲು ಹೇಳಿ ಕಳಿಸಿದ್ದಾರೆ.
0: ಕೊಡುಗಿಲ್ಲಿ, ಎಂತಹ ವಿಚಿತ್ರ ಲಿಪಿ ಇದು! ಪಂಡಿತರೆ, ತಾವು ಸರ್ವಶಾಸ್ತ್ರ ಪ್ರವೀಣರು, ಓದಿಗಿದನ್ನು.
7: ಪ್ರಭು, ಇದು ಪೈಶಾಚಿಕ ಭಾಷೆ. ಹಣದ ಮೇಲೆ ಲೋಭವಿದ್ದವರು ಬರೆದು ಹೂಳಿಟ್ಟ ಲಿಪಿ.
0: ಶೆಟ್ಟರೆ, ತಾವು ಓದಿ.
7: ಪ್ರಭು, ಇದು ಯಾವುದಕ್ಕೂ ಉಪಯೋಗಕ್ಕೆ ಬಾರದ ಗ್ರಾಮ ಲಿಪಿ.
0: ಮಧುವರಸರೆ, ತಾವು ಓದಿ.
9: ಪ್ರಭು, ಇದು ಯಾವುದೋ ಸಣ್ಣ ಹುಡುಗರ ಆಟದ ಗೆರೆ ಅಂತಿದೆ.
0: ಮಂಚಣ್ಣನವರೇ,
10: ಪ್ರಭು,
0: ತಾವು ಪ್ರಯತ್ನಿಸುವಿರಾ?
2: ಇದನ್ನು ಕರುಣಿಕರಾದ ಬಸವಣ್ಣನವರು ಓದಬಹುದು.
0: ಬಸವಣ್ಣನವರೇ, ತಾವೇ ಓದಿ ಹೇಳಿ.
6: ಪ್ರಭು, ಅರ್ಥವಾಯಿತು. ಆದರೆ ಇದರಲ್ಲಿಯ ವಿಷಯವು ತಮಗೊಬ್ಬರಿಗೆ ಮಾತ್ರ ತಿಳಿಯತಕ್ಕದ್ದು.
0: ಹೌದೇ? ಹೀಗೆ ಬನ್ನಿ. ಆಶ್ಚರ್ಯ! ಯಾರಲ್ಲಿ? ನಾಲ್ಕಾರು ಜನ ಸೇವಕರನ್ನು ಹಾರಿ ಗುದ್ದಲಿ ಸಮೇತ ಬರಲಿಕ್ಕೆ ಹೇಳು. ತಂದಿರಾ? ಬಸವಣ್ಣನವರೇ, ಎಲ್ಲಿ ಎಲ್ಲಿ?
6: ಪ್ರಭು, ಇಲ್ಲಿ ಈ ಸ್ಥಳದಲ್ಲಿ.
0: ಅಗಿರಿಯಲ್ಲಿ.
2: ಬಸವಣ್ಣನವರೇ, ಸಿಂಹಾಸನದ ಪಕ್ಕದಲ್ಲಿ ಕೆರೆ ತೋಡಿಸುವರೇನು?
6: ಮುಂಚಣ್ಣನವರೇ, ಆ ಕೆರೆಯಲ್ಲಿ ನೀರಿನ ಬದಲು ಹೊನ್ನಿನ ಸೆಲೆ ಹೊರಡಲೂಬಹುದು.
2: ಹಾಗಾಗದಿದ್ದರೆ ನಿಮಗಾಗುವ ಅನರ್ಥವನ್ನು ಬಲ್ಲಿರೇನು?
6: ಸಂಗಮನಾಥನ ಇಚ್ಛೆ.
0: ಅನರ್ಘ್ಯವಾದ ಸಂಪತ್ತು. ಬಸವಣ್ಣನವರೇ, ಬಸವಣ್ಣನವರೇ, ಈ ಸಂಪತ್ತು ತಮಗೆ ಸಲ್ಲತಕ್ಕದ್ದು.
6: ಮಹಾಪ್ರಭು, ಇದು ಚಾಲುಕ್ಯ ಚಕ್ರವರ್ತಿಗಳ ಮೂಲ ನಿಧಿ. ಇದು ತಮಗೇ ಸಲ್ಲತಕ್ಕದ್ದು. ಇದನ್ನ ನಾನು ತೆಗೆದುಕೊಂಡರೆ ಶಿವ ಮೆಚ್ಚುವನೇ.
0: ಬಸವಣ್ಣನವರೇ, ತಾವು ಶಾಸನವನ್ನು ಓದಿ ತಿಳಿಸದಿದ್ದರೆ ಈ ಸಂಪತ್ತು ನಮಗಿಲ್ಲಿ ದೊರೆಯುತ್ತಿತ್ತು?
6: ಆಸ್ಥಾನದ ಸೇವಕ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದಾನೆ. ಅದಕ್ಕೆ ಪ್ರತಿಫಲ ಪಡೆದರೆ ನನ್ನ ಕಾಯಕ ಕಟ್ಟಳೆಗಳಿಗೆ ಚ್ಯುತಿ ಉಂಟಾಗುವುದು. ಪ್ರಭುಗಳು ಸಮ್ಮತಿಸುವುದಾದರೆ ನನ್ನದೊಂದು ಸೂಚನೆ.
0: ಅವಶ್ಯವಾಗಿ ಹೇಳಿ. ನಿಮ್ಮ ಸೂಚನೆಗಳು ಸರ್ವಕಾಲದಲ್ಲಿಯೂ ಸೂಕ್ತವಾಗಿಯೇ ಇರುತ್ತವೆ, ಹೇಳಿ.
6: ಪ್ರಭು, ರಾಜ್ಯದಲ್ಲಿ ತಲೆದೋರಿದ ಕ್ಷಾಮಬಾಧೆ ನಿವಾರಣೆಗಾಗಿ ಶಿವನಿತ್ತ ಈ ಸಂಪತ್ತನ್ನು ವಿನಿಯೋಗಿಸಬೇಕೆಂದು ನನ್ನ ಸವಿನಯ ಪ್ರಾರ್ಥನೆ.
0: ಆಹಾ, ಬಸವಣ್ಣನವರೇ, ನೀವು ನಿಮ್ಮ ವಿಶ್ವ ಬಾಂಧವ್ಯದ ಉಚ್ಚ ಭಾವನೆಯಿಂದ ನನ್ನ ಮನವನ್ನು ಗೆದ್ದಿರಿ. ಈ ಸಂಪತ್ತು ರಾಜಬೊಕ್ಕಸದಲ್ಲಿದ್ದರೂ ಅದನ್ನು ವೆಚ್ಚ ಮಾಡುವ ಅಧಿಕಾರ ತಮ್ಮದು. ನಮ್ಮೆಲ್ಲರನ್ನಗಲಿ ಸ್ವರ್ಗಸ್ಥರಾದ ನಿಮ್ಮ ಮಾವ ಬಲದೇವ ಮಂತ್ರಿಗಳು ಅಲಂಕರಿಸಿದ ಮಹಾಮಂತ್ರಿಯ ಸ್ಥಾನ ನಿಮ್ಮಿಂದಲೇ ಅಲಂಕೃತವಾಗಲಿ. ಬನ್ನಿ, ಈ ಪೀಠವನ್ನು ಅಲಂಕರಿಸಿ. ಬಸವರಾಜರೇ, ಇಂದಿನಿಂದ ನೀವು ಕಲ್ಯಾಣ ರಾಜ್ಯದ ಮಹಾಮಂತ್ರಿಗಳು, ದಂಡನಾಯಕರು.
11: ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ
12: ಜಯವಾಗಲಿ.
11: ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ
12: ಜಯವಾಗಲಿ.
11: ಭಕ್ತಿ ಭಾಂಡಾರಿ ಬಸವಣ್ಣನವರಿಗೆ
12: ಜಯವಾಗಲಿ.
13: ಬಂಧುಗಳೇ, ಮಹಾತ್ಮರಾದ ಬಸವಣ್ಣನವರು ಎಂತಹ ಪುಣ್ಯಮೂರ್ತಿಗಳು ಬಲ್ಲಿರ. ಧರ್ಮಾಂಧರಾಗಿ ನನ್ನ ಧರ್ಮ ಹೆಚ್ಚು, ನಿಮ್ಮ ಧರ್ಮ ಹೆಚ್ಚು ಎಂದು ಬಡದಾಡುತ್ತಾ ರಕ್ತ ಕಾಲುವೆಯನ್ನು ಹರಿಸುತ್ತಿದ್ದ ಮೂರ್ಖ ಜನಾಂಗಕ್ಕೆ ಮಾನವ ಧರ್ಮ ಒಂದೇ ಎಂಬ ದಿವ್ಯ ಸಂದೇಶವನ್ನು ಸಾರುವುದಕ್ಕಾಗಿ ಅವತರಿಸಿದ ಕಾರಣ ಪುರುಷರು. ಬಂಧುಗಳೇ, ಇಂದು ಆ ಮಹಾತ್ಮರು ಕಲ್ಯಾಣ ರಾಜ್ಯದ ಮಹಾಮಂತ್ರಿಗಳಾದದ್ದು ನಮ್ಮ ನಿಮ್ಮೆಲ್ಲರ ಭಾಗ್ಯ. ಅದು ನಿತ್ಯ ಓಲಗ ಮುಗಿಸಿಕೊಂಡು ಭಕ್ತಿ ಭಂಡಾರಿ ಬಸವಣ್ಣನವರು ಇತ್ತಲೇ ಬರುತ್ತಿದ್ದಾರೆ. ಎಲ್ಲರೂ ಒಮ್ಮೆಲೇ ಅವರ ಜಯ ಜಯಕಾರ ಮಾಡುವ. ಮಹಾತ್ಮ ಬಸವಣ್ಣನಿಗೆ ಜಯವಾಗಲಿ. ಮಹಾತ್ಮ ಬಸವಣ್ಣನಿಗೆ
12: ಜಯವಾಗಲಿ.
13: ಮಹಾತ್ಮ ಬಸವಣ್ಣನಿಗೆ
12: ಜಯವಾಗಲಿ.
13: ಶರಣೆಂಬೆ ಮಹಾತ್ಮ,
6: ಶರಣು ಶರಣಾರ್ಥಿ ಹರಭಕ್ತ ಹರಳಯ್ಯನು.
13: ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಗುರುದೇವ, ಇದನ್ನೇನು ಮಾಡಿದಿರಿ? ನಾನು ಶರಣು ಮಾಡಿದರೆ ಶರಣು ಶರಣಾರ್ಥಿ ಎಂದು ನನಗಿಂತ ಒಂದು ಹೆಚ್ಚು ಶರಣ ಹೇಳಿ ನನ್ನ ಮೇಲೆ ಎಂಥ ಹೊರೆ ಹೊರಿಸಿದಿರಿ? ನಾನೆಂಥ ಪಾಪಿ? ಈ ಪಾಪ ಕ್ಷಾಲನಿಗಾಗಿ ಏನು ಮಾಡಲಿ? ಯಾರನ್ನು ಮೊರೆ ಹೋಗಲಿ? ಬಸವೇಶ, ಬಡಗೋವಿನ ಎಳೆಕರವನ್ನು ಹುಲಿಯು ಮುರಿದಂತೆ ನನ್ನ ಅವಸ್ಥೆ ಮಾಡುವುದು ನಿಮಗೆ ಯೋಗ್ಯವೆನಿಸಿದೆ? ಬಸವೇಶ, ಬಸವೇಶ, ಬಸವೇಶ.
6: ಶರಣು ಶರಣಾರ್ಥಿ ಹರಭಕ್ತ ಹರಳಯ್ಯನವರೇ, ಶರಣು ಶರಣಾರ್ಥಿ ಹರಭಕ್ತ ಹರಳಯ್ಯನವರೇ, ಶರಣು ಶರಣಾರ್ಥಿ ಹರಭಕ್ತ ಹರಳಯ್ಯನವರೇ,
13: ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಕೇಳಲಾರೆ, ಕೇಳಲಾರೆ, ನಾನಿದನ್ನು ಕೇಳಲಾರೆ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ.
10: ಸ್ವಾಮಿ, ಸ್ವಾಮಿ, ಏನಾಯ್ತು? ಹೀಗೇಕೆ ಚೀರುತ್ತಿರುವಿರಿ?
13: ಕಲ್ಯಾಣಿ, ಏನೆಂದು ಹೇಳಲಿ? ಆದ ತಪ್ಪಿಗಾಗಿ ಯಾರನ್ನು ಕ್ಷಮೆ ಕೇಳಲಿ? ಆದ ಅಪರಾಧಕ್ಕಾಗಿ ಪರಿಹಾರವನ್ನು ಹೇಗೆ ಹುಡುಕಲಿ? ಕಲ್ಯಾಣಿ, ಪುಸ್ತಕದ ಮೇಲೆ ವಜ್ರಾಘಾತವಾದಂತಾಗಿದೆ. ಸಹಸ್ರಾರು ಸಿಡಿಲುಗಳು ಒಂದೇ ಬಾರಿಗೆ ಬಡಿದಂತಾಗಿವೆ.
10: ಸ್ವಾಮಿ, ಆದದ್ದಾದರೂ ಏನೆಂದು ನನ್ನೊಡನೆ ಹೇಳಿ, ಅದಕ್ಕೆ ಪರಿಹಾರ ಹುಡುಕುವ.
13: ಕಲ್ಯಾಣಿ, ಈ ದಿನ ದರ್ಬಾರ ಮುಗಿಸಿಕೊಂಡು ಭಕ್ತಿ ಭಂಡಾರಿ ಬಸವಣ್ಣನವರು ರಾಜಬೀದಿಯಲ್ಲಿ ಬರುತ್ತಿರುವಾಗ ನಾನವರಿಗೆ ಶರಣು ಮಾಡಿದೆನು. ಅದಕ್ಕೆ ಅವರು ಪ್ರತಿಯಾಗಿ ಶರಣು ಶರಣಾರ್ಥಿ ಎಂದು ನನಗಿಂತ ಒಂದು ಶರಣು ಹೇಳಿ ಕೈ ಮುಗಿದು ಹೊರಟು ಹೋದರು. ಪ್ರಿಯೇ, ಈ ಬಗ್ಗೆ ನನಗೆ ದಿಕ್ಕು ಕಾಣದಾಗಿದೆ. ಈ ಪಾಪದಿಂದ ಕಡೆಗಾಗಲು ದಾರಿ ತೋರಿಸುವಿಯಾ?
10: ಒಡೆಯ, ಈ ಪಾಪದಿಂದ ಕಡೆಗಾಣಲು ಒಂದು ಉಪಾಯವಿದೆ.
13: ಹೇಳು ಕಲ್ಯಾಣಿ, ಯಾವ ಉಪಾಯ ಹೇಳು. ಈ ಪಾಪ ಕ್ಷಾಲನಿಗಾಗಿ ನನ್ನ ಪ್ರಾಣವನ್ನು ಕೊಡಲು ಸಿದ್ಧ. ಆಗುವವರೆಗೆ ಶಿವನ ಸಾಕ್ಷಿಯಾಗಿ ಬಾಯಲ್ಲಿ ಒಂದು ಗುಟುಕು ನೀರು ಸಹ ಹಾಕುವುದಿಲ್ಲ.
10: ಕೊರಗಬೇಡಿ ಸ್ವಾಮಿ, ನಮ್ಮ ಕಾಯಕದಿಂದಲೇ ನಮ್ಮ ಪಾಪ ಕಳೆಯಬೇಕು. ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ಮಾತು ಸತ್ಯವಾಗಿದ್ದರೆ ಈ ಕಾರ್ಯದಲ್ಲಿ ನಮಗೆ ಜಯ ಸಿಗುತ್ತದೆ. ಶಿವ ಮೆಚ್ಚುತ್ತಾನೆ ಸ್ವಾಮಿ.
13: ಹೇಳು, ಯಾವ ಮಾರ್ಗ ಹೇಳು ಕಲ್ಯಾಣಿ.
10: ನಿಮ್ಮ ಬಲತೊಡೆಯ ಚರ್ಮವನ್ನು ನನ್ನ ಎಡತೊಡೆಯ ಚರ್ಮವನ್ನು ಸುಲಿದು ಅದರಲ್ಲಿ ಹಸನಾದ ಜೋಡುಗಳ ಮಾಡಿ ನನ್ನಣ್ಣ ಬಸವಣ್ಣನವರಿಗೆ ಕೊಡಬೇಕು. ಅವರದನ್ನು ಮೆಟ್ಟಿ ತುಳಿದಾಗ ನಮ್ಮ ಪಾಪ ಪರಿಹಾರವಾಗುತ್ತದೆ ಸ್ವಾಮಿ.
13: ಕಲ್ಯಾಣಿ, ಕಲ್ಯಾಣಿ, ನಾನಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೇನೋ ನೀನು ನನಗೆ ಸತಿಯಾಗಿ ದೊರೆತಿರುವಿ. ನಿನ್ನ ಮಾತು ಸತ್ಯ. ಬೇಗ ಸ್ನಾನ ಮಾಡಿ ಶಿವಪೂಜೆ ಮುಗಿಸಿ ಕಾಯಕ ನಿರತರಾಗು.
10: ಬನ್ನಿ ಸ್ವಾಮಿ.
13: ಸಂಗಮನಾಥ, ಬಸವೇಶ, ಭಕ್ತಿ ಭಾಂಡಾರಿ ಬಸವಣ್ಣ, ಸಂಗಮನಾಥ, ಬಸವೇಶ,
10: ಬಸವೇಶ. ಸ್ವಾಮಿ, ಇಲ್ಲಿ ನೋಡಿ ಎಷ್ಟು ಅಂದವಾಗಿದೆ ಈ ಜೋಡುಗಳು.
13: ಆಗದೇನು ಕಲ್ಯಾಣಿ, ಮನವಲಿದು ಮಾಡಿದ ಭಕ್ತಿ. ಹದವಾದ ಚರ್ಮ ಮೃದುವಾಗದೇನು, ಅಂದವಾಗದೇನು. ಹೋಗು, ಒಂದು ಹಸನವಾದ ಮಡಿಬಟ್ಟೆಯನ್ನು ತೆಗೆದುಕೊಂಡು ಬಾ.
10: ಆಗಲಿ ಸ್ವಾಮಿ.
13: ಇವುಗಳನ್ನು ತೆಗೆದುಕೊಂಡು ಹೋಗಿ ಅಣ್ಣನವರಿಗೆ ಮುಟ್ಟಿಸಿ ಬರುತ್ತೇನೆ. ಬಸವೇಶ, ಬಸವಣ್ಣ.
10: ತನುವ ಕೊಟ್ಟೆನೆಂದು ನುಡಿದು ಗುರುವಚನಕ್ಕೆ ದೂರವಾದೆ, ಮನವ ಕೊಟ್ಟೆನೆಂದು ನುಡಿದು ಲಿಂಗ ಮುಖಕ್ಕೆ ದೂರವಾದೆ, ಧನವ ಕೊಟ್ಟೆನೆಂದು ನುಡಿದು ಜಂಗಮ ಮುಖಕ್ಕೆ ದೂರವಾದೆ, ಕೂಡಲ ಸಂಗಮ ದೇವ ನಿನಗೆ ಮಾಡಿದೆನೆಂದು ನುಡಿದು ಕೆಟ್ಟ ಕೇಡಿಂಕಿ ಕಡೆಯಿಲ್ಲ.
6: ಆಹಾ ನೀಲ, ನಿಜವಾಗಿಯೂ ನನ್ನ ವಚನಕ್ಕೆ ಜೀವಕಳೆ ತುಂಬಿದೆ. ಧನ್ಯ ನೀಲಾಂಬಿಕೆ, ನೀನೇ ಧನ್ಯ.
10: ಸಾಕು ಮಾಡಿ ನಿಮ್ಮ ಹೊಗಳಿಕೆಯನ್ನು. ಈ ಹೊಗಳಿಕೆ ನನಗೆ ಹೊನ್ನ ಶೂಲ.
6: ಏಕೆ ನೀಲ, ಒಳ್ಳೆ ಗುಣಗಳನ್ನು ಹೊಗಳುವುದು ತಪ್ಪೇ?
10: ತಪ್ಪಲ್ಲವಾದರೂ ನಾನು ನಿಮ್ಮ ಅರ್ಧಾಂಗಿಯಲ್ಲವೇ. ನನ್ನನ್ನು ನೀವು ಹೊಗಳುವುದೆಂದರೆ ನಿಮ್ಮನ್ನು ನೀವು ಹೊಗಳಿಕೊಂಡಂತಾಗುವುದಿಲ್ಲವೇ? ಬೇರೆಯವರು ನಿಮ್ಮನ್ನು ಹೊಗಳಿದಾಗ ಎನ್ನವರೊಲಿದು ಹೊನ್ನ ಶೂಲದೊಳಿಕ್ಕಿದರೆನ್ನ ಹೊಗಳಿ ಹೊಗಳಿ, ಎನ್ನ ಹೊಗಳಿಕೆ ಎನ್ನ ಮೈಗುಂಡಿತಲ್ಲ ಎಂದು ನೀವೇ ಹೇಳಿರಲಿಲ್ಲವೇ?
6: ಆಹಾ ನೀಲ, ಈ ಬಸವ ಬಸವಣ್ಣನಾದದ್ದು ನಿನ್ನಿಂದ.
10: ಸಾಕು ಸಾಕು, ಲಿಂಗಾರ್ಚನೆಗೆ ವೇಳೆಯಾಯಿತು, ಎಲ್ಲವನ್ನು ಏರ್ಪಡಿಸಲಿ.
6: ಆಗಲಿ ನೀಲ.
5: ಒಡೆಯ, ಹರಭಕ್ತ ಹರಳಯ್ಯನವರು ಬಾಗಿಲಲ್ಲಿ ಕಾದು ನಿಂತಿದ್ದಾರೆ, ಅಪ್ಪಣೆಯಾದರೆ.
6: ಯಾರು ಹರಳಯ್ಯನವರೇ? ಶಿವ ಶಿವ, ಶರಣರು ಬಂದು ನಿಂತರೂ ನನಗರಿವಾಗಬಾರದೆ. ಬನ್ನಿ ಬನ್ನಿ ಶರಣರೇ, ಹೀಗೆ ಬನ್ನಿ. ಇಂದು ನನ್ನ ಮನೆ ಪಾವನವಾಯಿತು.
13: ಬೇಡ ಬೇಡ ಗುರುದೇವ, ನನ್ನನ್ನು ಮುಟ್ಟಲಾಗದು. ನಾನು ಅಂತ್ಯಜ ಹೊಲೆಯ.
6: ಶರಣಶ್ರೇಷ್ಠರೇ, ತಾವು ಹೀಗನ್ನಬಹುದೇ? ತಾವು ಹರಭಕ್ತರು ಅಂದಾಗ ತಮ್ಮಲ್ಲಿ ಕುಲವ ನೆನೆಯುವುದೆಂದರೆ ಶಿವದ್ರೋಹ ಮಾಡಿದಂತೆ. ಹೇಳಿ, ನನ್ನಿಂದೇನಾಗಬೇಕು?
13: ಗುರುದೇವ, ಶುದ್ಧ ಅಂತಃಕರಣದಿಂದ ಭಕ್ತಿಪೂರ್ವಕವಾಗಿ ಈ ಪಾದರಕ್ಷೆಗಳನ್ನು ತಮಗಾಗಿ ಸಿದ್ಧಪಡಿಸಿ ತಂದಿರುವೆ. ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕು.
6: ಶರಣರೇ, ನನಗಾಗಿ ಪಾದರಕ್ಷೆಗಳನ್ನು ತಂದಿರುವರ? ಕಾರಣ?
13: ಗುರುದೇವ, ಅಂದು ತಾವು ರಾಜಸಭೆಯಿಂದ ಬರುತ್ತಿದ್ದಾಗ ನಾನು ನಿಮಗೆ ಶರಣು ಎಂದೆ. ಅದಕ್ಕೆ ತಾವು ಶರಣು ಶರಣಾರ್ಥಿ ಎಂದು ನನಗಿಂತ ಒಂದು ಹೆಚ್ಚು ಶರಣು ಹೇಳಿ ನನ್ನ ಮೇಲೆ ಹೆಚ್ಚಿನ ಭಾರ ಹೇರಿದಿರಿ. ಆ ಪಾಪಕ್ಷಾಲನೆಗಾಗಿ ನನ್ನ ಬಲದೊಡೆಯ ಚರ್ಮವನ್ನು, ನನ್ನ ಹೆಂಡತಿಯ ಎಡದೊಡೆಯ ಚರ್ಮವನ್ನು ಸುಲಿದು ಹದ ಮಾಡಿ ಪಾದರಕ್ಷೆಗಳನ್ನು ಸಿದ್ಧಪಡಿಸಿಕೊಂಡು ತಂದಿರುವೆ. ದಯಮಾಡಿ ಸ್ವೀಕರಿಸಿ ನನ್ನನ್ನು ಪಾಪಮುಕ್ತನನ್ನಾಗಿ ಮಾಡಬೇಕೆಂದು ಬೇಡಿಕೊಳ್ಳುತ್ತಿರುವೆ.
6: ಶಿವ ಶಿವ, ಪತಿಪತ್ನಿಯರು ನಿಮ್ಮ ತೊಡೆಯ ಚರ್ಮದಿಂದ ಪಾದರಕ್ಷೆಗಳನ್ನು ಸಿದ್ಧಪಡಿಸಿದರ? ಅದು ಅದು ನನಗಾಗಿ? ಶಿವ ಶಿವ, ಆಹಾ ಎಷ್ಟು ಅಂದವಾಗಿವೆ. ಶರಣರೇ, ಭಕ್ತಿ ಭಾವ ಪರಾಕಾಷ್ಠೆಯ ಕಾಯಕದಿಂದ ಶುದ್ಧಗೊಳಿಸಿದ ಈ ಪಾದರಕ್ಷೆಗಳು ನನಗೆ ಸಲ್ಲತಕ್ಕವುಗಳಲ್ಲ, ಆ ಶಿವನಿಗೆ ಸಲ್ಲತಕ್ಕವುಗಳು. ಪಾಮರನಾದ ನಾನು ಇವುಗಳನ್ನು ಮೆಟ್ಟಲು ಯೋಗ್ಯನಲ್ಲ, ತಲೆ ಮೇಲೆ ಹೊತ್ತುಕೊಂಡು ಕುಣಿದಾಡಲು ಯೋಗ್ಯ.
13: ಗುರುದೇವ, ನಾನಿವುಗಳನ್ನು ತಮಗಾಗಿ ಸಿದ್ಧಪಡಿಸಿಕೊಂಡು ತಂದಿರುವೆ.
6: ಶರಣರೇ, ನಿಮ್ಮ ಕಾಯಕ ನಿಷ್ಠೆಯಿಂದ ನಾನು ಸಂತುಷ್ಟನಾದೆ. ಈ ಪಾದರಕ್ಷೆಗಳನ್ನು ಸಂಗಮನಾಥನಿಗರ್ಪಿಸಿ ಆತನ ಕೃಪೆಗೆ ಪಾತ್ರರಾಗಿರಿ.
13: ಆಗಲಿ ಗುರುದೇವಾ.

0: ಎಂತಹ ಭಾವಪರವಶತೆ! ಭಕ್ತಿ ವಿರಕ್ತಿಯೇ ಜೀವನ್ಮುಕ್ತಿಯ ಸಾಧನೆ ಎಂದು ಅರಿತ ಈ ಸಾಕಾರ ಮೂರ್ತಿಯನ್ನು ಕಂಡು ಧನ್ಯನಾದೆ. ಸ್ವಾಮಿ, ಸ್ವಾಮಿ, ಲಿಂಗಾರ್ಚನೆಗೆ ವೇಳೆಯಾಗಿದೆ, ಬರುವಿರಾ? ಇದೇನು ಸ್ವಾಮಿ, ಇಷ್ಟೊಂದು ಭಾವಪರವಶರಾಗಿ ಸುಮ್ಮನೆ ನಿಂತಿರುವಿರಲ್ಲ?
1: ನೀಲ, ಹರಭಕ್ತ ಹರಳೆಯನವರು ಬಂದಿದ್ದರು. ಹೋಗುವಾಗ ಸಂಗಮನಾಥನು ಗುಣಗಾನ ಮಾಡುತ್ತಾ ಹೋದರು. ಅವರ ಅಂತರಂಗದಿಂದ ಹೊರಹೊಮ್ಮಿದ ಅವರ ಭಕ್ತಿ ಭಾವ ರಸಗಂಗೀಲಿ ತೇಲಿ ಮೈ ಮರೆತು ಹೋದೆ. ನೀಲ, ಹರಳಯ್ಯನವರು ಎಂಥ ಶರಣರು, ಎಂಥ ಭಕ್ತರು! ಕರುಣಾಳು ಪರಶಿವನು ಆನಂದದಿಂದ ಬಂಧಿಯಾಗಿರುವನು ಅವರ ಮನೋಮಂದಿರದಲ್ಲಿ.
0: ಸ್ವಾಮಿ, ಪೂಜೆಗೆ ವೇಳೆಯಾಗುತ್ತಿದೆ, ಬರುವಿರಾ?
1: ನಡೆ ನೀಲ. ನೀಲ, ರಾತ್ರಿ ಬಹಳವಾಗಿದೆ, ನೀನು ವಿಶ್ರಾಂತಿ ತೆಗೆದುಕೋ ಹೋಗು.
0: ಹಾಗೆ ಆಗಲಿ ಸ್ವಾಮಿ. ಶಿವನೇ,
1: ಸಂಗಮನಾಥ,
2: ಮಂಚಣ್ಣನವರ ಹೇಳಿಕೆಯಂತೆ ಕಳುವಿಗೆಯನ್ನು ಬಂದೆ, ಆದರೆ ಭಕ್ತಿ ಭಾಂಡಾರಿ ಬಸವಣ್ಣನವರನ್ನು ನೋಡಿ ಮನವೇ ಬಾರದು. ಏನು ಮಾಡಲಿ? ಇಲ್ಲ, ಕಳುವು ಮಾಡಲಿಕ್ಕೆ ಬೇಕು, ಕಳುವು ಮಾಡಲಿಕ್ಕೆ ಬೇಕು.
1: ಕಳ್ಳ? ಏನಾಯ್ತು ನೀಲ?
0: ಸ್ವಾಮಿ, ಕಳ್ಳ ನನ್ನ ಕೊರಳ ಮಾಂಗಲ್ಯವನ್ನು ಕಿತ್ತುಕೊಂಡು ಓಡುತ್ತಿದ್ದಾನೆ ಸ್ವಾಮಿ.
3: ಒಡೆಯ, ಕಳ್ಳ ಸಿಕ್ಕ.
1: ಬಿಡು ಆತನನ್ನ. ಅಪ್ಪ, ನೀನು ಯಾರೇ ಆಗಿರು ಗಾಬರಿ ಆಗಬೇಡ, ಸಮಾಧಾನವಿರಲಿ.
0: ಸ್ವಾಮಿ, ಇವನು ಕಳ್ಳ, ನನ್ನ ಮಾಂಗಲ್ಯವನ್ನು ಕದ್ದಿದ್ದಾನೆ.
1: ಅಯ್ಯೋ ಹುಚ್ಚಿ, ಸಜೀವ ಮಾಂಗಲ್ಯ ನಾನಿರುವಾಗ ಆ ಚಿನ್ನದ ತಾಳಿಗೇಕೆ ಮೋಹ?
0: ಮೋಹವಲ್ಲ ಸ್ವಾಮಿ, ಲೋಕಾಚಾರ. ಮಾಂಗಲ್ಯ ಸತಿಗೆ ಭೂಷಣವಲ್ಲವೇ?
1: ಅಲ್ಲ, ಸತಿಗೆ ಪತಿಯೇ ಭೂಷಣ, ಪತಿಯೇ ಪರದೈವ. ಹೀಗೆ ತಿಳಿದ ಸತಿ ಯಾವ ಮೌಢ್ಯಕ್ಕೂ ಸಿಕ್ಕಲಾರಳು. ಅಪ್ಪ, ಈ ಬಸವನ ಮನೆಗೆ ಆಸೆಯಿಂದ ಬಂದ ನೀನು ನಿರಾಶೆಯಾಗಿ ಹೋಗಲಾರೆ. ನೀಲ, ನಿನ್ನ ಮೈ ಮೇಲಿನ ಎಲ್ಲ ಆಭರಣಗಳನ್ನೂ ಬಿಚ್ಚಿಕೊಡು.
0: ಇದೇನು ಸ್ವಾಮಿ, ಇವನು ನನ್ನ ಮಾಂಗಲ್ಯವನ್ನು ಕದ್ದ ಮಹಾ ಅಪರಾಧಿ. ಅಂತಹವನ ಮೇಲೆ ದಯೆ ತೋರಿಸುತ್ತಿರುವಿರ? ದಯವೇ ಧರ್ಮದ ಮೂಲವೆಂಬುದನ್ನು ನಾನು ತಿಳಿದಿದ್ದೇನೆ, ಆದರೂ ಪಾತ್ರ ಪಾತ್ರಗಳನ್ನು ವಿಚಾರ ಮಾಡದೆ ದಾನ ಮಾಡಬಾರದಷ್ಟೇ. ಈ ನಿಮ್ಮ ಅತಿಯಾದ ಔದಾರ್ಯ ಅನಾಹುತಕ್ಕೆ ಕಾರಣವಾಗುತ್ತಿದೆ.
1: ನೀಲಾ, ನೀಲಾ, ಅಸ್ಥಿರವಾದ ವಸ್ತುಗಳ ಮೇಲಿನ ಮೋಹದಿಂದ ಪತಿಗೆ ವಿರೋಧಿಸಿ ನುಡಿವಿ ಎಂದು ನಾನೆಣಿಸಿರಲಿಲ್ಲ.

0: ಅಯ್ಯೋ ತಪ್ಪಾಯಿತು ಸ್ವಾಮಿ, ಅಜ್ಞಾನಿಯಂತೆ ಅಪರಾಧ ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿ ಸ್ವಾಮಿ, ನನ್ನನ್ನು ಕ್ಷಮಿಸಿ.
1: ಹೇಳು ಹೇಳು ನೀಲ, ಇವನು ನಿನ್ನಂತೆ ತಿಳಿಯದೆ ಅಪರಾಧ ಮಾಡಿದ್ದಾನೆ, ಬಿಚ್ಚಿಕೊಡು.
0: ತೆಗೆದುಕೊಳ್ಳಿ ಸ್ವಾಮಿ, ತೆಗೆದುಕೊಳ್ಳಿ.
1: ಅಪ್ಪ ಇವುಗಳನ್ನ ತೆಗೆದುಕೋ.
2: ಅಪ್ಪ ಮಹಾತ್ಮ ನನ್ನ ಸರ್ವ ಅಪರಾಧವನ್ನು ಮನ್ನಿಸು ತಂದೆ.
1: ಅಪ್ಪ ಮೇಲೇಳು, ಮನೆಯಲ್ಲಿ ಯಾವ ತೊಂದರೆ ಇದೆಯೋ, ಹೆಂಡರು ಮಕ್ಕಳು ಬಹು ಕಷ್ಟದಲ್ಲಿರಬಹುದು, ಬಡತನವು ಮಾನವನಿಗೆ ಮಹಾರೋಗವಿದ್ದಂತೆ, ಆ ಬಡತನದ ಬೇಗಿಯಿಂದ ಮುಕ್ತನಾಗಲು ನೀನು ಕಳ್ಳತನಕ್ಕೆ ಕೈಯಿಕ್ಕಿರಬೇಕು. ತೆಗೆದುಕೋ, ಬಡವರಿಗಾಗಿಯೇ ಮೀಸಲಾಗಿರುವ ಈ ಒಡವೆಗಳನ್ನು.
2: ಬೇಡ ಬೇಡ ತಂದೆ, ಇವು ನನಗೆ ಬೇಡ. ನನಗೆ ಮನೆ ಮಾರು ಮಡದಿ ಮಕ್ಕಳು ಯಾರು ಇಲ್ಲ ನನ್ನಪ್ಪ.
1: ಆದರೇನು, ಜಂಗಮ ರೂಪಿಯಾದ ನೀನು ಸಂಗಮನಾಥನಲ್ಲದೆ ಬೇರಾರೂ ಅಲ್ಲ. ಪ್ರಭುವೇ, ಕಳ್ಳನ ರೂಪದಿಂದ ಈ ಬಸವನನ್ನು ಪರೀಕ್ಷಿಸಲು ಬಂದೆಯಾ ತಂದೆ? ಎಲ್ಲವೂ ನಿನ್ನದಾಗಿರಲು ಕೊಡಲು ನಾನಾರು? ತೆಗೆದುಕೋ ನನ್ನಪ್ಪ.
2: ಬೇಡ ತಂದೆ, ನನ್ನ ಕಾಲಿಗೆ ಬೀಳಬೇಡಿ, ನಾನು ಜಂಗಮನಲ್ಲ. ನನಗೆ ನಮಸ್ಕರಿಸಿ ನನ್ನನ್ನು ಪಾಪ ಕೂಪಕ್ಕೆ ನೂಕಬೇಡಿ ನನ್ನಪ್ಪ.
1: ಅಪ್ಪ ನೀನು ಜಂಗಮನಲ್ಲ ಎಂದಾಕ್ಷಣ ನಿನ್ನ ಕೊರಳಲ್ಲಿರುವ ಲಿಂಗವೆಂದಾದರೂ ಸುಳ್ಳಾದೀತೆ.
2: ಸುಳ್ಳು ಸುಳ್ಳು ಎಲ್ಲಾ ಸುಳ್ಳು. ನಿಮ್ಮ ಮನೆಯೊಳಗೆ ಬರಲು ಅನುಕೂಲವಾಗಲೆಂದು ಈ ವೇಷ ಧರಿಸಿದೆ. ಇದು ಲಿಂಗವಲ್ಲ ನನ್ನಪ್ಪ, ಕಲ್ಲು.
1: ಏನು ಏನು ಹೇಳಿದೆ? ಕಲ್ಲು? ಕಲ್ಲನ್ನು ಲಿಂಗವೆಂದು ಭಾವಿಸಿ ಕೊರಳಲ್ಲಿ ಕಟ್ಟಿಕೊಂಡಿರುವೆಯ, ಎಂಥ ಉಚ್ಚ ಭಾವನೆಯಪ್ಪ ನಿನ್ನದು. ಸಾಕ್ಷಾತ್ ಪರಶಿವನ ಪ್ರತೀಕವಾದ ಲಿಂಗವನ್ನು ಕೊರಳಲ್ಲಿ ಕಟ್ಟಿಕೊಂಡವರು ಅದು ಕಲ್ಲೆಂದು ತಿಳಿದಿರುವಾಗ ನೀನು ಕಲ್ಲನ್ನು ಲಿಂಗವೆಂದು ಭಾವಿಸಿ ಕೊರಳಲ್ಲಿ ಕಟ್ಟಿಕೊಂಡಿರುವೆಯಲ್ಲ, ಎಂಥ ಒಳ್ಳೆ ಭಾವನೆಯಪ್ಪ ನಿನ್ನದು. ಅದನ್ನು ಆಜೀವವೂ ಪೂಜಿಸುತ್ತಿರು. ಸಕಲರನ್ನೂ ಸಮಭಾವದಿಂದ ನೋಡುವ ಸಂಗಮನಾಥನು ನಿನಗೂ ಅನುಗ್ರಹಿಸುವನು. ಅಯ್ಯ ನಿನ್ನ ಹೆಸರೇನು?
2: ಬೇಡರ ಭದ್ರ.
1: ಜಾತಿಯ ಹೆಸರನ್ನೆತ್ತಿ ಮಾತನಾಡಿದರು, ನೀನು ಯಾವ ಜಾತಿಯವನೇ ಆಗಿರು, ಇಂದಿನಿಂದ ನೀನು ಭದ್ರನಲ್ಲ ವೀರಭದ್ರ. ವೀರಭದ್ರಣ್ಣ ರಾತ್ರಿ ಬಹಳವಾಗಿದೆ, ಈ ಅಪರಾತ್ರಿಯಲ್ಲಿ ಮನೆಗೆ ಹೋಗುವುದು ಬೇಡ, ಇಲ್ಲೇ ವಿಶ್ರಾಂತಿ ತೆಗೆದುಕೋ, ನಾಳೆ ಬೆಳಿಗ್ಗೆ ಹೋಗುವಿಯಂತೆ.
2: ಇನ್ನೆಲ್ಲಿಗೆ ಹೋಗಲಿ ತಂದೆ, ನನಗೆ ಯಾರೂ ಇಲ್ಲ. ಅಪ್ಪ ನನ್ನದೊಂದು ಬೇಡಿಕೆ.
1: ಏನಪ್ಪ ಅದು?
2: ಇವತ್ತಿನಿಂದ ತಮ್ಮ ಸೇವೆ ಮಾಡಿಕೊಂಡಿರಲು ನನಗೆ ಅಪ್ಪಣೆಯಾಗಬೇಕು ನನ್ನಪ್ಪ.
1: ಆಗಲಿ, ನಿನ್ನ ಕಾಯಕ ಯಾವುದೆಂದು ನಾಳೆ ಹೇಳುತ್ತೇನೆ. ನೀಲ
0: ಸ್ವಾಮಿ,
1: ಇಂದಿನಿಂದ ಈ ವೀರಭದ್ರಣ್ಣನನ್ನು ನಿನ್ನ ಒಡಹುಟ್ಟಿದ ಸಹೋದರನೆಂದು ಭಾವಿಸು.

0: ಅಣ್ಣ ನಿಲ್ಲು.
1: ಸಂಗಮನಾಥ,
0: ಏನದು ತಲೆಯ ಮೇಲೆ ಹೊತ್ತುಕೊಂಡಿರುವುದು?
1: ಇವು ಬಸವಣ್ಣನವರಿಗಾಗಿ ಸಿದ್ಧಪಡಿಸಿದ್ದ ಪಾದರಕ್ಷೆಗಳು ಮಧುವರಸರೇ.
0: ಏನು, ಇವು ಬಸವಣ್ಣನಿಗಾಗಿ ಸಿದ್ಧಪಡಿಸಿದ ಪಾದರಕ್ಷೆಗಳೇ?
1: ಹೌದು, ಇವುಗಳನ್ನು ನೋಡಿ, ಇವು ನನಗೆ ಸಲ್ಲತಕ್ಕವುಗಳಲ್ಲ, ಸಂಗಮನಾಥನಿಗೆ ಸಲ್ಲತಕ್ಕವುಗಳೆಂದು ಅವನಿಗೆ ಅರ್ಪಿಸಿ ಎಂದು ಕಳಿಸಿದ್ದಾರೆ.
0: ಎಲ್ಲಿ ನೋಡುವ, ಎಷ್ಟು ಅಂದವಾಗಿವೆಯಲ್ಲ ಹರಳ. ಆ ಬಸವನ ಮಾತು ಕೇಳಿ ನೀನು ಚರ್ಮದ ಜೋಡುಗಳನ್ನು ಸಂಗಮನಾಥನಿಗೆ ಅರ್ಪಿಸಲು ಹೊರಟಿರುವೆಯ?
1: ಮಧುವರ ಸರಿ, ಇವು ನನ್ನ ಭಕ್ತಿಯ ಕಾಣಿಕೆ.
0: ಹರಳ, ಈ ಜೋಡುಗಳು ನನಗೆ ಬೇಕಾಗಿವೆ, ಇವುಗಳನ್ನು ಮೆಟ್ಟುವ ಇಚ್ಛೆ ನನಗಾಗಿದೆ. ಹೇಳು, ಇವುಗಳ ಬೆಲೆ ಏನು?
1: ಇವುಗಳ ಬೆಲೆ ಮಧುವರ್ಸರೇ, ಇವುಗಳಿಗೆ ಬೆಲೆಯೇ ಇಲ್ಲ. ವಜ್ರ ವೈಢೂರ್ಯದಂತೆ ಅಮೂಲ್ಯ.

0: ಅಮೂಲ್ಯವಾಗಿದೆ. ಬಸವಣ್ಣನವರೇ ಇವುಗಳನ್ನು ಮೆಡಲಿಲ್ಲ.
1: ಅಲ್ಲ, ಆ ಬಸವನ ಹೆಸರನ್ನು ನನ್ನ ಮುಂದೆ ಎತ್ತಬೇಡ. ಬೇಕಾದಷ್ಟು ಬೆಲೆಯನ್ನು ಕೊಟ್ಟು ಕೊಂಡುಕೊಳ್ಳುತ್ತೇನೆ. ಹೇಳು.
0: ಇವುಗಳಿಗೆ ಬೆಲೆ ಇಲ್ಲವೆಂದು ಹೇಳಿದನಲ್ಲ, ಇವು ಸಂಗಮನಾಥನಿಗೆ ಸೇರಬೇಕಾದವು. ಹಠ ಹಿಡಿದು ಕೆಡಬೇಡಿ.
1: ಎಲ್ಲಿಯ ಸಂಗಮನಾಥ, ಎಲ್ಲಿಯ ಬಸವಣ್ಣ?
0: ಶಿವಶಿವ
1: ಕೊಡು.
0: ಶಿವಶಿವ, ಶರಣರ ನಿಂದಿಯನ್ನು ಮಾಡಬೇಡಿ. ಶರಣರನ್ನು ನಿಂದಿಸಿ ಕೇಡಿಗೊಳಗಾಗಬೇಡಿ.
1: ನಿನ್ನ ಪುರಾಣ ಕೇಳಲಿಕ್ಕೆ ನಾನು ಬಂದಿಲ್ಲ, ಕೇಳಲು ಸಿದ್ಧನೂ ಇಲ್ಲ. ಕೊಡು ಜೋಡುಗಳನ್ನು.
0: ಬೇಡಿ ಬೇಡಿ ಮಧುವರಸರೇ, ಬೇಡಿ.
1: ಹರಳ
0: ಸಂಗಮನಾಥ, ತಂದೆ ಬಸವಣ್ಣ,
1: ಏನಾಗುತ್ತದೆ ನೋಡೇ ಬಿಡು.
0: ಬೇಡಿ ಬೇಡಿ ಮಧುವರಸರಿ, ಬೇಡಿ, ತುಡುಕಬೇಡಿ. ನಿಮಗೆ ಇದರಿಂದ ಒಳ್ಳೇದಾಗಲಿಕ್ಕಿಲ್ಲ. ಬೇಡಿ ಮಧುವರಸರಿ, ಬೇಡಿ.
1: ಏನಾಗುತ್ತದೆ ಮೆಟ್ಟಿ ನೋಡೇ ತೀರುತ್ತೇನೆ.
0: ಬೇಡಿ ಮಧುವರಸರಿ.
2: ಅಯ್ಯೋ ಅಯ್ಯೋ ಅಮ್ಮ ಅಮ್ಮ, ಉರಿ ಉರಿ ಉರಿ, ಸಂಕಟ ಸಂಕಟ, ಹರಳ ಉರಿ ಉರಿ.
0: ಸಂಗಮನಾಥ,
3: ಮಂಚಣ್ಣ ಮಂತ್ರಿಗಳೇ, ವಿಶೇಷವಾದ ವರ್ತಮಾನವೇನಾದರೂ ಇರುವುದೇ?
4: ಮಹಾಪ್ರಭು, ಕಲ್ಯಾಣ ರಾಜ್ಯದ ದುಸ್ಥಿತಿಯನ್ನು ಏನೆಂದು ಹೇಳಲಿ? ಕಲ್ಯಾಣ ಪಟ್ಟಣವು ಹೊಲೆಮಾದಿಗರ ಪಟ್ಟಣವಾಗತೊಡಗಿದೆ.
3: ಅದಕ್ಕೆ ಕಾರಣ?
4: ದಂಡಾಧೀಶರಾದ ಬಸವಣ್ಣನವರೇ ಇದಕ್ಕೆ ಕಾರಣ. ಸಿಕ್ಕ ಸಿಕ್ಕ ಕುಲದವರಿಗೆ ಲಿಂಗ ಧಾರಣೆ ಮಾಡಿಸಿ ವೀರಶೈವ ಧರ್ಮದ ದೀಕ್ಷೆಯನ್ನು ಕೊಡಿಸುತ್ತಿರುವರು. ಇದರಿಂದ ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ತಾರತಮ್ಯ ಒಳಿದು ನಾಗರಿಕರ ಜೀವನ ಅಧೋಗತಿಗಿಳಿಯುತ್ತಿದೆ.
5: ಮಹಾಪ್ರಭು, ಇತ್ತಿತ್ತಲಾಗಿ ಬಸವರಾಜರು ರಾಜ್ಯ ಕಾರಭಾರದಲ್ಲಿ ಅಲಕ್ಷ್ಯ ಮಾಡುತ್ತಿದ್ದಾರೆ. ಇದರಿಂದ ಆಡಳಿತ ಶಿಥಿಲಗೊಳ್ಳುತ್ತಿದೆ.
6: ಮಹಾಪ್ರಭು, ಅವನೇ ಅವನು ಜಾತವೇದ ಮುನಿಯಂತೆ ಕಪ್ಪಡಿ ಕ್ಷೇತ್ರದಿಂದ ಇಲ್ಲಿಗೆ ಬಂದು ಬೀಡು ಬಿಟ್ಟು ಜನತೆಗೆ ದುರ್ಬೋಧನೆ ಮಾಡುತ್ತಿದ್ದಾನೆ.
3: ಜಾತವೇದ ಮುನಿ?
5: ಹೌದು ಪ್ರಭು, ಅವನು ನಮ್ಮ ಬಸವರಾಜರ ಗುರುವಂತೆ.
4: ಇದು ಅಲ್ಲದೆ ಮೊನ್ನೆ ನಡೆದ ಘಟನೆಯನ್ನು ಪಂಡಿತರು ಶೆಟ್ಟರು ಪ್ರತ್ಯಕ್ಷವಾಗಿ ನೋಡಿದ್ದಾರೆ. ಬಸವರಾಜರೇ ಮುಂದಾಗಿ ಹೊಲೆಮಾದಿಗರನ್ನು ದೇವ ಮಂದಿರ ಪ್ರವೇಶ ಮಾಡಿಸಿದರಂತೆ. ಇದರಿಂದ ರಾಜ್ಯದಲ್ಲಿ ಕ್ರಾಂತಿ ಎದ್ದಿದೆ. ಪ್ರಯುಕ್ತ ಮಹಾಪ್ರಭುಗಳು ಯೋಗ್ಯ ಕ್ರಮ ಕೈಗೊಳ್ಳಬೇಕೆಂದು ನಮ್ರತೆಯ ವಿನಂತಿ.
3: ಮಹಾಮಂತ್ರಿ ಬಸವಣ್ಣನವರೇ.
7: ಪ್ರಭು,
3: ಇವರು ಹೇಳುತ್ತಿರುವುದು ನಿಜವೇ? ಅಸತ್ಯ ಕೆಡೆಗೊಡಬೇಡಿ.
0: ಪ್ರಭು, ನಾನು ಸುಳ್ಳಾಡುವೆನೆ? ದಿಡವನೇ ನುಡಿಯುವುದು, ನುಡಿದಂತೆ ನಡೆಯುವುದು, ಪುಸಿಯೇ ನುಡಿಯುವವರನ್ನು ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ.
5: ಬಸವರಾಜರೇ, ನೀವು ಮಹಾಧೈರ್ಯಶಾಲಿಗಳು. ಆ ಹೊಲೆಮಾದಿಗರನ್ನು ಕಟ್ಟಿಕೊಂಡು ಮಂದಿರ ಪ್ರವೇಶ ಮಾಡಿಸಿದ್ದಲ್ಲದೆ ಶಿವಪ್ರಸಾದವೆಂದು ಅವರೊಡನೆ ಭೋಜನವನ್ನೂ ಮಾಡಿರುವಿರಿ. ಇದು ಧರ್ಮಸಮ್ಮತವೇ?
0: ಯಾರು ಹೊಲೆಮಾದಿಗರು?
4: ಆ ಮಚ್ಚಿಗಾರ ಹರಳ್ಯ, ಡಂಬರ ಕಕ್ಯ,
8: ಡಾಂಬರ ನರ್ಸ್ಯ, ಕಿಳ್ಳಿ ಕ್ಯಾತ್ರ ತಿಮ್ಯ, ಕಿನ್ನರ ಬಮ್ಯ, ಇವರೆಲ್ಲ ಹೊಲೆಮಾದಿಗರಲ್ಲನ್ರಿ?
0: ಛೇ ಛೇ ಛೇ, ಅವರು ಹೊಲೆಮಾದಿಗರಲ್ಲ, ಶಿವ ಶರಣರು. ನಿಜವಾದ ಹೊಲೆಮಾದಿಗರು ಯಾರು ಬಲ್ಲಿರ?
5: ಯಾರು ಹೇಳ್ರಪ್ಪ?
0: ಕೊಲ್ಲುವವನೇ ಮಾದಿಗ, ಹೊಲಸು ತಿನ್ನುವವನೇ ಹೊಲೆಯ. ಕುಲವೇನು ಆ ಬಂದಿರ ಕುಲವೇನು? ಸಕಲ ಜೀವಾತ್ಮರಿಗೂ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೆಲ್ಲ ಕುಲಜರು. ಇಂಥ ಸದ್ಗುಣ ಸದಾಚಾರ ಸಂಪನ್ನರಿಗೆ ಹೊಲೆಮಾದಿಗರೆಂದು ಹೇಳುವುದು ಒಳಿತಲ್ಲ. ನಾನು ಆ ಮಹನೀಯರನ್ನು ಹೀಗೆ ತಿಳಿಯುತ್ತೇನೆ. ಅಪ್ಪನು ನಮ್ಮ ಮಾದರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಚಿಕ್ಕಯ್ಯ ನಮ್ಮಯ್ಯ ಕಾಣಿರಯ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ. ಎನ್ನ ನೇನಂತ ಕರೆಯಿರಯ್ಯ ನಮ್ಮ ಕೂಡಲ ಸಂಗಮ ದೇವ.
4: ದಂಡಾಧೀಶರೇ, ಡೋಹರರು ಮೋಚಿಯವರು ಮೊದಲಾದ ಕೀಳು ಜಾತಿಯವರು ನಿಮಗೆ ನಮಿಸಿದರೆ ನೀವು ಪ್ರತಿಯಾಗಿ ಅವರಿಗೆ ನಮಿಸುವುದು ಯೋಗ್ಯವೇ?
0: ಅವರು ಜನಿಸಿದ ಜಾತಿ ಕೀಳಾದರು. ಅವರು ತಮ್ಮ ಆಚಾರ ವಿಚಾರಗಳನ್ನು ಶುದ್ಧೀಕರಿಸಿಕೊಂಡು ಉಚ್ಚ ಕುಲದವರನ್ನು ಮೀರಿದ್ದಾರೆ. ಅಲ್ಲದೆ ಅವರೇ ವೀರಶೈವ ಮತೋದ್ಧಾರಕರು.
5: ಆಚಾರ ವಿಚಾರವನ್ನು ಶುದ್ಧೀಕರಿಸಿಕೊಂಡ ಮಾತ್ರಕ್ಕೆ ಮೂಲ ಜಾತಿ ಏನಾದರೂ ಬದಲಾಗ್ತದೇನ್ರಿ?
0: ಏಕಾಗಬಾರದು. ನಿಮ್ಮ ಹೇಳಿಕೆಯಂತೆ ನಡೆ ನುಡಿಗಳನ್ನು ಶುದ್ಧೀಕರಿಸಿಕೊಂಡರು ಮೂಲ ಜಾತಿ ಬದಲಾಗುವುದಿಲ್ಲವಾದರೆ ನಿಮ್ಮ ಪೂರ್ವಜ ಋಷಿ ಮುನಿಗಳೆಲ್ಲರೂ ಸತ್ ಕುಲದಲ್ಲಿ ಹುಟ್ಟಿದವರೇ, ಹೇಳಿ ನೋಡುವ.
5: ಛೇ, ನಾನು ಹೇಳಿದ್ರೆ ನಿಜವೆನಿಸುವುದಿಲ್ಲ, ನೀವೇ ಹೇಳಿ.
3: ಪಂಡಿತರೇ, ನಿಮಗೆ ಗೊತ್ತಿದ್ದರೆ ನೀವೇ ಹೇಳಿಬಿಡಿ.
5: ಮಹಾಪ್ರಭು, ವಿಷಯ ಪ್ರಸ್ತಾಪನೆ ಆದುದು ಅವರಿಂದಲೇ, ಅವರೇ ಹೇಳಲಿ. ಅವರಿಗೆ ಆಗುವುದಿಲ್ಲವೆಂದರೆ ನಾನು ಹೇಳುತ್ತೇನೆ.
3: ಅವರಿಗೆ ಆಗುವುದಿಲ್ಲವೆಂದು ತಿಳಿದು ನೀವೇ ಹೇಳಿಬಿಡಿ.
5: ಪ್ರಭು, ಆ ವಿಚಾರ ಗಹನವಾದದ್ದು, ಹಾಗೆಲ್ಲ ಹೇಳಲು ಬರುವಂತಿಲ್ಲ.
3: ಹೌದೇ ಬಸವಣ್ಣನವರೇ, ನೀವೇ ಹೇಳಿ.
0: ಪ್ರಭುಚಿತ್ತ ಕೇಳಿ, ವ್ಯಾಸನು ಬೆಸ್ತರ ಮಗನು, ಕೌಂಡಿಲ್ಯನು ಕ್ಷೌರಿಕನು, ದೂರ್ವಾಸನು ಮೋಚಿಯ ಮಗನು, ವಾಲ್ಮೀಕಿಯು ಬೇಡರವನು, ವಸಿಷ್ಠರು ವೇಶ್ಯ ಮಗನು. ಅಂದ ಮೇಲೆ ಇನ್ನುಳಿದವರ ಕುಲ ಜಾತಿಯನ್ನು ಎತ್ತುವುದರಲ್ಲಿ ಅರ್ಥವೇನಿದೆ? ಮಹಾಪಾಪ.
5: ಅದಕ್ಕೆ ನಾನು ಹೇಳಲಿಲ್ಲ.
6: ಅವರೆಲ್ಲ ಋಷಿಮುನಿಗಳು, ಮಹಾಮಹಿಮರು, ತಪಸ್ಸಿನ ಬಲದಿಂದ ಬ್ರಹ್ಮ ಪದವಿಯನ್ನು ಪಡೆದವರು. ಅದರಂತೆ ಈ ನಿಮ್ಮ ಜಾತಿ ವೇದ ಮುನಿ ಏನಾದರೂ ಬ್ರಹ್ಮ ಪದವಿ ಪಡೆದಿದ್ದಾರೇನ್ರಿ?
0: ಅವರು ಬ್ರಹ್ಮ ಪದವಿಯನ್ನಷ್ಟೇ ಅಲ್ಲ, ಅದಕ್ಕೂ ಮೀರಿದ ಪದವಿಯನ್ನು ಪಡೆದಿರುವರು. ಭಗವಾನ್ ಜಾತವೇದ ಮುನಿಗಳು ಮಹಾತ್ಮ ಬುದ್ಧನಂತೆ ಈಗಿನ ಚಾತುರ್ವರ್ಣ ಪದ್ಧತಿಯನ್ನು ಅಳಿಸಿ ಗುಣವಿಶಿಷ್ಟವಾದ ಸನಾತನ ಮತವನ್ನು ಬೋಧಿಸುವುದಕ್ಕಾಗಿ ಅವತರಿಸಿದ ಮಹಾಪುರುಷರು. ಹಿಂಸೆಯಿಂದ ಕೂಡಿದ ಯಜ್ಞ ಯಾಗಾದಿಗಳನ್ನು ನಿಷೇಧಿಸಿ ಶಾಂತಿ ಸಮತೆಗಳನ್ನು ಸ್ಥಾಪಿಸಲು ಬಂದಿರುವ ಮಹಾಮಾನವರು.
5: ಭಗವಾನ್ ಬುದ್ಧ ದೇವನೆತ್ತ ಈ ಜಾತವೇದ ಮುನಿಯತ್ತ, ಬುದ್ಧ ದೇವನ ಉದಾತ್ತ ವಿಚಾರಗಳೆತ್ತ ಈ ಜಾತವೇದ ಮುನಿಯ ಕೀಳು ವಿಚಾರವೆತ್ತ. ಅಜಗಜಾಂತರ, ಅಜಗಜಾಂತರ.
0: ಬುದ್ಧ ದೇವನು ಮೊದಲು ತನ್ನ ಧರ್ಮಕ್ಕೆ ಸೇರಿಸಿಕೊಳ್ಳಬೇಕಾದ್ರೆ ಧರ್ಮಕ್ಕೆ, ಸಂಘಕ್ಕೆ, ಜ್ಞಾನಿಗಳಿಗೆ ಶರಣಾಗತನಾಗಿ ನಂತರ ಕಳ್ಳತನ, ಹಿಂಸೆ, ಅಸತ್ಯ, ಅನಾಚಾರ, ಮಾದಕ ಪದಾರ್ಥ ಸೇವನೆ, ಈ ಐದು ಅನಾಚಾರಗಳನ್ನು ತ್ಯಜಿಸಬೇಕಾದ ಪಂಚ ಆಚಾರಗಳನ್ನು ಹೇಗೆ ಕಾರ್ಯರೂಪಕ್ಕಿಳಿಸಿದರೋ ಹಾಗೆ ಜಾತವೇದ ಮುನಿಗಳು ಗುರುಲಿಂಗ ಜಂಗಮರಿಗೆ ಅಧೀನರಾಗಿ ಗುರುವಿಗೆ ತನು, ಲಿಂಗಕ್ಕೆ ಮನ, ಜಂಗಮರಿಗೆ ಧನವನ್ನಿತ್ತು ಸತ್ಕರಿಸಬೇಕೆಂದು ಕಟ್ಟಳೆ ಮಾಡಿದ್ದಾರೆ.
3: ಬಸವಣ್ಣನವರೇ, ನೀವು ಪ್ರತಿನಿತ್ಯ 196,000 ಜಂಗಮರಿಗೆ ನಿತ್ಯ ದಾಸೋಹ ನಡೆಸುತ್ತಿರುವಿರಂತೆ. ನಿಜವೇ?
0: ನಿಜ ಪ್ರಭು. ಅದನ್ನು ಕಲ್ಯಾಣ ನಗರವೇ ಬಲ್ಲದು. ಅವರು ನಿರುದ್ಯೋಗಿಗಳಾಗಿ ಜೀವಿಸುವುದಿಲ್ಲ. ಪ್ರತಿಯೊಬ್ಬರೂ ಒಂದೊಂದು ಕಾಯಕ ಮಾಡಿ ಬಂದ ಪ್ರತಿಫಲದಿಂದ ದಾಸೋಹ ನಡೆಸುತ್ತಿದ್ದಾರೆ.
3: ಆ ನಿಮ್ಮ ಜಂಗಮ ಸ್ತೋಮ ಸೈನ್ಯವಾಗಿ ಮಾರ್ಪಡುತ್ತಿದೆಯಂತೆ. ನಿಜವೇ?
0: ಅದೂ ನಿಜ ಪ್ರಭು. ಅವರೆಲ್ಲರೂ ಸಂಗಮನಾಥನ ಸೈನಿಕರು.
3: ಆಹಾ, ಆ ಅರ್ಥದಲ್ಲೆಲ್ಲ ನಾನು ನಿಮ್ಮನ್ನು ಕೇಳಿದ್ದು. ನಿಮ್ಮ ಜಂಗಮ ಸ್ತೋಮ ಸೈನ್ಯವಾಗಿ ಮಾರ್ಪಟ್ಟು ಕಲ್ಯಾಣ ರಾಜ್ಯದ ರಾಜಮುಕುಟವನ್ನು ನಿಮ್ಮ ತಲೆಗೆ ಮೇಲಿರಿಸಲು ಪ್ರಯತ್ನಿಸುತ್ತಿದ್ದಾರೆಂಬ ವದಂತಿಗಿದೆ. ಇದಕ್ಕೇನು ಹೇಳುವಿರಿ?
0: ಏನು ಹೇಳುತ್ತಿರುವಿರಿ ಪ್ರಭು? ಕಲ್ಯಾಣದ ರಾಜಮುಕುಟ ನನಗೆ ದೊರಕಿಸಿಕೊಡುವರೆ?
5: ಹೌದು ಹೌದು, ಕಲ್ಯಾಣದ ರಾಜಮುಕುಟ ನಿಮಗೆ.
6: ನಿಜ ನಿಜ, ಆ ಲಕ್ಷಣಗಳು ನಿಮ್ಮಲ್ಲಿ ಮೊದಲಿನಿಂದಲೂ ಇವೆ.
0: ಕಲ್ಯಾಣದ ರಾಜಮುಕುಟ ನನಗೆ, ಆ ಲಕ್ಷಣಗಳು ಮೊದಲಿನಿಂದಲೂ ಇವೆ. ಜಂಗಮ ಸ್ತೋಮ ಸೈನ್ಯವಾಗಿ. ಮಹಾಪ್ರಭು, ಈ ಮಾತನ್ನು ತಾವೂ ನಂಬುವಿರಾ?
3: ಇಲ್ಲ ಇಲ್ಲ, ನಾನೆಂದಿಗೂ ಹಾಗೆ ಭಾವಿಸಿಲ್ಲ
0: ಪ್ರಭು. ಪಿಸುಣರ ಬಾಯಿ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. ಶಿವಕಾರುಣ್ಯದ ಶಿವಮುಕುಟದ ಬದಲು ಅರಸೊತ್ತಿಗೆಯ ಮುಳ್ಳು ಕಿರೀಟವನ್ನು ಅಪೇಕ್ಷಿಸುವಂಥ ಅಜ್ಞಾನಿಯೂ ನಾನಲ್ಲ ಪ್ರಭು. ಮಂತ್ರಿ ಪದವಿ ಸ್ವೀಕರಿಸುವಾಗ ಹರನಾಣಿ ಇಟ್ಟು ಪ್ರತಿಜ್ಞೆ ಮಾಡಿದ್ದೇನೆ, ಈ ಬಸವನ ಸರ್ವಸ್ವವು ರಾಜರ ಹಿತಕ್ಕಾಗಿ, ರಾಜ್ಯದ ಜನತೆಯ ಸೇವೆಗೆ ಮೀಸಲು.
3: ಅದನ್ನು ನಾನು ಬಲ್ಲೆ ಬಸವೇಶ.
0: ಪ್ರಭು, ಒಂದು ಮಾತನ್ನು ಹೇಳಬಯಸುತ್ತೇನೆ. ಯಾವ ದಿನ ನನ್ನ ವಿಷಯವಾಗಿ ತಮಗೆ ಸಂದೇಹ ಬರುವುದೋ ಆ ಕ್ಷಣವೇ ಈ ಅಮಾತ್ಯಾಧಿಕಾರವನ್ನು ತ್ಯಜಿಸಿ ಕಲ್ಯಾಣ ರಾಜ್ಯವನ್ನು ಬಿಟ್ಟು ಬಹುದೂರ ಹೊರಟು ಹೋಗುತ್ತೇನೆ.
3: ಬೇಡ ಬಸವೇಶ, ಬೇಡ. ನನಗೆ ಅನುಮಾನವೂಗಿಲ್ಲ, ಅಧೈರ್ಯವೂಗಿಲ್ಲ. ಈ ಮಂತ್ರಿ ಮಂಡಲದವರು ನಿಮ್ಮ ಬಗ್ಗೆ ಶಂಕಿಸಿ ಅಸಂತೋಷ ವ್ಯಕ್ತಪಡಿಸಿದ್ದಾರಷ್ಟೇ. ಇವರ ಸಮಾಧಾನಕ್ಕೆ ಇಷ್ಟೊಂದು ವಿವರಣೆ ಕೇಳಬೇಕಾಯಿತು.
0: ಪ್ರಭು, ಮಂತ್ರಿ ಮಂಡಲವಷ್ಟೇ ಏಕೆ, ಇಡೀ ಕಲ್ಯಾಣ ಪಟ್ಟಣವೇ ಮುನಿದೇಳಲಿ. ನಾನು ನನ್ನ ಕರ್ತವ್ಯ ಬಿಟ್ಟು ಕದಲಲಾರೆ.
3: ಬಸವಣ್ಣ, ಬಸವರಾಜ, ನೀವು ಮಾಡಿದ್ದು ನಮಗೆ ಮಾನ್ಯವಿದೆ. ಧೈರ್ಯದಿಂದ ಮುನ್ನಡೆಗಿರಿ. ಪ್ರಜೆಗಳ ಅಭ್ಯುದಯವೇ ನಮ್ಮ ಸಂಪತ್ತು.
0: ಶರಣು, ಬರುವೆ.
7: ಪ್ರಭೋ, ನೋಡಿ ನೋಡಿ, ಬಸವಣ್ಣನವರು ಸಿಂಹಾಸನಕ್ಕೆ ನಮಸ್ಕರಿಸದೆ ತಮ್ಮ ಬೆರಳಿನಲ್ಲಿರುವ ನಂದಿ ಉಂಗರಕ್ಕೆ ನಮಸ್ಕರಿಸುತ್ತಾರೆ. ಇದು ಸಿಂಹಾಸನಕ್ಕೆ ಅವಮಾನ ಮಾಡಿದಂತಾಗುತ್ತದೆ. ಬಸವಣ್ಣನವರು ತಮ್ಮ ಕೈಯೊಳಗಿನ ನಂದಿ ಉಂಗರವನ್ನು ತೆಗೆದಿಟ್ಟು ಸಿಂಹಾಸನಕ್ಕೆ ತಲೆ ಬಾಗಲೇಬೇಕು.
0: ಪ್ರಭು, ನಾನು ಸಿಂಹಾಸನದ ಅಪಮಾನಕ್ಕಾಗಿ ಹಾಗೆ ಮಾಡುವುದಿಲ್ಲ. ಸಿಂಹಾಸನವು ಸುಟ್ಟು ಹೋಗಬಾರದೆಂದು ಹಾಗೆ ಮಾಡುತ್ತಿರುವೆನು.
7: ಏನು ಬಸವಣ್ಣನವರೇ, ನಂದಿ ಉಂಗರವನ್ನು ತೆಗೆದಿಟ್ಟು ನಮಸ್ಕರಿಸಿದರೆ ಸಿಂಹಾಸನವು ಸುಡುವುದೇ?
6: ಸುಡಾಕದೇನು ಬಣಿವೇನ್ರಿ,
5: ಸುಟ್ಲಿಕ್ಕದೇನು ಹಪ್ಪಳವೇನ್ರಿ?
3: ಬಸವಣ್ಣನವರೇ, ನೀವೀಗ ಉಂಗುರವನ್ನು ತೆಗೆದಿಟ್ಟು ಸಿಂಹಾಸನಕ್ಕೆ ಮಣಿಗಲೇಬೇಕು.
0: ಪ್ರಭು, ತಾವು ಸ್ವಲ್ಪ ಹೊತ್ತು ಸಿಂಹಾಸನದಿಂದ ಕೆಳಗಿಳಿಯಬೇಕು.
6: ಬೇಡಿ ಬೇಡಿ ಮಹಾಪ್ರಭು, ಏನಾಗುವುದೋ ನೋಡೋಣ.
3: ಶೆಟ್ಟರೆ, ಭಟ್ಟರೆ, ನಿಮ್ಮ ಅವಿವೇಕತನವನ್ನು ಸಾಕು ಮಾಡಿ. ಬಸವಣ್ಣ, ವಿಳಂಬಬೇಕೆ?
0: ಪ್ರಭು, ನನ್ನ ವಿನಂತಿಯನ್ನು ಮಾನ್ಯ ಮಾಡಿ ಕೆಳಗಿಳಿದು ಬನ್ನಿ.
3: ಆಗಲಿ, ನಿಮ್ಮಗಿಚ್ಛೆಗೆಂತಾಗಲಿ.
0: ಸಂಗಮನಾಥ, ಸಂಗಮನಾಥ.
3: ಬಸವಣ್ಣ, ಬಸವರಾಜ, ಬಸವೇಶ, ಮೊದಲು ಮೊದಲು ಆ ನಂದಿ ಉಂಗುರವನ್ನು ತೆಗೆದುಕೊಳ್ಳಿ, ಈ ಉರಿಯನ್ನು ಶಾಂತ ಮಾಡಿ.
0: ಈಗಲಾದರೂ ತಮಗೆ ಅರ್ಥವಾಯಿತಲ್ಲ, ಎಲ್ಲವೂ ಸಂಗಮನಾಥನ ಇಚ್ಛೆ.
9: ಬಸವೇಶ, ಬಸವಣ್ಣ, ಬಸವರಾಜ, ನೀನು ಮಾನವನಲ್ಲ, ಆ ನಂದೀಶ್ವರನ ಅವತಾರವೇ ನಿಜ.
10: ಶರಣು, ಶರಣು ಹರಳೆಯನವರೇ ಶರಣು, ಈ ಪಾಪಿ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕು. ಮಾನವ ಜಾತಿ ಒಂದೇ ಎಂಬ ಅಣ್ಣ ಬಸವಣ್ಣನವರ ತತ್ವಕ್ಕೆ ತಲೆಬಾಗಿ ಜಾತಿ ಮತ ಪಂಥದ ಬಂಧನವನ್ನು ಹರಿದೊಗಿದು ಹರಳೆಯನವರೇ, ಇಂದು ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ನನ್ನ ಸರ್ವ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕು.
9: ಮಧುವರ್ ಸರಿ, ಸಿರಿ ಬಂದಿದೆ ಎಂಬ ಸೊಕ್ಕಿನಲ್ಲಿ ಅಂಧರಾಗಿ ಮೆರೆದರೆ ಕೇಡು ತಪ್ಪಿದ್ದಲ್ಲ. ಏನಾಗಿದೆ ನಿಮಗೆ? ನನ್ನಿಂದ ನಿಮಗೇನಾಗಬೇಕಾಗಿದೆ?
10: ಹರಳೆಯನವರೇ, ಸಂಗಮನಾಥನಿಗೆ ಸಲ್ಲಬೇಕಾಗಿದ್ದ ಈ ಪವಿತ್ರವಾದ ಪಾದುಕೆಗಳನ್ನು ನಾನು ಮೆಟ್ಟಿ ಉರಿ ಉರಿದು ಸಾಯುತ್ತಿದ್ದ ನಾನು, ತಾವು ಸ್ನಾನ ಮಾಡಿ ಹರಿಯುವ ನೀರಿನಿಂದ ಸ್ನಾನ ಮಾಡಿ ನನ್ನ ಮೈ ಉರಿಯನ್ನು ಕಳೆದುಕೊಂಡೆ. ಶರಣ ಪುಂಗವ, ಗಂಗೆ, ತುಂಗೆ, ಗೋದಾವರಿ, ಸಿಂಧು, ಕಾವೇರಿ ನದಿಗಳ ತೀರ್ಥವು ಶರಣರು ಮಿಂದ ನೀರಿನ ಒಂದು ಬಿಂದುವಿಗೂ ಸರಿಯಾಗಲಾರದು. ನನ್ನದೊಂದು ವಿನಂತಿಯನ್ನು ತಾವು ಮಾನ್ಯ ಮಾಡಬೇಕು.
9: ಅದೇನು ಹೇಳಿ ಮಧುವರ ಸರಿ.
10: ಮಹಾತ್ಮರೇ, ನಾನು ಮಾಡಿದ ತಪ್ಪಿಗಾಗಿ ನನ್ನ ಮಗಳನ್ನು ನಿಮ್ಮ ಮಗನಿಗಿತ್ತು ಮದುವೆ ಮಾಡಬೇಕೆಂದಿರುವೆ.
9: ಏನು ಮಧುವರ ಸರಿ, ತಾವು ನಿದ್ರೆಯಲ್ಲಿದ್ದಂತೆ ಕಾಣುತ್ತದೆ. ಹೊಲೆಯ ಹಾರವರಲ್ಲಿ ದೇಹ ಸಂಬಂಧವೇ?
10: ಹರಳಯ್ಯನವರೇ, ನನಗೆ ಕುಲ ಬೇಕಾಗಿಲ್ಲ, ಧರ್ಮ ಬೇಕು.
9: ಮಧುವರ ಸರಿ, ಕರ್ಮ ಜಂಜಡವಾದ ಈ ಜಗತ್ತಿನಲ್ಲಿ ನೀವು ಕುಲಗೆಟ್ಟವರೆಂದು ಜನರು ನಿಮ್ಮ ನಿಂದೆ ಮಾಡುವರು, ಹೊಲೆಯನೆಂದು ಹೀಯಾಳಿಸುವರು.
10: ಏನಾದರಾಗಲಿ, ನನ್ನ ಮಗಳನ್ನು ನಿಮ್ಮ ಕೈಯಲ್ಲಿಡುತ್ತೇನೆ, ಅಭಯವಿತ್ತು ನನ್ನನ್ನು ಕಾಪಾಡಬೇಕು. ಇದಕ್ಕೆ ತಪ್ಪಿದರೆ ನಿಮಗೆ ಸಂಗಮನಾಥನ ಹಾನಿಯಾಗಿ.
9: ಮಧುವರ ಸರಿ, ಮಧುವರ ಸರಿ, ಇದನ್ನೇನು ಮಾಡಿದಿರಿ? ಆಗಲಿ, ಎಲ್ಲವೂ ಶಿವನಿಚ್ಛೆ. ಬನ್ನಿ, ಮೊದಲು ಅನುಭವ ಮಂಟಪಕ್ಕೆ ಹೋಗಿ ಭಕ್ತಿ ಭಾಂಡಾರಿ ಬಸವಣ್ಣನವರ ಹಾಗೂ ಶರಣ ಶರಣಿಯರ ಒಪ್ಪಿಗೆ ಪಡೆದು ಮುಂದಿನ ಕಾರ್ಯವನ್ನು ನೆರವೇರಿಸುವ.
10: ಧನ್ಯ, ಧನ್ಯ.
3: ಸಾವಧಾನ, ಸಾವಧಾನ. ದಂಡಾಧೀಶ ಬಸವಣ್ಣನವರೇ, ಅಪರಾಧಿಗಳ ವಿಚಾರಣೆ ನಡೆಯಲಿ.
0: ಶಿವನಿಚ್ಛೆ. ಹರಳಯ್ಯ ಮಧುವರಸರೇ, ನ್ಯಾಯಸ್ಥಾನದ ಗೌರವಕ್ಕೆ ಚ್ಯುತಿ ಬಾರದಂತೆ ಆತ್ಮಸಾಕ್ಷಿಯಾಗಿ ಸತ್ಯವನ್ನೇ ನುಡಿಯಬೇಕೆಂದು ನ್ಯಾಯಸ್ಥಾನವು ನಿಮಗೆ ನೇಮಿಸುತ್ತದೆ.
10: ಆ ನೇಮಕ್ಕೆ ಈ ಜೀವವು ಬದ್ಧವಾಗಿದೆ.
9: ಅಸತ್ಯವನ್ನೇ ಅರಿಯದ ನಾಲಿಗೆಯು ಸತ್ಯವನ್ನೇ ನುಡಿಯುವುದು.
0: ಸಂತೋಷ. ಶರಣರೇ, ಇಂದು ನಿಮ್ಮನ್ನು ಅಪರಾಧಿಗಳೆಂದು ನ್ಯಾಯಸ್ಥಾನದಲ್ಲಿ ನಿಲ್ಲಿಸಲಾಗಿದೆ, ಇದಕ್ಕೆ ನಿಮ್ಮ ಉತ್ತರವೇನು?
10: ಸತ್ಯಾಸತ್ಯತೆಗಳನ್ನು ತಿಳಿಯದೆ ಈ ವಿಷಯದಲ್ಲಿ ನ್ಯಾಯಸ್ಥಾನವು ದುಡುಕಿತೆಂದು ನಮ್ರತೆಯಿಂದ ವಿನಂತಿ ಮಾಡಿಕೊಳ್ಳುತ್ತೇವೆ.
7: ಮಾಡಿದ ಅಪರಾಧವನ್ನು ಮುಚ್ಚಿಕೊಂಡು ಧರ್ಮದ ಕ್ರಾಂತಿಯನ್ನು ಎಬ್ಬಿಸಿ ಸಮಾಜದ ಕಟ್ಟು ಕಟ್ಟಳೆಗಳನ್ನು ಮೀರಿ ನ್ಯಾಯಸ್ಥಾನವನ್ನು ಆಕ್ಷೇಪಿಸುವ ಅಧಿಕಾರ ಅಪರಾಧಿಗಳಿಗಿರುವುದಿಲ್ಲ.
9: ನಾವು ಅಪರಾಧಿಗಳೇ ಅಲ್ಲ.
0: ನೀವು ನಿರಪರಾಧಿಗಳೆಂದು ಸಿದ್ಧ ಮಾಡಿಕೊಡುವಿರಾ?
9: ನಿಸ್ಸಂದೇಹವಾಗಿ.
10: ಮಹಾಪ್ರಭುಗಳು ನಮ್ಮ ಅಪರಾಧವೇನು ಎಂಬುದನ್ನು ನಿರೂಪಿಸುವ ಕೃಪೆಯಾಗಬೇಕು.
3: ಪಂಡಿತರೇ.
5: ಅಪ್ಪಣೆ ಮಹಾಪ್ರಭು. ಮಧುವರಸರೇ, ನೀವು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ನಿಮ್ಮ ಮಗಳನ್ನು ಅಂತ್ಯಜರಾದ ಹರಳಯ್ಯನವರ ಮಗನಿಗೆ ಕೊಟ್ಟು ವರ್ಣಾಂತರ ವಿವಾಹ ಮಾಡಿದ ಅಪರಾಧ ನಿಮ್ಮ ಮೇಲೆ ಮಂಡಿಸಲ್ಪಟ್ಟಿದೆ. ಇದಕ್ಕೆ ನೀವೇನು ಹೇಳುವಿರಿ?
10: ಇದು ಅಪರಾಧವೆಂದು ಮಂಡಿಸಿದವರಾರು?
7: ನಾನು ಮತ್ತು ಕಲ್ಯಾಣ ರಾಜ್ಯದ ಸಹಸ್ರಾರು ಪ್ರಜಾಜನರು. ಪ್ರಭು, ಕಲ್ಯಾಣದ ಪ್ರಜಾ ಸಮೂಹವೇ ಸನ್ನಿಧಿಯಲ್ಲಿ ಅರಿಕೆಯ ಪತ್ರವನ್ನು ಅರ್ಪಿಸಿದ್ದಾರೆ. ಇದು ಅಲ್ಲದೆ ಅರಮನೆಯ ಸಭಾಂಗಣದಲ್ಲಿ ತೀರ್ಪಿಗಾಗಿ ಕಾದು ನಿಂತಿದ್ದಾರೆ. ತಮ್ಮ ಅಪ್ಪಣೆಯಾದರೆ ಸನ್ನಿಧಿಗೆ ಅವರೆಲ್ಲರನ್ನೂ ಕರೆಯಿಸುವೆ.
3: ಬೇಡಿ ಮಧುವರಸರೇ, ಹರಳಯ್ಯನವರೇ, ನಿಮ್ಮ ಮೇಲೆ ಮಂಡಿಸಿದ ಈ ಆಪಾದನೆಗೆ ನಿಮ್ಮ ಉತ್ತರವೇನು?
9: ಹೊಲೆಯ ಹಾರವರಿಬ್ಬರು ಮತಾಂತರ ಹೊಂದಿ ಒಂದೇ ಮತದವರಾಗಿ ಮದುವೆಯಾದರೆ ಅದು ಸವರ್ಣೀಯ ವಿವಾಹವೇ ಹೊರತು ವರ್ಣಾಂತರ ಮದುವೆಯಲ್ಲ.
7: ಹೌದು, ಬ್ರಾಹ್ಮಣ ಕನ್ಯೆಯು ಅಂತ್ಯಜನನ್ನು ಪ್ರೀತಿಸುವುದು ಮಹಾ ಅಪರಾಧವಲ್ಲದೆ ಮತ್ತೇನು?
9: ಪ್ರೀತಿಸಿದ ಮಾತ್ರಕ್ಕೆ ಬ್ರಾಹ್ಮಣ ಕನ್ಯೆ ಅಂತ್ಯಜನನ್ನು ಲಗ್ನವಾಗಿಲ್ಲವಲ್ಲ.
5: ಮಗಳ ಇಚ್ಛಾಪೂರ್ತಿಗೆ ಮಧುವರಸರು ಮತಾಂತರ ಹೊಂದಿರುವರೆಂದು ನಾನು ಚೆನ್ನಾಗಿ ಬಲ್ಲೆ.
7: ಕುಲದ ಮೇಲ್ಮೆಯನ್ನು ಕಡೆಗಣಿಸಿ ಮಗಳ ಮನತೃಪ್ತಿಗಾಗಿ ಪ್ರಾಜ್ಞರಾದ ಮಧುವರಸರು ಮತಾಂತರ ಹೊಂದಿರುವರೆಂದು ನಾನು ಚೆನ್ನಾಗಿ ಬಲ್ಲೆ. ಇದು ಮಹಾ ಅಪರಾಧ.
9: ನಿಮ್ಮ ದೃಷ್ಟಿಯಲ್ಲಿ ಅಪರಾಧವಾಗಿರಬಹುದು ಪಂಡಿತರೇ. ಅಣ್ಣನವರು ಕೊಡುತ್ತಿರುವ ಶ್ರೇಷ್ಠ ಶಿವದೀಕ್ಷೆಯು ನೀವು ಕಲ್ಪಿಸಿದಂತೆ ಕಾಮುಕ ದೃಷ್ಟಿಯಿಂದ ಕೂಡಿಲ್ಲ.
5: ಇರಬಹುದು, ಆದರೂ ಇದು ವರ್ಣಾಂತರ ವಿವಾಹ. ಜಗತ್ತಿನ ಜನರ ಕಣ್ಣಿಗೆ ದೀಕ್ಷೆ ಎಂಬ ತೆರೆ ಎಳೆದಿದ್ದಾರಷ್ಟೇ.
7: ರಾಷ್ಟ್ರದ ಮಹಾಜನತೆಯ ಕೂಗನ್ನು ಕಡೆಗಣಿಸಿದಲ್ಲಿ ರಾಜ್ಯದಲ್ಲಿ ಕೋಲಾಹಲ ಏಳದಿರದು. ಇಂದಿನ ಘಟನೆಯನ್ನು ಆದರ್ಶವಾಗಿರಿಸಿಕೊಂಡು ಹಲೆ 18 ಜಾತಿಯು ಸಂಕರವಾಗಿ ಸಮಾಜದಲ್ಲಿ ಭೀಕರ ಸಮಸ್ಯೆಗಳು ಉದ್ಭವಿಸಬಹುದು. ರಾಷ್ಟ್ರದ ಸುವ್ಯವಸ್ಥೆಯನ್ನು ಕಾಪಾಡಬಲ್ಲ ಮಹಾದಂಡಾಧೀಶರೇ, ಇಂತಹ ಅನಾಚಾರಕ್ಕೆ ಆಶ್ರಯವಿದ್ದಿರುವುದು ನಾಡಿನ ದುರ್ದೈವವೇ ಸರಿ.
3: ಮಹಾಮಂತ್ರಿ ಬಸವಣ್ಣನವರೇ, ಇದಕ್ಕೆ ತಮ್ಮ ಅಭಿಪ್ರಾಯವೇನು?
0: ಕೇವಲ ವಿವಾಹ ಕಾರಣಕ್ಕಾಗಿ ಮತಾಂತರ ಹೊಂದಿರುವರೆಂದು ಹೇಳುವ ಮಂಚಣ್ಣನವರ ನುಡಿ ತತ್ವಕ್ಕೆ ವಿರೋಧ. ವರ್ಣಾಂತರ ವಿವಾಹವೆಂದು ಹೇಳುವ ಪಂಡಿತರ ಮಂಡನೆ ತತ್ವಕ್ಕೆ ಅಪಹಾಸ್ಯ.
3: ಅಂದರೆ ಇವರು ನಿರಪರಾಧಿಗಳೆಂದು ನಿಮ್ಮ ಅಭಿಪ್ರಾಯವೇನು?
0: ನಿಸ್ಸಂದೇಹವಾಗಿ.
7: ನ್ಯಾಯ ನಿಷ್ಠುರರಾದ ಮಹಾಮಂತ್ರಿಗಳು ಪಕ್ಷಪಾತಿಗಳಾಗಬಾರದು.
0: ಮಂಚಣ್ಣನವರೇ, ಎಂಥ ಪ್ರಸಂಗ ಬಂದರೂ ಮಹಾಮಂತ್ರಿಯ ಪೀಠಕ್ಕೆ ಕಳಂಕ ತರಲಾರೆ, ಸಿಂಹಾಸನದಿಂದ ಸಿಗುವ ಗೌರವಕ್ಕೆ ಗರ್ವ ಪಡಲಾರೆ, ಹೊನ್ನು ಮಣ್ಣಿನ ಆಸೆಗಾಗಿ ಮನಬಂದಂತೆ ವರ್ತಿಸಲಾರೆ, ಪ್ರಜಾ ಜನತೆಯ ಕತ್ತು ಕೊಯ್ಯಲಾರೆ, ತತ್ವವನ್ನು ಬಿಟ್ಟು ನುಡಿಯುವುದಿಲ್ಲ. ಪ್ರಭು, ನೀವು ಕೂಡ ನನ್ನನ್ನು ಪಕ್ಷಪಾತಿ ಎಂದು ನಿರ್ಧರಿಸಿದಲ್ಲಿ.
3: ಹಾ, ತಡೆಯಿರಿ ಬಸವೇಶ, ಮುಂದಿನ ನುಡಿಯನ್ನು ನಾನು ಕೇಳಬಯಸುವುದಿಲ್ಲ. ನಿಮ್ಮ ತತ್ವವು ಎಂತಹುದೇ ಇರಲಿ, ಇಂದು ಅದು ಪ್ರಜಾಕ್ರಾಂತಿಗೆ ಕಾರಣವಾಗಿದೆ. ಬಹುಸಂಖ್ಯಾತರ ಕೂಗನ್ನು ರಾಜಧರ್ಮವು ಎಂದಿಗೂ ನಿರಾಕರಿಸುವುದಿಲ್ಲ.
0: ಪ್ರಭು, ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಎಂಬ ಅಲ್ಪ ಕಾರಣಕ್ಕಾಗಿ ರಾಜಶಾಸನವು ಮುಂದುವರಿಯುವುದಾದರೆ ನಿತ್ಯದ ಹೊಣೆಗಾರಿಕೆ ರಾಜಧರ್ಮಕ್ಕೆ ಇಲ್ಲವೆಂದಾಯಿತು. ಪ್ರಭು, ತತ್ವದಲ್ಲಿ ಪ್ರಜಾಗಣದ ಹಿತವಿದೆ, ಪ್ರಜಾಗಣದ ಹಿತದಲ್ಲಿ ತತ್ವ ಹುದಿಗಿದೆ. ಅಲ್ಲದೆ ದಯವೇ ಧರ್ಮದ ಮೂಲವೆಂಬುದನ್ನರಿತ ಮಹಾಪ್ರಭುಗಳು ಇವರನ್ನು ಮನ್ನಿಸಬೇಕೆಂದು ವಿನಂತಿಸಿಕೊಳ್ಳುವೆ.
3: ಬಸವೇಶ, ನನಗಾಗಿ ನಾನು ರಾಜ್ಯ ಆಳುತ್ತಿಲ್ಲ, ಪ್ರಜೆಗಳಿಗಾಗಿ, ಪ್ರಜೆಗಳ ಸುಖ ಶಾಂತಿಗಳಿಗಾಗಿ ನನ್ನ ಆಳ್ವಿಕೆ. ಬಸವಣ್ಣ, ತಮ್ಮ ಮಾತನ್ನು ನಾನು ಅಲ್ಲಗಳಿಗುತ್ತಿರುವೆನೆಂದು ಭಾವಿಸಬೇಡಿ. ನಿಮ್ಮ ಬಗ್ಗೆ ನನಗೆ ಅಪಾರ ಪ್ರೇಮವಿದೆ, ಆದರೆ ರಾಜಧರ್ಮವು ಬಹು ಕಠೋರವಾದದ್ದು, ಅದಕ್ಕೆ ಅಪರಾಧಿಗಳಿಗೆ ಶಿಕ್ಷೆಯಾಗಲೇಬೇಕು.
0: ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ.
3: ಅದನ್ನು ನಾನು ಬಲ್ಲೆ.
0: ಇದೇ ಕೊನೆಯ ನಿರ್ಧಾರವೇ?
3: ಅಹುದು ಬಸವಣ್ಣನವರೇ, ಈ ವಿಷಯದಲ್ಲಿ ನೀವು ನಿಮ್ಮ ಛಲವನ್ನು ಬಿಡಲೇಬೇಕು. ಇನ್ನು ಮುಂದೆ ಧಾರ್ಮಿಕ ಆಂದೋಲನೆಯ ಕಾರ್ಯದಲ್ಲಿ ನೀವು ಸಹಕರಿಸಿದ್ದಾದರೆ ನಿಮಗೆ ಕೂಡಲ ಸಂಗಮನಾಥನ ಮೇಲಾಳೆಯಾಗಿದೆ.
0: ಪ್ರಭು, ತಾವು ದುಡುಕಿದಿರಿ, ಅನರ್ಥವಾಯಿತು. ದೊರೆಯೇ, ಇನ್ನೂ ಅವಕಾಶವಿದೆ, ಆಣೆಯನ್ನು ಹಿಂತೆಗೆದುಕೊಳ್ಳಿ.
7: ಮಹಾಮಂತ್ರಿಗಳೇ, ಶಾಸನವನ್ನು ಉಲ್ಲಂಘಿಸಿ ಮಹಾಪ್ರಭುಗಳ ವಿರುದ್ಧ ಮಾತನಾಡುವುದು ತಮ್ಮ ವ್ಯಕ್ತಿತ್ವಕ್ಕೆ ಶೋಭಿಸದು.
0: ಮಂಚಣ್ಣನವರೇ, ಪ್ರಭುತ್ವದೊಂದಿಗೆ ಮಹಾಮಂತ್ರಿ ಪದವಿಯು ಸತ್ಯಭ್ರಷ್ಟವಾಗದಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಮತ್ತು ಧರ್ಮ.
3: ದಂಡಾಧೀಶರೇ, ನಾನು ಈಗ ಕೇವಲ ಬಿಜ್ಜಳನಲ್ಲ, ಕಲ್ಯಾಣ ರಾಷ್ಟ್ರದ ಮಹಾಮಂಡಲೇಶ್ವರನೆನ್ನುವುದು ನಿಮ್ಮ ಲಕ್ಷ್ಯದಲ್ಲಿರಲಿ.
0: ಮಹಾಪ್ರಭು, ನನ್ನಿಂದ ಶರಣದ್ರೋಹ ಮಾತ್ರ ಎಂದಿಗೂ ಆಗದು.
3: ಹಾಗಾದರೆ ನಾವೀಗ ಅನಿವಾರ್ಯವಾಗಿ
0: ಮಹಾಮಂತ್ರಿ ಪದವಿಯನ್ನು ತ್ಯಜಿಸಲು ನಾನೂ ಸಿದ್ಧ. ಮಂತ್ರಿ ಪದವಿಯ ಆಸೆಗಾಗಿ ತತ್ವಕ್ಕೆ ತಿಲಾಂಜಲಿಯನ್ನು ನೀವುವನು ನಾನಲ್ಲ. ಮಹಾಪ್ರಭು, ಈಗಲೇ ತಾವಿತ್ತ ಮಂತ್ರಿ ಪದವಿಯನ್ನು ತಿರುಗಿ ತಮಗೊಪ್ಪಿಸುತ್ತಿದ್ದೇನೆ. ಸ್ವೀಕರಿಸಿ.
3: ಬಸವೇಶ, ಬಸವಣ್ಣ, ಬಸವರಸ, ದುಡುಕದಿರಿ. ಈ ಜನಗಳ ಸಂಘದಿಂದ ನಿಮಗಾವ ಲಾಭ?
0: ಕೈವಲ್ಯ. ಪ್ರಭು, ಬರುತ್ತೇನೆ. ಶರಣ ದ್ರೋಹವಾಗುವುದನ್ನು ನಾನು ನೋಡಲಾರೆ, ಕೇಳಲಾರೆ, ಸಹಿಸಲಾರೆ. ಅದಕ್ಕಾಗಿ ಮಹಾಮಂತ್ರಿ ಪದವಿಯನ್ನು ತ್ಯಾಗ ಮಾಡಿ ಕಲ್ಯಾಣ ರಾಜ್ಯವನ್ನು ಬಿಟ್ಟು ದೂರ, ಬಹುದೂರ ಹೋಗುತ್ತೇನೆ.
3: ಬಸವಣ್ಣ, ಹೋಗಬೇಡಿ. ಬಸವೇಶ, ಬಸವರಾಜ, ಹೋಗಬೇಡಿ.
0: ಕ್ಷಮಿಸಿ, ಬರುತ್ತೇನೆ. ಎಲ್ಲರಿಗೂ ಶರಣು, ಶರಣು.
9: ಬಸವೇಶ, ಬಸವರಸ, ಬಸವಣ್ಣ, ನಮ್ಮನ್ನು ಬಿಟ್ಟು ಹೋಗುವೆಯಾ
3: ಬಸವೇಶ? ಬಸವಣ್ಣ, ಬಸವರಾಜ, ಕಲ್ಯಾಣವನ್ನು ಕತ್ತಲನ್ನಾಗಿ ಮಾಡಿ ಹೋದಿರ. ಹೌದು, ಧರ್ಮ ರಕ್ಷಣೆಗಾಗಿ ಮತ್ತೊಮ್ಮೆ ಕಲ್ಯಾಣದಲ್ಲಿ ಇಂತಹ ಕ್ರಾಂತಿ ಆಗದಂತೆ ತಡೆಯಲು ಅಪರಾಧಿಗಳಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದೆ.
0: ಆಯಿತು, ಕಲ್ಯಾಣದ ಕ್ರಾಂತಿಯಾಯಿತು, ಶರಣ ದ್ರೋಹವಾಯಿತು, ಬಿಜ್ಜಳ ಪ್ರಭುವಿನ ಕೊಲೆಯಾಯಿತು. ನೀಲಾಂಬಿಕೆ ನನಗಿಂತ ಮೊದಲೇ ಸಂಗಮನಾಥನಲ್ಲಿ ಐಕ್ಯವಾದಳು. ಕಲ್ಯಾಣವು ಮೆರೆಯಿತು, ಕಲ್ಯಾಣವು ಮರೆಯಿತು. ಕಲ್ಯಾಣಕ್ಕಾಗಿಯೇ ನಾನು ಬಂದೆ, ನನಗಾಗಿ ಚನ್ನಬಸವಣ್ಣ ಬಂದ, ನಮ್ಮೆಲ್ಲರಿಗಾಗಿ ಪ್ರಭುದೇವರು ಬಂದರು. ಪ್ರಭುದೇವರಿಗಾಗಿ ಸಮಸ್ತ ಶಿವಲೋಕವೇ ಬಂದು ಒಂದುಗೂಡಿತು. ಕೆಲ ದಿನ ಕಲ್ಯಾಣವು ಪ್ರಣತಿಯಾಗಿತ್ತು, ನಾನು ತೈಲವಾಗಿದ್ದೆ, ಚನ್ನಬಸವಣ್ಣ ಭಕ್ತಿಯಾಗಿದ್ದ, ಪ್ರಭುದೇವರು ಜ್ಯೋತಿಯಾಗಿದ್ದರು. ಪ್ರಣತಿ ಒಡೆಯಿತು, ತೈಲ ಹೊರತಿತ್ತು, ಜ್ಯೋತಿ ಬಯಲಾಗಿತ್ತು. ಬರುವೆ ಬರುವೆ ಭಕ್ತ ಬಂಧುಗಳೇ, ಶಿವಧರ್ಮವನ್ನು ಬಿಡದೆ ಕಾಪಾಡಿರಿ, ಇದೆನ್ನ ಕೊನೆಯ ನಿರೂಪ. ಶಂಭೋ ಹರ ಹರ ಮಹಾದೇವ, ಶಂಭೋ ಹರ ಹರ ಮಹಾದೇವ.

0: ಇದುವರೆಗೂ ನೀವು ಇಣಗಿ ಬಾಳಪ್ಪನವರ ಕ್ರಾಂತಿಯೋಗಿ ಬಸವಣ್ಣ ನಾಟಕವನ್ನು ಕೇಳಿದ್ದೀರಿ. ಈಗ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂನ ಕಾರ್ಯಕ್ರಮಗಳು ಮುಂದುವರೆಯಲಿವೆ.
1: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
2: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ.
1: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
2: ಏನು? ಏನ್ ವಿಷಯಮ್ಮ?
1: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಉಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬನ್ನದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು ಉಪಯೋಗಿಸಿದ್ರೆ
0: ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಕಾಶಿಯಿಂದ ಬಂದ ನಿಲ್ಲಿ ವಿಶ್ವನಾಥ ಎನ್ನುವಂಥ ಒಂದು ಗೀತೆಯನ್ನು ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ, ವಿಜಯ ನರಸಿಂಹ ಅವರ ಒಂದು ರಚನೆಯನ್ನು ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಭಕ್ತಿ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂಥ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಇದುವೇ ತಂಪಾದ ತಂಗಾಳಿಯಲ್ಲಿ ಮುಂಜಾನೆಯ ಈ ಹೊತ್ತಿನಲ್ಲಿ ಈ ಒಂದು ಭಕ್ತಿ ಗೀತೆ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಯಾವ ಮಂದಿರವೂ ಬೇಡ, ನಿನ್ನ ನಾಮವೇ ಸಾಕು ಶಿವನೇ. ಶಿವನ ಮೇಲಿನ ಈ ಒಂದು ಸುಂದರವಾದಂತ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಇದೀಗ ಶಂಕರ ಶಶಿಧರ ಎನ್ನುವಂಥ ಒಂದು ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ವಿಜಯ ನರಸಿಂಹ ಬರೆದಿರುವಂತಹ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅಂದರೆ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ ಈ ಗೀತೆ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.